ಶುಭ ಮುಂಜಾನೆ. ಆಕಾಶವಾಣಿ ಎಫ್ಎಂ ರೈನ್ಬೋ 101.3 ಕಂಪನಾಂಕಗಳಲ್ಲಿ ಇಂದಿನ ಕಾರ್ಯಕ್ರಮಗಳನ್ನು ಆರಂಭಿಸುತ್ತಿದ್ದೇವೆ. ರಾಷ್ಟೀಯ ಪಂಚಾಂಗದ ಪ್ರಕಾರ ಇಂದು 1948 ಶಕವರ್ಷ ಆಷಾಢ ಮಾಸದ 12ನೇ ದಿನ, ಅಂದರೆ 2026 ಇಸವಿ ಜುಲೈ ತಿಂಗಳ 3ನೇ ತಾರೀಕು ಶುಕ್ರವಾರ. ಈಗ ಸಮಯ 5:58:38. ಎಲ್ಲ ಕೇಳುವರಿಗೂ ಶುಭೋದಯ. ಶುಕ್ರವಾರದ ಈ ಮುಂಜಾನೆ ನಿಮ್ಮ ಜೊತೆ ಆಗ್ತಾ ಇರೋದು ನಾನು ನಿಮ್ಮ ರೇಡಿಯೋ ಗೆಳೆಯ ಆರ್ ಜೆ ಅಕ್ಷಯ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಹಾಯ್ ಹಲೋ, ಗುಡ್ ಮಾರ್ನಿಂಗ್. ಶುಭ ಮುಂಜಾನೆ. ಟ್ಯೂನ್ ಮಾಡಿ ಕೇಳ್ತಾ ಇದ್ದಾರೆ ಎಫ್ಎಂ ರೈನ್ಬೋ 101.3 ಕನ್ನಡ ಕಾಮನ ಬಿಲ್ಲು. 6:01:12 ಆಗ್ತಾ ಇದೆ. ಶುಕ್ರವಾರದ ಈ ಬೆಳಗ್ಗೆ ನಿಮ್ಮ ಜೊತೆ ಆಗ್ತಾ ಇರೋದು ನಾನು ನಿಮ್ಮ ರೇಡಿಯೋ ಗೆಳೆಯ ಆರ್ ಜೆ ಅಕ್ಷಯ. ಈ ಮುಂಜಾನೆಯನ್ನ ಸುಭಾಷಿತದೊಂದಿಗೆ ಪ್ರಾರಂಭ ಮಾಡೋಣ. ನಂಬಿ ಅನುಭವಿಸುವುದಕ್ಕಿಂತ ಅನುಭವಿಸಿ ನಂಬುವುದು ಶಾಶ್ವತ ಮತ್ತು ಸತ್ಯ. ಕುರುಡು ನಂಬಿಕೆಯ ಮೇಲೆ ನಿಂತ ಅನುಭವ ಕೂಡ ಕುರುಡದ್ದೇ ಅಂತ ಹೇಳ್ತಾರೆ ಕುವೆಂಪು ಅವರು. ಹಾಗೆ ಇಂದಿನ ಬೆಳಗ್ಗಿನ ಕಾರ್ಯಕ್ರಮಗಳ ಪಟ್ಟಿಯನ್ನು ನೋಡ್ತಾ ಹೋಗೋದಾದ್ರೆ 6:05 ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳಲಿದ್ದೀರಿ ದೆಹಲಿ ಕೇಂದ್ರದಿಂದ. 6:10 ನಾದಾರ್ಚನೆ ಕಾರ್ಯಕ್ರಮ. 6:40 ಪ್ರಾಯೋಜಿತ ಕಾರ್ಯಕ್ರಮ ಸಿಎ ಕೋರ್ಸ್ ಕಬ್ಬಿಣದ ಕಡಲೆಯಲ್ಲ ಕೇಳಲಿದ್ದೀರಿ. 6:45 ನಾದಾರ್ಚನೆ ಕಾರ್ಯಕ್ರಮ ಮುಂದುವರಿಯುತ್ತದೆ. 6:50 ಕನ್ನಡ ರತ್ನ ಭಂಡಾರ. 6:55 ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ. ಏಳು ಗಂಟೆ ಐದು ನಿಮಿಷಕ್ಕೆ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ. 7:15 ಭಾವಸ್ಪಂದನ ಕೇಳಲಿದ್ದೀರಿ. 7:30 ವಿಂಬಲ್ಡನ್ ಟೆನಿಸ್ ಚಾಂಪಿಯನ್ಶಿಪ್ನ ಅಪ್ಡೇಟ್ಸ್ ಕೇಳಲಿದ್ದೀರಿ ದೆಹಲಿ ಕೇಂದ್ರದಿಂದ. 7:35 ಕನ್ನಡದಲ್ಲಿ ವಾರ್ತೆಗಳು. 8:00 ಸಮಾಚಾರ ಪ್ರಭಾತ್ ಹಿಂದಿಯಲ್ಲಿ ವಾರ್ತೆಗಳು ಹಾಗೂ 8:15 ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ. ಎಂಟು ಗಂಟೆ 30 ನಿಮಿಷಕ್ಕೆ ಹಲೋ ಕರ್ನಾಟಕ ಕೇಳಲಿದ್ದೀರಿ. 9:00 ಸಖತ್ ಸಾಂಗು ಕಾರ್ಯಕ್ರಮ. 10:00 ಸಿನಿಚಿಟ್ಟೆ ಕೇಳಲಿದ್ದೀರಿ.

0: ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು,
1: ಅಲ್ಲಿ ನೀರ ಹಾಡು ಕಂಪನ, ಇಲ್ಲಿ ಪ್ರೀತಿ ಹಾಡು,
0: ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ
2: ಸಣ್ಣ ತೆರೆಯ ಧಾರಾವಾಹಿ,
0: ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತಲ್ಲಿ

ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ರಲ್ಲಿ.

ಶುಭ ಮುಂಜಾನೆ ಟ್ಯೂನ್ ಮಾಡಿ ಕೇಳ್ತಾ ಇದ್ದಾರೆ ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು. ಸ್ಟುಡಿಯೋದಲ್ಲಿ ಸಮಯ ಆಯಿತು 6:12. ಶುಭ ಶುಕ್ರವಾರದ ಈ ಮುಂಜಾನೆ ನಿಮ್ಮ ಜೊತೆ ಆಗ್ತಾ ಇರೋದು ನಾನು ನಿಮ್ಮ ರೇಡಿಯೋ ಕಲೆಯ ಆರ್ಜೆ ಅಕ್ಷಯ. ಇದು ನಾದಾರ್ಚನೆಯ ಸಮಯ. ನಾದಾರ್ಚನೆಯಲ್ಲಿ ಭಕ್ತಿ ಭಾವಗಳ ಜೊತೆ ಮಿಂದೇಳುವಂತಹ ಸಮಯ. ಇವತ್ತಿನ ನಾದಾರ್ಚನೆಯಲ್ಲಿ ನಾವು ಯಾವ ದೇವಸ್ಥಾನದ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಮಹಾರಾಷ್ಟ್ರದ ಕೊಲ್ಲಾಪುರದಲ್ಲಿರುವಂತಹ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದ ಬಗ್ಗೆ ಇವತ್ತಿನ ಮಾತುಕತೆ ನಡೆಯುತ್ತೆ ನಾದಾರ್ಚನೆಯಲ್ಲಿ. ಕೊಲ್ಲಾಪುರದ ಮಹಾಲಕ್ಷ್ಮಿ ದೇವಸ್ಥಾನ ಭಾರತದ ಅತ್ಯಂತ ಪವಿತ್ರವಾದಂತಹ ಪ್ರಾಚೀನವಾದಂತಹ ಶಕ್ತಿಪೀಠಗಳಲ್ಲಿ ಒಂದು ಅಂತ ಹೇಳಿ ನಂಬಲಾಗತ್ತೆ. ಇಡೀ ದೇಶದಲ್ಲಿರುವಂತಹ 108 ಶಕ್ತಿಪೀಠಗಳ ಪೈಕಿ ಕೊಲ್ಲಾಪುರಕ್ಕೆ ಒಂದು ವಿಶಿಷ್ಟವಾದಂತಹ ಸ್ಥಾನ ಇದೆ ಅಂತ ಹೇಳ್ಬೋದು. ಇವತ್ತಿನ ನಾದಾರ್ಚನೆಯಲ್ಲಿ ನಾವು ಹೋಗೋಣ ಕೊಲ್ಲಾಪುರದ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ.

ನಾದಾರ್ಜನೆ ಕಾರ್ಯಕ್ರಮ ಕೇಳ್ತಾ ಇದ್ರ. ನಾದಾರ್ಜನೆಯಲ್ಲಿ ಎಸ್ ಜಾನಕಿ ಹಾಗೂ ಬಾಂಬೆ ಸಿಸ್ಟರ್ಸ್ ಅವರ ಧ್ವನಿಯಲ್ಲಿದ್ದಂತಹ ಎರಡು ಭಾವ ಭಕ್ತಿಗೀತೆಯನ್ನ ಕೇಳಿದ್ರಿ. ಶುಕ್ರವಾರದ ನಾದಾರ್ಜನೆ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇದ್ವಿ ಮಹಾರಾಷ್ಟ್ರದ ಕೊಲ್ಲಾಪುರದ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದ ಬಗ್ಗೆ. ಪುರಾಣಗಳ ಪ್ರಕಾರ ಹಿಂದೆ ಈ ಕೊಲ್ಲಾಪುರ ಪ್ರದೇಶದಲ್ಲಿ ಕೊಲ್ಲಾಸುರ ಅಂತ ಒಬ್ಬ ರಾಕ್ಷಸ ವಾಸ ಮಾಡ್ತಾ ಇದ್ದಂತೆ. ಆತ ದೇವತೆಗಳಿಗೆ ಮತ್ತು ಋಷಿಮುನಿಗಳಿಗೆ ತೀವ್ರವಾಗಿ ಹಿಂಸೆಯನ್ನು ಕೊಡ್ತಾ ಇದ್ದಂತೆ. ಆತನ ಉಪಟಳವನ್ನು ತಡೆಯೋಕೆ ದೇವತೆಗಳು ಶ್ರೀ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡ್ತಾರಂತೆ. ವಿಷ್ಣುವಿನ ಪ್ರೇರಣೆಯಂತೆ ಶ್ರೀ ಮಹಾಲಕ್ಷ್ಮಿ ಸಿಂಹ ವಾಹಿನಿಯಾಗಿ ಬಂದು ಕೊಲ್ಲಾಸುರನೊಂದಿಗೆ ಭೀಕರವಾಗಿ ಯುದ್ಧ ಮಾಡ್ತಾರಂತೆ. ಯುದ್ಧದ ಕೊನೆಯಲ್ಲಿ ದೇವಿ ಆ ರಾಕ್ಷಸನನ್ನ ಸಂಹಾರ ಮಾಡ್ತಾಳಂತೆ. ಸಾಯುವ ಮುನ್ನ ಆ ರಾಕ್ಷಸ ದೇವಿಯ ಬಳಿ ಕ್ಷಮೆಯಾಚನೆ ಮಾಡ್ತಾನೆ, ತನ್ನ ಹೆಸರಿನಲ್ಲಿ ಈ ಪುಣ್ಯಕ್ಷೇತ್ರ ಪ್ರಸಿದ್ಧಿಯಾಗಬೇಕು ಅಂತ ವರ ಬೇಡ್ಕೊಳ್ತಾನಂತೆ. ದೇವಿ ಅದಕ್ಕೆ ಒಪ್ಪಿದ್ರಿಂದ ಈ ಜಾಗಕ್ಕೆ ಕೊಲ್ಲಾಪುರ ಅಂತ ಹೆಸರು ಬಂತು ಅಂತ ನಂಬಲಾಗತ್ತೆ. ರಾಕ್ಷಸನನ್ನು ಸಂಹರಿಸಿದ ನಂತರ ದೇವಿ ಕೂಡ ಇದೇ ಜಾಗದಲ್ಲಿ ನೆಲೆಸಿದ್ರು ಅನ್ನೋದು ನಂಬಿಕೆ.

ನಾದಾರ್ಚನೆಯಲ್ಲಿ ಭಕ್ತಿ ಗೀತೆಯನ್ನ ಕೇಳ್ತಾ ಸಾಕ್ತಾ ಇದ್ವಿ. ಕೊಲ್ಲಾಪುರ ಮಹಾಲಕ್ಷ್ಮಿ ದೇವಸ್ಥಾನದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ ಇವತ್ತಿನ ನಾದಾರ್ಚನೆ ಕಾರ್ಯಕ್ರಮದಲ್ಲಿ. ಈ ದೇವಾಲಯವನ್ನ ಮೊದಲು ಕ್ರಿಸ್ತ ಶಕ 7ನೇ ಶತಮಾನದಲ್ಲಿ ಚಾಲುಕ್ಯ ರಾಜವಂಶದ ದೊರೆ ಕರ್ಣದೇವ ನಿರ್ಮಿಸಿದ ಅಂತ ಇತಿಹಾಸ ಹೇಳುತ್ತೆ. ನಂತರದ ದಿನಗಳಲ್ಲಿ ರಾಷ್ಟ್ರಕೂಟರು, ಶಿಲಾಹಾರರು ಮತ್ತು ದೇವಗಿರಿಯ ಯಾದವರು ಇದು ದೇವಸ್ಥಾನವನ್ನ ಅಭಿವೃದ್ಧಿಪಡಿಸ್ತಾ ಹೋಗ್ತಾರೆ. ಮೊಘಲರ ಆಕ್ರಮಣದ ಸಮಯದಲ್ಲಿ ದೇವಾಲಯಕ್ಕೆ ಹಾನಿಯಾಗಿರುತ್ತೆ ಮತ್ತು ದೇವಿಯ ವಿಗ್ರಹವನ್ನ ರಹಸ್ಯವಾಗಿ ಬಚ್ಚಿಡಲಾಗುತ್ತೆ ಅಂತ ಕೆಲವೊಂದು ಕಥೆಗಳು ಹೇಳುತ್ತೆ. ನಂತರ ಕ್ರಿಸ್ತ ಶಕ 1715ರಲ್ಲಿ ಮರಾಠ ಸಾಮ್ರಾಜ್ಯದ ಛತ್ರಪತಿ ಶಿವಾಜಿ ಮಹಾರಾಜರ ವಂಶಸ್ಥರಾದ ಸಂಭಾಜಿ ಮಹಾರಾಜರು ವಿಗ್ರಹವನ್ನ ಮರು ಪ್ರತಿಷ್ಠಾಪಿಸಿ ದೇವಾಲಯವನ್ನ ಜೀರ್ಣೋದ್ಧಾರ ಮಾಡ್ತಾರೆ. ಹಾಗೆ ಇನ್ನೊಂದು ಕತೆ ಕೂಡ ಈ ದೇವಸ್ಥಾನದ ಜೊತೆ ಸೇರಿಕೊಂಡಿದೆ. ಅದು ರಾಷ್ಟ್ರಕೂಟ ಸಾಮ್ರಾಜ್ಯದ ಶ್ರೇಷ್ಠ ದೊರೆ ಅಮೋಘವರ್ಷ ನೃಪತುಂಗ ತನ್ನ ಎಡಗೈ

ಬೆರಳನ್ನು ಹೆಬ್ಬೆರಳನ್ನು ಕತ್ತರಿಸಿ ಅರ್ಪಿಸಿದ್ದು ಕೊಲ್ಲಾಪುರದ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ. ಅವರ ರಾಜ್ಯದಲ್ಲಿ ಭೀಕರವಾದಂತಹ ಬರಗಾಲ ಬಂದಿರುತ್ತೆ, ಅದಕ್ಕೋಸ್ಕರ ಪ್ರಜೆಗಳಿಗೋಸ್ಕರ ಈ ಒಂದು ತ್ಯಾಗವನ್ನು ಮಾಡ್ತಾರೆ ಅಮೋಘವರ್ಷ ನೃಪತುಂಗ ಅಂತ ಹೇಳಲಾಗುತ್ತೆ.

ಎಸ್ ಜಾನಕಿಯವರ ಧ್ವನಿಯಲ್ಲಿದ್ದಂತಹ ಭಕ್ತಿಗೀತೆಯನ್ನ ಕೇಳಿದ್ರಿ. ಸಮಯ ಆಗ್ತಾ ಇದೆ 6:40. ಈಗ ಕೇಳಿ ಒಂದು ಪ್ರಾಯೋಜಿತ ಕಾರ್ಯಕ್ರಮ. ಸಿಎ ಕೋರ್ಸ್ ಕಬ್ಬಿಣದ ಕಡಲೆಯಲ್ಲ ಪ್ರಾಯೋಜಕರು ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ ಬೆಂಗಳೂರು ಬ್ರಾಂಚ್. ಈ ಕಾರ್ಯಕ್ರಮದ ನಂತರ ಮತ್ತೆ ನಾದಾರ್ಚನೆ ಮುಂದುವರಿಯುತ್ತದೆ.

0: ಕೋರ್ಸ್
1: ಕಬ್ಬಿಣದ ಕಡಲೆಯಲ್ಲ.
2: ಈ ವಿಶೇಷ ಕಾರ್ಯಕ್ರಮದ ಪ್ರಸ್ತುತಿ
3: ದಿ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟೆಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ,
0: ಬೆಂಗಳೂರು ಚಾಪ್ಟರ್,
3: ವಸಂತ ನಗರ, ಬೆಂಗಳೂರು. ವೆಬ್ಸೈಟ್ www.bangaloreicai.org.
1: ನಮಸ್ಕಾರ, ನಾನು ನಿಮ್ಮ ರೇಡಿಯೋ ಮಿತ್ರ ಹುಲಿದೇವರ ಬನದ ದೀಪಕ್ ಆರ್ ಸಾಗರ್. ಶ್ರೋತೃಗಳೇ, ಇವತ್ತಿನ ವಿಶೇಷ ಸಂದರ್ಶನ ಕಾರ್ಯಕ್ರಮದಲ್ಲಿ ದಿ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟೆಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ ಬೆಂಗಳೂರು ಶಾಖೆಯ ಗೌರವಾನ್ವಿತ ಅಧ್ಯಕ್ಷರಾದ ಸಿಎ ಕವಿತಾ ಪರಮೇಶ್ ಇವರು ನಮ್ಮ ಜೊತೆಗಿದ್ದಾರೆ. ಬನ್ನಿ, ಅವರನ್ನ ಈ ಕಾರ್ಯಕ್ರಮದಲ್ಲಿ ಮಾತಾಡಿಸೋಣ. ಮೇಡಮ್ ನಮಸ್ಕಾರ.
4: ನಮಸ್ತೆ.
1: ಪರೀಕ್ಷೆಯಲ್ಲಿ ಹಲವು ಬಾರಿ ವಿದ್ಯಾರ್ಥಿಗಳು ಪ್ರಯತ್ನ ಮಾಡಿ ಆಸೆ ಆಗಲ್ಲ ಅಂತವ್ರೆ ಈ ಕ್ಷೇತ್ರನೇ ಬಿಟ್ಟು ಬೇರೆ ಇನ್ನೇನೋ ಕ್ಷೇತ್ರ ಆರಿಸ್ಕೊಳಕ್ ಹೋಗ್ತಾರೆ. ಇಂಥ ವಿದ್ಯಾರ್ಥಿಗಳಿಗೆ ಇಲ್ಲೇ ಏನಾದರೂ ಸಾಧನೆ ಮಾಡಿ ಸಾಧ್ಯತೆ ಇದೆ ಅಂತ ಯಾವ ರೀತಿ ಒಂದು ಸ್ಫೂರ್ತಿ ಕೊಡ್ತೀವಿ?
4: ಫೇಲ್ ಆಯ್ತು ಅಂತ ನಾವು ಅದ್ರ ಬಗ್ಗೆ ಜಾಸ್ತಿ ಆಲೋಚನೆ ಮಾಡ್ತೀವಿ ಅಂತ, ನಾನು ಎಲ್ಲಿ ಏನು ತಪ್ಪು ಮಾಡಿದ್ದೆ, ಎಲ್ಲಿ ಕರೆಕ್ಟ್ ಮಾಡಿಕೊಂಡು ನಾನು ಅದನ್ನ ಕರೆಕ್ಟ್ ಆಗಿ ಅಟೆಂಪ್ಟ್ ಮಾಡಬೇಕು, ಮುಂದೆ ನೆಕ್ಸ್ಟ್ ಅಟೆಂಪ್ಟ್ ಅಲ್ಲಿ ನಾನು ಯಾವ ರೀತಿ ಪ್ರಿಪೇರ್ ಆಗಬೇಕು ಅನ್ನೋದು ಕಡೆ ಗಮನ ಕಮ್ಮಿ ಆಗಿ ಹೋಗ್ಬಿಡುತ್ತೆ. ಬಟ್ ವಾಟ್ ಎವರ್ ಇಟ್ ಇಸ್, ಒಂದು ಕರೆಕ್ಟ್ ಆಗಿ ನನ್ನ ನಾವು ಇಂಟ್ರೋಸ್ಪೆಕ್ಟ್ ಮಾಡಿ ನಾನು ಎಕ್ಸಾಮ್ ಬರೆದ್ರೆ ಖಂಡಿತ ಪಾಸ್ ಆಗ್ಬೋದು. ನಾನು 17th ಅಟೆಂಪ್ಟ್ ಬರೆದು ಪಾಸ್ ಆಗಿದ್ದವರು ಐ ಥಿಂಕ್ ಇನ್ ಸಮ್ವೇರ್ ಇನ್ ಮುಂಬೈ, ಅವ್ರದ್ದು ಕೇಸ್ ಬಂದಿದ್ದು ಈಗ ರೀಸೆಂಟ್ ಆಗಿ. ದೇರ್ ಆರ್ ಸೆವರಲ್ ಕೇಸಸ್ ಲೈಕ್ ದಿಸ್, ಪೀಪಲ್ ವುಡ್ ಹವ್ ಟ್ರೈಡ್ ಅಂಡ್ ಮಲ್ಟಿಪಲ್ ಟೈಮ್ಸ್. ಸೊ ಹಂಗಾಗಿ ಅದನ್ನ ಪ್ರಿಷನ್ ಹೋಗೋ ಅಂತ ಅವಶ್ಯಕತೆನೇ ಇಲ್ಲ, ದೇ ಕ್ಯಾನ್ ಫೋಕಸ್ ಅಂಡ್ ದೆನ್ ಡೂ ಇಟ್ ಒನ್ಸ್ ಮೋರ್ ಅಂತ ಹೇಳಿ.
1: ಏನು ಏಜ್ ಲಿಮಿಟ್ ಏನಾದರೂ ಇದೆಯಾ ಮೇಡಮ್?
4: ಏಜ್ ಲಿಮಿಟ್ಸ್ ಇಲ್ಲ. ಐ ಥಿಂಕ್ ಇಟ್ ವಾಸ್ 60-65 ಇಯರ್ ಓಲ್ಡ್ ಪರ್ಸನ್ ಹೂ ಕ್ವಾಲಿಫೈಡ್ ಆಸ್ ಅ ಚಾರ್ಟರ್ಡ್ ಅಕೌಂಟೆಂಟ್. ಅವರು ರಿಟೈರ್ಮೆಂಟ್ ಆದ್ಮೇಲೆ ಕೆಲಸದಿಂದ 60 ಆದ್ಮೇಲೆ ಎಕ್ಸಾಮ್ ಬರೆದು ಸಿ ಎ ಎಕ್ಸಾಮ್ ಬರೆದು ಪಾಸ್ ಆಗಿರೋರು ಇದ್ದಾರೆ. ಆದ್ರೆ ಜಸ್ಟ್ ಬಿಕಾಸ್ ಹಿ ವಾಂಟೆಡ್ ಟು ಡೂ ಸಿ ಎ ಅವ್ರು ಮಾಡಿದ್ದಾರೆ. ಸೊ ಈ ತರ ಇರಬೇಕಾದ್ರೆ ಏಜ್ ಲಿಮಿಟ್ ಇಲ್ಲ, ಏನಿಲ್ಲ, ಇದಕ್ಕೆ ಒಂದೇ ಬೇಕಾಗಿರೋದು ಕಲಿಬೇಕು ಅನ್ನೋ ಮನೋಭಾವ ಒಂದೇ ಬೇಕಾಗಿರೋದು ಅಷ್ಟೇ, ಬೇರೆ ಏನು ಬೇಕಲ್ಲ. ಡಿಟರ್ಮಿನೇಷನ್, ಸ್ಟ್ರಾಂಗ್ ಡಿಟರ್ಮಿನೇಷನ್ ಅಂಡ್ ವಿಲ್ ಇಸ್ ವಾಟ್ ಇಸ್ ಎಸೆನ್ಷಿಯಲ್ ಫಾರ್ ದಿಸ್ ಕೋರ್ಸ್.
1: ಓಕೆ, ಇಷ್ಟು ವರ್ಷದ ನಂತರ ರಿಟೈರ್ಮೆಂಟ್ ಅಂತ ಏನಾದರೂ ಇದೆಯಾ?
4: ಇಲ್ಲ, ರಿಟೈರ್ಮೆಂಟ್ ಇಲ್ಲ.
1: ಓಕೆ,
4: ಲೈಕ್ ಡಾಕ್ಟರ್ಸ್, ಡಾಕ್ಟರ್ಸ್ ಯಾವತ್ತು ರಿಟೈರ್ಮೆಂಟ್ ಅನ್ನೋದೇನಿಲ್ಲ, ಎಲ್ಲಿವರೆಗೂ ಅವ್ರು ಪ್ರಾಕ್ಟೀಸ್ ಮಾಡ್ಬೋದು ಮಾಡ್ಬೋದು. ಸೊ ವಿ ಆರ್ ಸಿಮಿಲರ್ ಟು ದಟ್, ದೇ ಆರ್ ಹೆಲ್ತ್ ಡಾಕ್ಟರ್ಸ್, ವಿ ಆರ್ ವೆಲ್ತ್ ಡಾಕ್ಟರ್ಸ್.
1: ಇವ್ರಿಗೇನು ಸಪರೇಟ್ ಏನಾದರೂ ಕಾಲೇಜ್ ಅಂತ ಏನಾದರೂ ಇರತ್ತಾ ಅಥವಾ ನಿಮ್ಮ ಇನ್ಸ್ಟಿಟ್ಯೂಟಲ್ಲೇ ಓದ್ಬೋದಾ?
4: ಎಲ್ಲ ಇನ್ಸ್ಟಿಟ್ಯೂಟಲ್ಲೇ ಓದಬೇಕು, ಇದು ಸಪರೇಟ್ ಪರೀಕ್ಷೆ ಅಂದರೆ ಕಾಲೇಜ್ ಅಂತ ಏನಿಲ್ಲ. ಸೊ ಸಿ ಎ ಎಕ್ಸಾಮ್ಸ್ ಅಂತ ಹೇಳಿದ್ರೆ ಇಟ್ ಹ್ಯಾಸ್ ಟು ಗೋ ಥ್ರೂ ದ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ಸ್. ಕೆಲವೊಂದು ಟ್ಯೂಷನ್ಸ್ ಬೇರೆ ಅವ್ರು ಪ್ರೈವೇಟ್ ಪಾರ್ಟೀಸ್ ಎಲ್ಲ ಮಾಡ್ತಾರೆ, ದೇ ಕ್ಯಾನ್ ಅಟೆಂಡ್ ದ ಟ್ಯೂಷನ್ಸ್. ಬಟ್ ನಾನು ಹೇಳ್ದಂಗೆ ಆಲ್ರೆಡಿ ನಮ್ದು ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಕೋಚಿಂಗ್ ಕ್ಲಾಸಸ್ ಕೂಡ ಮಾಡ್ತೀವಿ. ಸೊ ದೇ ಕ್ಯಾನ್ ಅಟೆಂಡ್ ದ ಕೋಚಿಂಗ್ ಕ್ಲಾಸಸ್ ಇನ್ ದ ಇನ್ಸ್ಟಿಟ್ಯೂಟ್ ಆರ್ ದೇ ಕ್ಯಾನ್ ಗೋ ಟು ಪ್ರೈವೇಟ್ ಟ್ಯೂಷನ್ಸ್. ಬಟ್ ಎನಿಥಿಂಗ್ ಟು ಡೂ ವಿತ್ ದೇರ್ ಕ್ವಾಲಿಫಿಕೇಶನ್ ಇಟ್ ಹ್ಯಾಸ್ ಟು ಗೋ ಥ್ರೂ ದ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ಸ್. ನೋ ಅದರ್ ಕಾಲೇಜ್ ಇಸ್ ಪರ್ಮಿಟೆಡ್ ಆರ್ ರೆಕಗ್ನೈಸ್ ಫಾರ್ ದಿಸ್ ಪರ್ಪಸ್.
1: ಸಿ ಎ ವಿದ್ಯಾರ್ಥಿಗಳು ಸಿ ಎ ಪಾಸ್ ಆದ ನಂತರದಲ್ಲಿ ಅವರು ಚಾರ್ಟರ್ಡ್ ಅಕೌಂಟೆಂಟೇ ಆಗ್ಬಹುದಾ ಅಥವಾ ಯಾವ್ದಾದ್ರು ಕಂಪನಿಗಳಲ್ಲಿ ಕೆಲಸಕ್ಕೆ ಪ್ಲೇಸ್ಮೆಂಟ್ ಅಂತ ನಿಮ್ಮಲ್ಲಿನಾದ್ರೂ ತಗೊಳ್ಳಿಕ್ಕೆ ಕ್ಯಾಂಪಸ್ ಸೆಲೆಕ್ಷನ್ ಏನಾದ್ರೂ ಇದೆಯಾ?
4: ಇಟ್ಸ್ ಡನ್ ಇನ್ ಅ ವೆರಿ ಬಿಗ್ ವೇ. ಕ್ಯಾಂಪಸ್ ರೆಕ್ರೂಟ್ಮೆಂಟ್ ಗಿಂತ ಮುಂಚೆ ನಾವು ಕ್ಯಾಂಪಸ್ ಓರಿಯೆಂಟೇಷನ್ ಅಂತ ಮಾಡ್ತೀವಿ. ಸೊ ಏನು ಅಂತ ಹೇಳಿದ್ರೆ, ಈಗ ನಾನು ಐ ಎಮ್ ಎಸ್ ಎ ಸ್ಟೂಡೆಂಟ್, ಐ ಕ್ವಾಲಿಫೈಡ್, ನನಗೆ ವೈಲ್ ಐ ವರ್ಕ್ಡ್ ಅಂಡ್ ದೆನ್ ಡನ್ ಮೈ ಆರ್ಟಿಕಲ್ಶಿಪ್, ದೊಡ್ಡ ದೊಡ್ಡ ಕಂಪ್ನಿನಲ್ಲಿ ಯಾವ ತರ ನಡ್ಕೋಬೇಕು ಅನ್ನೋದ್ರ ಬಗ್ಗೆ. ಸೊ ಆ ಅರಿವನ್ನ ಕೊಟ್ಟು ಮತ್ತೆ ಸ್ಟೂಡೆಂಟ್ಸ್ ಕ್ವಾಲಿಫೈ ಯಾರಾಗಿರ್ತಾರೆ ಅವರಿಗೆ ಕಾನ್ಫಿಡೆನ್ಸ್ ಬರೋದಕ್ಕೆ, ಈಗ ಇಂಟರ್ವ್ಯೂ ಫೇಸ್ ಮಾಡೋದಕ್ಕೆ, ಯಾರ ಹತ್ರ ಹೆಂಗ್ ಮಾತಾಡಬೇಕು, ಹೌ ಡು ಐ ಕ್ಯಾರಿ ಮೈ ಸೆಲ್ಫ್, ಇದೆಲ್ಲಾನು ಒಂದು ನಾಲೆಜ್ ಬರೋದಕ್ಕೆ ಕ್ಯಾಂಪಸ್ ಓರಿಯೆಂಟೇಷನ್ ಅಂತ ಮಾಡ್ತೀವಿ. ಆ ಕ್ಯಾಂಪಸ್ ಓರಿಯೆಂಟೇಷನ್ ಅಲ್ಲಿ 2 ದಿನ ಕೋರ್ಸ್ ಇರುತ್ತೆ, ಅದನ್ನ ಥ್ರೂ ದಟ್ ವಿ ಟೀಚ್ ದಮ್ ಆಲ್ ದಿಸ್. ಅಪಾರ್ಟ್ ಫ್ರಮ್ ದಟ್ ದೇರ್ ಆರ್ ಸಮ್ ಆನ್ಲೈನ್ ಸೆಷನ್ಸ್ ಆಲ್ಸೋ ವಾಟ್ ವಿ ಡೂ, ಮಾಕ್ ಇಂಟರ್ವ್ಯೂಸ್, ಮಾಕ್ ಟ್ರೈನಿಂಗ್ಸ್, ಇದೆಲ್ಲ ನಾವು ಅವರಿಗೆ ಕೊಡ್ತೀವಿ. ಸೊ ದಟ್ ದಟ್ಸ್ ಹೌ ವಿ ಸಪೋರ್ಟ್ ದೆಮ್ ಟು ಬಿ ಕ್ವಾಲಿಫೈಡ್ ಅಂಡ್ ಟೇಕ್ ಅಪ್ ಅ ಜಾಬ್.
1: ಸಿ ಎ ವಿದ್ಯಾರ್ಥಿಗಳಿಗೆ ಈ ಒಂದು ಕೋರ್ಸ್ ಬಗ್ಗೆ ಒಂದು ಭಯ ಇರುತ್ತೆ. ಆಸ್ ಎ ನಮ್ಮ ಐ ಸಿ

0: ಎಐನ ಬೆಂಗಳೂರು ಶಾಖೆಯ ಅಧ್ಯಕ್ಷರಾಗಿ ಈ ವಿದ್ಯಾರ್ಥಿಗಳಿಗೆ ಈ ಒಂದು ಭಯವನ್ನ ಯಾವ ರೀತಿ ನಿವಾರಣೆ ಮಾಡ್ತೀವಿ?
1: ಅವ್ರು ಭಯ ಪಡುವಂತದ್ದು ಏನೂ ಇಲ್ಲ. ಇಟ್ ಈಸ್ ಲೈಕ್ ಒನ್ ಅದರ್ ಎಕ್ಸಾಮ್, ಒನ್ ಅದರ್ ಥಿಂಗ್ ವಾಟ್ ಯು ಡೂ ಇನ್ ಯುವರ್ ಲೈಫ್. ಜಸ್ಟ್ ದಟ್ ದಿಸ್ ರಿಕ್ವೈರ್ಸ್ ಲಿಟಲ್ ಮೋರ್ ಫೋಕಸ್ ಕಂಪೇರ್ ಟು ಅದರ್ ಕೋರ್ಸಸ್. ಅಂದ್ರೆ 40 ವರ್ಷ ಹಿಂದೆ 30 ವರ್ಷ ಹಿಂದೆ ಪಾಸ್ ಪರ್ಸೆಂಟೇಜ್ ಕಮ್ಮಿ ಇದ್ದಿದ್ರಿಂದ ಜನಗಳಲ್ಲಿ ಅದು ನಂಬರ್ ಆಫ್ ಪೀಪಲ್ ಹೂ ಪಾಸಸ್ ಲೆಸರ್ ಅನ್ನೋದು ಒಂದಿದೆ ಹೊರತು ಇಟ್ಸ್ ಅ ಸೈಕಾಲಜಿಕಲ್ ಫ್ಯಾಕ್ಟರ್ ವಿಚ್ ಇಸ್ ಗಾನ್ ಇನ್ ಟು ಪೀಪಲ್. ಬಟ್ ಅದರ್ವೈಸ್ ಆಸ್ ಎ ಕೋರ್ಸ್ ಇಟ್ಸ್ ಅ ಸಿಂಪಲ್ ಕೋರ್ಸ್ ಅಂಡ್ ಎನಿಬಡಿ ಕ್ಯಾನ್ ಡೂ ಇಟ್. ಭಯ ಪಡುವಂತ ಅವಶ್ಯಕತೆ ಇಲ್ಲ. 500,000 ಜನ ಮಾಡಿದ್ದಾರೆ ಅಂದ್ರೆ ಇನ್ನ 500,000 ಜನ ಮಾಡಕ್ ಸಾಧ್ಯ ಇಲ್ದಂಗಿಲ್ಲ, ಮಾಡಬಹುದು, ಎಲ್ಲರೂ ಕೂಡ ಮಾಡಬಹುದು.
0: ಇಲ್ಲಿಯವರೆಗೆ ಸಿಎ ಕವಿತಾ ಪರಮೇಶ್ ಇವರೊಂದಿಗೆ ಸಂದರ್ಶನವನ್ನ ಕೇಳಿದಿರಿ. ನಾನು ನಿಮ್ಮ ರೇಡಿಯೋ ಮಿತ್ರ ಹುಲಿದೇವರ ಬನದ ದೀಪಕ್ ಆರ್ ಸಾಗರ್.
2: ಸಿಎ ಕೋರ್ಸ್
0: ಕಬ್ಬಿಣದ ಕಡಲೆಯಲ್ಲ.
2: ಈ ವಿಶೇಷ ಕಾರ್ಯಕ್ರಮದ ಪ್ರಸ್ತುತಿ
0: ದಿ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟೆಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ
2: ಬೆಂಗಳೂರು ಚಾಪ್ಟರ್.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ಕೇಳ್ತಾ ಇದ್ರ 101.3 ಕನ್ನಡ ಕಾಮನ ಬಿಲ್ಲು. ಸಮಯ ಆಯ್ತು 6:45. ನಾದರ್ಚನೆ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಇದೀವಿ. ನಾದರ್ಚನೆಯಲ್ಲಿ ಕೇಳಿ ಒಂದು ಭಕ್ತಿಗೀತೆ ನಿಮಗಾಗಿ.

0: ಎಸ್ ಜಾನಕಿ ಅವರ ಧ್ವನಿಯಲ್ಲಿದ್ದಂತಹ ಈ ಒಂದು ಭಕ್ತಿಗೀತೆಯೊಂದಿಗೆ ಇವತ್ತಿನ ನಾದಾರ್ಚನೆ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ನಾದಾರ್ಚನೆ ಕಾರ್ಯಕ್ರಮದಲ್ಲಿ ಮಾಹಿತಿ ಹಾಗೆ ಹಾಡುಗಳು ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ನಾದಾರ್ಚನೆ ಕಾರ್ಯಕ್ರಮದಲ್ಲಿ ಇಷ್ಟು ಹೊತ್ತು ನಿಮ್ಮ ಜೊತೆ ಇದ್ದೆ ನಾನು ನಿಮ್ಮ ರೇಡಿಯೋ ಗೆಳೆಯ ಆರ್ ಜೆ ಅಕ್ಷಯ. ಈಗ ಕೇಳಿ ಕನ್ನಡ ರತ್ನ ಭಂಡಾರ.
1: ಕನ್ನಡ ರತ್ನ ಭಂಡಾರ. ಆತ್ಮೀಯ ಶ್ರೋತೃ ಬಾಂಧವರೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ತರಾಸು ಅಂದರೆ ಕನ್ನಡ ಹೋರಾಟ, ಐತಿಹಾಸಿಕ ಕಾದಂಬರಿ, ಚಿತ್ರದುರ್ಗ, ಸಂಗೀತ, ಸಾಹಿತ್ಯ ಎಲ್ಲವೂ. ಕನ್ನಡ ಸಂಸ್ಕೃತಿಯಲ್ಲಿ ತರಾಸು ಈ ಮೂರು ಅಕ್ಷರಗಳಿಗೆ ಬಹಳ ವಿಶಿಷ್ಟ ಸ್ಥಾನವಿದೆ, ಭಾವನಾತ್ಮಕ ನಂಟಿದೆ. ತಳುಕಿನ ರಾಮಸ್ವಾಮಯ್ಯ ಸುಬ್ಬರಾವ್ ತರಾಸು ಅವರ ಮನದ ಮಾತು.
2: ನೀವು ಕೇಳಿದ್ರಿ, ನೀವು ಸಾಹಿತಿಯಾಗಿ ಕೆಲಸ ಮಾಡಿದ್ರಿ, 50 ವರ್ಷ ನೀವು ಸಾಹಿತಿಯಾಗಿ ಕೆಲಸ ಮಾಡಿದ್ರಿ, ಯಾವ ಘಟ್ಟಗಳನ್ನ ನೀವು ಗುರುತಿಸ್ತೀರಾ, ಹಾಗೆ ನೀವು ಸಾಹಿತಿ ಆದ್ರಿ ಹಾಗೆ ಅಂಥೇಳಿ ಈ ಬಗ್ಗೆ ನಾನು ಯೋಚನೆ ಮಾಡಿದ್ದೀನಿ. ಎಷ್ಟೋ ಸಲ ಅನಿಸಿದೆ, ಯಾಕೆ ಆದ್ರೆ ಸಾಹಿತಿ ಇನ್ನೇನಾರು ಆಗ್ಬೋದಾಗಿತ್ತಲ್ಲ ಹಾಗೆ ಅಂಥೇಳಿ. ಆದರೆ ಈಗ ತಪ್ಪಿಸ್ಕೊಳ್ಳೋ ಸಾಧ್ಯ ಇಲ್ಲ, ನಾನು ಸಾಹಿತಿ ಆಗಿದ್ದೇನೆ. ಆದರೆ ಇದಕ್ಕೆ ನನ್ನ ಮನೆ ಕಾರಣವೇ, ನನ್ನ ಶಾಲೆ ಕಾರಣವೇ, ನನ್ನ ಸ್ನೇಹಿತ ಕಾರಣವೇ, ನಾನು ಬೆಳೆದ ಪರಿಸರ ಕಾರಣವೇ. ಇದನ್ನೆಲ್ಲವನ್ನು ಯೋಚನೆ ಮಾಡಿಕೊಂಡಾಗ ನನ್ನ ಜೀವನದ ಬಗ್ಗೆ ನಾನೇ ಚಿಂತೆ ಮಾಡಿಕೊಂಡು, ಹಾಗೆ ಇದು ನನ್ನ ಬದುಕು ಅಂತ ನಾನು ಅಂದ್ಕೊಂಡಲ್ಲ, ಆಗ ನನಗನ್ನಿಸ್ತು ನನ್ನ ಬದುಕು ಅಂತ ಹೇಳಿ ಯಾವುದನ್ನು ನಾನು ನನ್ನದು ಅಂತ ಕದ್ದುಕೊಂಡು, ಇದರಲ್ಲಿ 100ಕ್ಕೆ 99 ಪಾಲು ಬೇರೆಯವರದೇ ಜೀವನ. ಇವತ್ತು ನಾನು ಏನು ಬರೆದಿದ್ದೀನಿ ಅಂತ ಜನ ಗಮನಿಸ್ತಾರೆ. ಆ ಚಿಕ್ಕಂದಿನಲ್ಲಿ ನನ್ನ ಸುತ್ತಮುತ್ತ ಇದ್ದಂಥ ವಾತಾವರಣ, ನನ್ನ ತಂದೆ ತಾಯಿ, ನನ್ನ ಅಕ್ಕ ತಂಗಿಯರು, ಮನೆಗೆ ಹೋಗ್ತಿದ್ದಂಥ ಬಂಧು ಬಳಗ, ಅವರ ರೀತಿ ನೀತಿಗಳು, ಸಂಪ್ರದಾಯಗಳು, ಹಾಡುಗಳು, ಹಬ್ಬ ಹರಿದಿನಗಳು, ಮನೆಗೆ ಬಂದು ಹೋಗ್ತಿದ್ದಂತಹ ಸಾಹಿತಿಗಳು, ಕಲಾವಿದರು, ಸಂಗೀತಗಾರರು, ಇವರೆಲ್ಲರೂ ಕೂಡ ನನ್ನ ನೆನಪಿನ ಮುಂದೆ ಸಾಲು ಸಾಲು ಸಾಲು ಸಾಲಾಗಿ ನಿಂತುಕೊಂಡು, ಯಾರ್ಯಾರು ನನ್ನ ಜೀವನದ ಯಾವ ಎಳೆನೇ ಹೆಣಿದಿದ್ದಾರೆ ಅಂತ ನನ್ನನ್ನೇ ನಾನು ಪ್ರಶ್ನೆ ಮಾಡಿಕೊಳ್ಳೋ ಹಾಗಾಗುತ್ತೆ. ಯಾಕೆಂದರೆ ಒಂದೊಂದು ಎಳೆಯೂ ನನ್ನ ಜೀವನದಲ್ಲಿ ಇವತ್ತಿನ ದಿವಸ ಸೇರಿಕೊಂಡಿದೆ, ನನ್ನ ಜೀವನದಲ್ಲೂ ಸೇರಿಕೊಂಡಿದೆ, ನನ್ನ ಸಾಹಿತ್ಯದಲ್ಲಿಯೂ ಕೂಡ ಅದಕ್ಕೊಂದು ಎಳೆಯಾಗಿ ಸೇರಿಕೊಂಡು ಅದಕ್ಕೊಂದು ಬಣ್ಣ ಕೊಟ್ಟಿದೆ, ಒಂದು ಮೆರುಗು ಕೊಟ್ಟಿದೆ, ಅದಕ್ಕೊಂದು ಕಾಂತಿಯನ್ನು ಕೊಟ್ಟಿದೆ. ಹೀಗಾಗಿ ಈ ಬದುಕು ಅಂತ ನೀವು ಬಹಳ ಸಣ್ಣದಾಗಿ ಕೇಳಿಬಿಟ್ಟಲ್ಲ, ಇದು ಬಹಳ ದೊಡ್ಡದಾದ ಪ್ರಶ್ನೆ. ನನ್ನ ಬದುಕನ್ನು ನೀವು ಕೇಳಿದ ರೀತಿ ಒಳಗೆ ಅರ್ಥ ಮಾಡಿಕೊಂಡು ನಾನು ಬದುಕಿದ್ದೇನೆಯೇ ಅಂತ ಯೋಚನೆ ಮಾಡಿದ್ದೇನೆ. ನಾನು ಯಾವುದು ನನ್ನ ಮೇಲೆ ಪರಿಣಾಮ ಮಾಡ್ತು ಹಾಗೆ ಅಂತ ಅಂದ್ಕೊಂಡಾಗ ನನಗೆ ಮೊಟ್ಟ ಮೊದಲು ನೆನಪಿ ಬರೋದು ನನ್ನ ಮನೆ. ನನ್ನ ತಾತ ನಮ್ಮ ಪ್ರಾಂತ್ಯಕ್ಕೆ ನಿನ್ನೆ ಬಹಳ ಹೆಸರುವಾಸಿಯಾದ ಬಯಲು ನಾಟಕ ಬರೆದಂಥವ್ರು. ಸುಮಾರು 120 ಬಯಲು ನಾಟಕಗಳನ್ನ ಅವರು ಬರೆದಿದ್ದಾರೆ. 1000 ಹೆಣ್ಣು ಮಕ್ಕಳು ಹಾಡ್ತಕ್ಕಂಥ ಹಾಡುಗಳನ್ನ ಅವರು ಬರೆದುಕೊಟ್ಟಿದ್ದಾರೆ. ಪ್ರಾಯಶಃ ಅವರ ಹೆಸರು ಕೂಡ ನನ್ನ ಜೀವನದ ಮೇಲೆ ಪ್ರಭಾವ ಬೀರುವಂತ ಕಾಣಿಸುತ್ತೆ. ಯಾಕೆಂತಂದರೆ ಅವರದೇ ಹೆಸರು ನಾನು ಇಟ್ಕೊಂಡು ಹುಟ್ಟಿದ್ದೀನಿ. ನಮ್ಮ ಅಜ್ಜಿ ಹೇಳ್ತಾ ಇದ್ದು, ನಮ್ಮ ಯಜಮಾನರು ಬರಿತಿದ್ರು ಕೊಂಡು ನೀನು ಬರಿತೀಯಾ ಹಾಗೆ ಅಂತ ಹೇಳ್ತಾ ಇದ್ದು. ಬಹುಶಃ ಅವರ ಹರಕೆಯನ್ನು ಏನೋ. ಇದು ಈ ಸಾಹಿತ್ಯದ ಪ್ರಭಾವ ನಮ್ಮ ಮನೆಯಲ್ಲಿ ಬಹಳ ಗಾಢವಾಗಿತ್ತು. ಈ ದೇಶಕ್ಕೆ ಗೊತ್ತಿದೆ ಪ್ರೊಫೆಸರ್, ದಿವಂಗತ ಪ್ರೊಫೆಸರ್ ವೆಂಕಟೇಶ್ವರ ಹೆಸರು. ಕನ್ನಡ ಸಾಹಿತ್ಯದ ಶನಿ ದೇವತೆಗಳಲ್ಲಿ ಅವರು ಒಬ್ಬರು ಹಾಗೆ ಅಂತ ಎಲ್ಲರೂ ಅಂತಾರೆ.

0: ನನಗೆ ಬಹಳ ದೊಡ್ಡ ಹೆಮ್ಮೆ. ಅವರು ನನ್ನ ದೊಡ್ಡಪ್ಪ ಅವರು, ಅವರ ರಕ್ತ, ಯಾವ ರಕ್ತ ಅವರ ದೇಹದಲ್ಲಿ ಸಂಚಾರ ಮಾಡ್ತಾಯಿತ್ತು ಆ ರಕ್ತದ ಒಂದು ಅಂಶ ನನ್ನ ಮೈಯಲ್ಲೂ ಕೂಡ ಇವತ್ತಿನ ದಿವಸ ಇದೆ. ಪ್ರಾಯಶಃ ಅದು ನನ್ನ ಬರವಣಿಗೆಗೆ ಪ್ರೇರೇಪಣೆ ಆಗಿರಬೇಕು, ಕಾರಣವಾಗಿರಬೇಕು. ಯಾಕೆಂದರೆ ನಾನು ಮೊದಲ ಕಥೆ ಬರೆದದ್ದೇ ವೆಂಕಣ್ಣಯ್ಯನವರ ಪ್ರೇರೇಪಣೆಯಿಂದ.
1: ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಸಾಹಿತಿ ತಾರಾ ಸುಬ್ಬರಾಯರ ಮಾತುಗಳನ್ನು ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ.
2: ಸರ್ವೋದಯವಾಗಲಿ ಸರ್ವರಲಿ.
3: ಸಮಯ ಏನೇನು 6:55 ಎನ್ನು ಮುಂದೆ ಕೇಳಿ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಸಂಸ್ಕೃತದಲ್ಲಿ ವಾರ್ತೆಗಳು.
1: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಿಕಾ ರಿಚಾಝಾ. ಪ್ರಧಾನಮಂತ್ರೀ ನರೇಂದ್ರ ಮೋದಿ ತಸ್ಯ ಜಾಪಾನಸ್ಯ ಸಮಕಕ್ಷೀಯ ಸಾನೇತಾ ಕಾಯ್ಚಿ ಇತ್ಯೇಷ ಪಾಕಿಸ್ತಾನಾತ್ ಸೀಮಾಪಾರೆ ಆತಂಕವಾದಂ ಸಮೇತ್ಯ ಸರ್ವೇಷು ರೂಪೇಷು ಅಭಿವ್ಯಕ್ತಿಷು ಆತಂಕವಾದಸ್ಯ ಹಿಂಸಕ ಉಗ್ರವಾದಸ್ಯ ಚ ನಿಂದಾಂ ಕೃತವಂತೌ. ಭಾರತ ಜಾಪಾನ ವಾರ್ಷಿಕ ಶಿಖರ ಸಮ್ಮೇಳನಸ್ಯ ಸಂಯುಕ್ತ ವಕ್ತವ್ಯೆ ದ್ವೌ ನೇತಾರೌ ಗತವರ್ಷೆ ಅಪ್ರೇಲ ಮಾಸಸ್ಯ ದ್ವಾವಿಂಶತಿ ದಿನಾಂಕೆ ಜಮ್ಮೂ ಕಾಶ್ಮೀರಸ್ಯ ಪಹಲಗಾಂ ಇತ್ಯತ್ರ ಜಾತಂ ಆತಂಕ್ಯಾಕ್ರಮಣಂ ಕಟ್ವಾ ಲೋಚಿತವಂತೌ. ಉಭೌ ಪ್ರಧಾನಮಂತ್ರಿಣೌ ಹಿಂದ ಪ್ರಶಾಂತ ಕ್ಷೇತ್ರಸ್ಯ ಉಭಯೋಃ ದೇಶಯೋಃ ಮಧ್ಯೆ ಸಹಯೋಗಂ ವಿಸ್ತಾರಯಿತುಂ ಪ್ರತಿಬದ್ಧತಾಂ ಪುನರುದ್ಘಾಟಿತವಂತೌ.
2: आज भारत और जापान दोनों ही विश्व की सबसे बड़ी इकोनॉमीज में से हैं. एक फ्री प्रॉस्परस और रूल्स बेस्ड इंडो पैसिफिक हमारी साझा प्राथमिकता है. क्षेत्र की सबसे बड़ी डेमोक्रेटिक और मार्केट इकोनॉमीज के रूप में आज हमने कई महत्वपूर्ण पहल की है. इनसे हम मिलकर पूरे क्षेत्र में शांति स्थिरता और प्रगति का मार्ग प्रशस्त करेंगे.
1: ಭಾರತ ಜಾಪಾನ ವಿಶೇಷ ಸಾಮರಿಕ ವೈಶ್ವಿಕ ಸಹಭಾಗಿತ್ವಸ್ಯ ಆಧಾರ ಸ್ತಂಭೇಷು ಅನ್ಯತಮಾರ್ಥಿಕ ಸುರಕ್ಷಾ ಪ್ರಧಾನತಾಯಾಃ ವಿಷಯೆ ಭಾರತ ಜಾಪಾನ ದೇಶೌ ಪರಸ್ಪರಂ ಪ್ರತಿಬದ್ಧತಾಂ ಪುನಃ ದೃಢೀಕೃತವಂತೌ. ಆರ್ಥಿಕ ಸುರಕ್ಷಾ ಸಹಕಾರ ವಿಷಯೆ ಭಾರತ ಜಾಪಾನ ಸಂಯುಕ್ತ ಘೋಷಣಾಪತ್ರೆ ಅವದತಾಂ ಯತ್ ಆರ್ಥಿಕ ಸುರಕ್ಷಾ ಸಹಭಾಗಿತ್ವಂ ಪರಸ್ಪರ ವಿಶ್ವಾಸಸ್ಯ ಸಹಭಾಗಿ ಮೂಲ್ಯಾನಾಂ ಸಂಬದ್ಧ ಹಿತಾನಾಂಚ ಆಧಾರೇಣ ವರ್ತತೆ. ಉಭಯೋಃ ಪಕ್ಷಯೋಃ ಸಮೃದ್ಧಿಃ ಸುರಕ್ಷಾ ಆರ್ಥಿಕ ಭವಿಷ್ಯಂಚ ಸುದೃಢತಯಾ ಪರಸ್ಪರಂ ಸಂಬದ್ಧಮಸ್ತಿ ಇತಿ ಮಾನ್ಯತಾ ಅಸ್ತಿ. ಅದ್ಯತನೀಕೃತಸ್ಯ ಮುಕ್ತಸ್ಯ ಚ ಇಂಡೋ ಪ್ಯಾಸಿಫಿಕ್ ಇತ್ಯಸ್ಯ ತಥಾ ಚ ಮ್ಯೂಚುವಲ್ ಆಂಡ್ ಹೋಲಿಸ್ಟಿಕ್ ಅಡ್ವಾನ್ಸ್ಮೆಂಟ್ ಫಾರ್ ಸೆಕ್ಯೂರಿಟಿ ಆಂಡ್ ಡೆವಲಪ್ಮೆಂಟ್ ಇನ್ ದ ರೀಜನ್ಸ್ ಮಹಾಸಾಗರ್ ಇತಿ ಉಪಕ್ರಮಸ್ಯ ಸಮನ್ವಯ ಉಭಯೋಃ ಪಕ್ಷಯೋಃ ಕೃತೆ ಆರ್ಥಿಕ ಸುರಕ್ಷಾ ಸಹಕಾರಂ ವರ್ಧಯಿತುಂ ಅವಶ್ಯಕಂ ಪ್ರೋತ್ಸಾಹನಂ ಪ್ರದದಾತಿ ಇತಿ ಘೋಷಿತಾ ಅಸ್ತಿ. ಲೋಕಸಭಾಧ್ಯಕ್ಷಃ ಓಂ ಬಿರ್ಲಾ ಅದ್ಯ ಕೋಲಕಾತಾಯಾಂ ಪಶ್ಚಿಮ ಬಂಗಾಳ ವಿಧಾನಸಭಾಯಾಃ ನವನಿರ್ವಾಚಿತ ಸದಸ್ಯೇಭ್ಯಃ ದ್ವಿದಿವಸೀಯ ಅಭಿವಿನ್ಯಾಸ ಕಾರ್ಯಕ್ರಮಸ್ಯ ಉದ್ಘಾಟನಂ ಕರಿಷ್ಯತಿ. ಅಸ್ಯ ಕಾರ್ಯಕ್ರಮಸ್ಯ ಉದ್ದೇಶ್ಯಂ ನವನಿರ್ವಾಚಿತೇಭ್ಯಃ ಸದಸ್ಯೇಭ್ಯಃ ಸಮಿತಿ ವ್ಯವಸ್ಥಾ ವಿತ್ತೀಯ ನಿರೀಕ್ಷಣಂ ಸಂಸದೀಯ ವಿಶೇಷಾಧಿಕಾರಾಃ ವಿಧಾಯಕೇಷು ಉದಯೋನ್ಮುಖ ಆಂಕಿಕೀಯೋಪಕ್ರಮಾಃ ಇತ್ಯಾದೀನಾಂ ಸಂಸದೀಯ ವಿಧಾಯಿ ಕಾರ್ಯಾಣಾಂ ವಿವಿಧ ಪಕ್ಷೇಭ್ಯಃ ಪರಿಚಯ ಪ್ರದಾನಂ ವರ್ತತೆ. ಪಂಚಾಯತಿ ರಾಜ ಮಂತ್ರಾಲಯ ಷೋಡಶ ವಿತ್ತಾಯೋಗಸ್ಯ ಅನುಶಂಸಾನಾಂ ವಿಷಯೆ ವಿಚಾರಾರ್ಥಂ ಅದ್ಯ ನವದೆಹಲ್ಯಾಂ ರಾಜ್ಯಸ್ಯ ಪಂಚಾಯತಿ ರಾಜ ಮಂತ್ರಿಣಾಂ ಏಕಾಂ ರಾಷ್ಟ್ರೀಯ ಕಾರ್ಯಶಾಲಾಂ ಆಯೋಜಯತಿ. ಕಾರ್ಯಶಾಲಾಯಾಃ ಅಧ್ಯಕ್ಷತಾಂ ಕೇಂದ್ರೀಯ ಪಂಚಾಯತಿ ರಾಜ ಮಂತ್ರಿ ರಾಜೀವ ರಂಜನ ಸಿಂಹಃ ಕೇಂದ್ರೀಯ ರಾಜ್ಯ ಮಂತ್ರಿಣಃ ಪ್ರೊಫೆಸರ್ ಎಸ್ ಪಿ ಸಿಂಹ ಬಘೇಲಸ್ಯ ಉಪಸ್ಥಿತೌ ಕರಿಷ್ಯತಿ. ಕಾರ್ಯಶಾಲಾವಧೌ ಚರ್ಚಾ ವಿತ್ತ ಮಂತ್ರಾಲಯಸ್ಯ ವ್ಯಯ ವಿಭಾಗದ್ವಾರ ಪ್ರಖ್ಯಾಪಿತಸ್ಯ ಷೋಡಶ ವಿತ್ತಾಯೋಗ ಗ್ರಾಮೀಣ ಸ್ಥಾನೀಯ ನಿಕಾಯಾನುದಾನಸ್ಯ ಕಾರ್ಯಾನ್ವಯನಾಯ ಪರಿಚಾಲನ ದಿಗ್ನಿರ್ದೇಶೇಷು ಕೇಂದ್ರತಾ ಭವಿಷ್ಯತಿ. ವಾರ್ಷಿಕ ಶ್ರೀ ಅಮರನಾಥ ಯಾತ್ರಾ ಅದ್ಯ ಜಮ್ಮೂ ಕಾಶ್ಮೀರಸ್ಯ ಪಹಲಗಾಂ ಬಾಲಟಾಲ ಮಾರ್ಗಯೋಃ ಆರಭ್ಯತೆ. ಸಪ್ತಪಂಚಾಶತ್ ದಿವಸೀಯಾಯಾಂ ತೀರ್ಥಯಾತ್ರಾಯಾಂ ಸಂಪೂರ್ಣೆ ಭಾರತದೇಶಾತ್ ಲಕ್ಷೋಪಲಕ್ಷಃ ಭಕ್ತಃ ಅಮರನಾಥ ಗುಹಾತೀರ್ಥಂ ಪ್ರತಿ ಪವಿತ್ರ ಯಾತ್ರಾಂ ಕರಿಷ್ಯಂತಿ ಇತ್ಯಪೇಕ್ಷಾ ಅಸ್ತಿ. ತೀರ್ಥಯಾತ್ರಿಣಃ ಭಗವತಃ ಶಿವಸ್ಯ ಆಶೀರ್ವಾದಂ ಪ್ರಾಪ್ತುಂ ಪ್ರಾಕೃತಿಕ ರೂಪೇಣ ನಿರ್ಮಿತಂ ಹಿಮಶಿವಲಿಂಗಂ ದ್ರಷ್ಟುಂ ಚ ಪ್ರಾಯಃ ಅಷ್ಟಾಶೀತ್ಯಧಿಕ ಅಷ್ಟಶತೋತ್ತರ ತ್ರೀಣಿ ಸಹಸ್ರ ಮೀಟರ ಪರಿಮಿತೇಷು ಊರ್ಧ್ವತಾಯಾಂ ಸ್ಥಿತ ಪವಿತ್ರ ಅಮರನಾಥ ಗುಹಾಯಾಂ ಗಚ್ಚಂತಿ. ಐಸಿಸಿ ಮಹಿಳಾ ವಿಂಶತಿ ಪ್ರತಿವಿಂಶತಿ ವಿಶ್ವ ಚಷಕ ಕ್ರಿಕೆಟ್ ಪ್ರತಿಸ್ಪರ್ಧಾಯಾಂ ಇಂಗ್ಲೆಂಡ್ ದಲೇನ ಸೌತ್ ಆಫ್ರಿಕಾದಲಂ ಚತ್ವಾರಿಂಶತ್ ಧಾವನಾಂಕೈಃ ಪರಾಜಿತಂ ಇತಿ ವಾರ್ತಾಃ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM ರೇನ್ಬೋ 101.3.

0: 3 megahertz musically yours. ಮಾತಿಗೆ ಹಾಕೋಣ ಬ್ರೇಕ್, ಮೆದುಳಿಗೆ ಕೊಡೋಣ ಟಾಸ್ಕ್.
1: ನಮ್ಮ ಪ್ರಶ್ನೆ, ನಿಮ್ಮ ಉತ್ತರ.
2: ಪ್ರತಿದಿನ ಮಧ್ಯಾಹ್ನ 3 ಗಂಟೆಗೆ ಹೊಂಬಿಸಿಲು.
1: ಟ್ಯೂನ್ ಮಾಡಿ ಆಕಾಶವಾಣಿ FM ರೇನ್ಬೋ 101.3.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ಪ್ರಧಾನಮಂತ್ರಿ ಮಿತ್ರ ಪಾರ್ಕ್ ಯೋಜನೆ ಅಡಿ ಕಲಬುರಗಿಯಲ್ಲಿ ಜವಳಿ ಪಾರ್ಕ್, ಸಚಿವ ಸಂಪುಟ ನಿರ್ಧಾರ. ಡಿಜಿಟಲ್ ಇಂಡಿಯಾ ಯೋಜನೆಗೆ 11 ವರ್ಷ ಪೂರ್ಣ. ವಾಯವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಸೇವೆಗಳು ಸಂಪೂರ್ಣ ಡಿಜಿಟಲೀಕೃತ. ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆ, ಪಡಿತರ ಅಕ್ಕಿಯ ಗುಣಮಟ್ಟಕ್ಕೆ ಕೇಂದ್ರದ ಆದ್ಯತೆ. ಇಂದು ಅಂತಾರಾಷ್ಟೀಯ ಪ್ಲಾಸ್ಟಿಕ್ ಚೀಲ ಮುಕ್ತತೆ ದಿನಾಚರಣೆ. ಈಗ ವಾರ್ತೆಗಳ ವಿವರ. ಕಲಬುರಗಿ ಜಿಲ್ಲೆ ನಂದಿ ಸಿನ್ನೂರು ಬಳಿ ಕಿರಣಗಿ ಗ್ರಾಮದ 1000 ಎಕರೆ ಪ್ರದೇಶದಲ್ಲಿ ಪ್ರಧಾನಮಂತ್ರಿ ಮಿತ್ರ ಪಾರ್ಕ್ ಯೋಜನೆ ಅಡಿ 500 ಕೋಟಿ ರೂಪಾಯಿ ಬಂಡವಾಳದೊಂದಿಗೆ ರಾಜ್ಯ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿಯಿಂದ 1000 ಎಕರೆ ಪ್ರದೇಶದಲ್ಲಿ ಜವಳಿ ಪಾರ್ಕ್ ಅಭಿವೃದ್ಧಿಪಡಿಸಲು ಸಚಿವ ಸಂಪುಟ ಸಭೆ ನಿರ್ಧರಿಸಿದೆ. ಗೃಹ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ಎಕ್ಸ್ ಮಾಧ್ಯಮದಲ್ಲಿ ಈ ಮಾಹಿತಿ ನೀಡಿ 1700 ಕೋಟಿ ರೂಪಾಯಿ ಯೋಜನಾ ವೆಚ್ಚದೊಂದಿಗೆ ಜವಳಿ ಪಾರ್ಕ್ ಸ್ಥಾಪನೆಯಾಗಲಿದೆ. 320 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮೊದಲ ಹಂತದ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೆತ್ತಿಕೊಳ್ಳಲಾಗುವುದು ಎಂದಿದ್ದಾರೆ. ಜವಳಿ ಪಾರ್ಕ್ 1 ಲಕ್ಷ ಜನರಿಗೆ ನೇರ ಉದ್ಯೋಗ ಹಾಗೂ 2 ಲಕ್ಷ ಜನರಿಗೆ ಪರೋಕ್ಷ ಉದ್ಯೋಗಾವಕಾಶ ಒದಗಿಸುವ ನಿರೀಕ್ಷೆಯಿದೆ. ಡಿಜಿಟಲ್ ಇಂಡಿಯಾ ಯೋಜನೆ ದೇಶದ ಆಡಳಿತಕ್ಕೆ ಹೊಸ ಭಾಷ್ಯ ಬರೆದಿದ್ದು ನಾಗರಿಕರನ್ನು ಸಬಲೀಕರಿಸಿದೆ, ಸರ್ವಾಂಗೀಣ ಅಭಿವೃದ್ಧಿಯ ವೇಗ ವರ್ಧಿಸಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಡಿಜಿಟಲ್ ಇಂಡಿಯಾ ಯೋಜನೆಗೆ 11 ವರ್ಷಗಳು ಪೂರ್ಣಗೊಂಡ ಹಿನ್ನೆಲೆ ಎಕ್ಸ್ ಮಾಧ್ಯಮದಲ್ಲಿ ಅವರು ಪ್ರತಿಕ್ರಿಯಿಸಿ, ಡಿಜಿಟಲ್ ಇಂಡಿಯಾ ದೇಶದ ಆರ್ಥಿಕತೆಯ ಭದ್ರ ಬುನಾದಿಯಾಗಿದೆ ಎಂದಿದ್ದಾರೆ. ವಾಯವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿಯಲ್ಲಿ ಕೇಂದ್ರ ಕಚೇರಿ ಹೊಂದಿದ್ದು ತನ್ನೆಲ್ಲ ಸೇವೆಗಳನ್ನು ಸಂಪೂರ್ಣ ಡಿಜಿಟಲೀಕೃತಗೊಳಿಸಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ. ವಾಯವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ವ್ಯವಸ್ಥಾಪಕ ನಿರ್ದೇಶಕರಾದ ಎಂ ಪ್ರಿಯಾಂಗ,
1: ನಮ್ಮ ವಾಯುವ್ಯ ಸಾರಿಗೆ ಬಸ್ಗಳಲ್ಲಿ ಯುಪಿಐ ವ್ಯವಸ್ಥೆ, ಡೈನಾಮಿಕ್ ಕ್ಯೂಆರ್ ಯುಪಿಐ ವ್ಯವಸ್ಥೆಯನ್ನು ಜಾರಿ ಮಾಡಿದ್ದೀವಿ. ನಮ್ಮ ವಾಹನದಲ್ಲಿ ಪ್ರಯಾಣ ಮಾಡುವ ಜನರಿಗೆ ಯುಪಿಐ ಮುಖಾಂತರ ಅಥವಾ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಮುಖಾಂತರ ಪೇಮೆಂಟ್ ಮಾಡುವ ಅವಕಾಶ ಸಿಕ್ಕಿದೆ. ಕೆಲವೊಂದು ಸಂದರ್ಭದಲ್ಲಿ ತಾಂತ್ರಿಕ ಸಮಸ್ಯೆಯಿಂದ ಅಮೌಂಟ್ ಡೆಬಿಟ್ ಆಗಿದೆ ಅಂದ್ರೆ ರೀಫಂಡ್ ಮಾಡುವ ಒಂದು ಫೆಸಿಲಿಟಿ ಕೂಡ ಮೊದಲನೇ ಸಾರಿಯಾಗಿ ವಾಯುವ್ಯದಲ್ಲಿ ಜಾರಿ ಮಾಡ್ತದೆ. ಯಾವುದೇ ಕಾರಣಕ್ಕೆ ಸೇಲ್ ಟ್ರಾನ್ಸಾಕ್ಷನ್ ಆದ್ರೆ ಆ ಅಮೌಂಟ್ ನಿಮಗೆ ವಾಪಸ್ ಬಂದಿರ್ತದೆ. ಅಮೌಂಟ್ ನಿಮಗೆ ಡೆಬಿಟ್ ಆಗಿ ನಮಗೆ ಕ್ರೆಡಿಟ್ ಆದ್ರೆ ಮಾತ್ರ ನಮಗೆ ಟಿಕೆಟ್ ಜನರೇಟ್ ಆಗುತ್ತೆ. ಸೊ ಇದರಿಂದಾಗಿ 2-3 ದಿನ ವೇಟ್ ಮಾಡುವುದು, ಅಮೌಂಟ್ ಯಾವಾಗ ಬರ್ತದೆ ಅನ್ನೋ ಒಂದು ಗೊಂದಲೆಯನ್ನು ನಾವು ತಡೆಗಟ್ಟತಾ ಇದ್ದೀವಿ. ನಮ್ಮ ವಾಯುವ್ಯ ಸಂಸ್ಥೆಯಲ್ಲಿ ನಮ್ಮ ಬಸ್ ಸ್ಟ್ಯಾಂಡ್ಸ್ ಮತ್ತು ಡಿಪೋ ಜಾಗಗಳಲ್ಲಿ ಕಮರ್ಷಿಯಲ್ ಅಂಗಡಿಗಳನ್ನು ಕೊಟ್ಟಿದ್ದೀವಿ. ಉಪಯೋಗಸ್ಥರು ಕೂಡ ಆ ಆಪ್ ಮುಖಾಂತರ ಅವರು ಪೇಮೆಂಟ್ ಮಾಡುವ ಒಂದು ಅವಕಾಶವನ್ನು ನಾವು ಇಲ್ಲಿ ತಂದಿದ್ದೀವಿ. ಅವರು ಇಂಟರ್ನೆಟ್ ಬ್ಯಾಂಕಿಂಗ್ ಅಥವಾ ಯುಪಿಐ ವ್ಯವಸ್ಥೆ ಮುಖಾಂತರ ಕಟ್ಟಬಹುದು. ಇದರಿಂದಾಗಿ ಫ್ರೆನ್ಸಿಸ್ಗೆ ಕೂಡ ಇಮಿಡಿಯೇಟ್ ಪೇಮೆಂಟ್ ಮಾಡಿಸುವ ಒಂದು ಅವಕಾಶ ಸಿಗುತ್ತೆ. ಪೇಮೆಂಟ್ಸ್ ಆನ್ಲೈನ್ ಆಗಿರೋದಕ್ಕೋಸ್ಕರ ಅವ್ರಿಗೆ ರಿಸಿಪ್ಟ್, ಚಲಾನ್, ಇನ್ವಾಯ್ಸ್ ಎಲ್ಲ ಕೂಡ ಆನ್ಲೈನ್ ಅಲ್ಲೇ ಬಂದ್ಬಿಡ್ತದೆ.
0: ಹೊಸದಿಲ್ಲಿಯಲ್ಲಿ ಇಂದು ಎಲ್ಲ ರಾಜ್ಯಗಳ ಪಂಚಾಯಿತಿರಾಜ್ ಹಾಗೂ ಗ್ರಾಮೀಣಾಭಿವೃದ್ಧಿ ಸಚಿವರುಗಳ ಸಭೆ ಆಯೋಜಿತವಾಗಿದೆ. 16ನೇ ಹಣಕಾಸು ಆಯೋಗದ ಶಿಫಾರಸುಗಳ ಅನುಷ್ಠಾನ ಮಾರ್ಗಸೂಚಿಗಳ ಬಗ್ಗೆ ಚರ್ಚೆ ನಡೆಯಲಿದೆ. ಸಚಿವ ಈಶ್ವರ್ ಖಂಡ್ರೆ ಈ ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಕಳೆದ 2025-26 ಸಾಲಿಗೆ 15ನೇ ಹಣಕಾಸು ಆಯೋಗದ ರಾಜ್ಯದ ಪಾಲಿನ ಅನುದಾನ 2186 ಕೋಟಿ ರೂಪಾಯಿ ಬಾಕಿ ಇದೆ. ಕೂಡಲೇ ಬಿಡುಗಡೆ ಮಾಡುವಂತೆ ಸಭೆಯಲ್ಲಿ ಕೇಂದ್ರವನ್ನು ಒತ್ತಾಯಿಸುವುದಾಗಿ ಸಚಿವ ಖಂಡ್ರೆ ತಿಳಿಸಿದ್ದಾರೆ. ಭಾರತ ಚುನಾವಣಾ ಆಯೋಗ ರಾಜ್ಯದಲ್ಲಿ ಕೈಗೊಂಡಿರುವ ಮತದಾರರ ಪಟ್ಟಿಯ ಸಮಗ್ರ ಪರಿಷ್ಕರಣೆ ಪಾರದರ್ಶಕ ಮತ್ತು ವ್ಯವಸ್ಥಿತವಾಗಿ ನಡೆಯುತ್ತಿದ್ದು, ಸಾರ್ವಜನಿಕರು ಮಾಹಿತಿ ನೀಡಿ ಸಹಕರಿಸುವಂತೆ ರಾಜ್ಯ ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್ ಮನವಿ ಮಾಡಿದ್ದಾರೆ. ಬೆಂಗಳೂರಿನ ತಮ್ಮ ಸ್ವಗೃಹದಲ್ಲಿ ಮತದಾರರ ಪಟ್ಟಿಯ ಸಮಗ್ರ ಪರಿಷ್ಕರಣೆಯಲ್ಲಿ ಪಾಲ್ಗೊಂಡು ಎಲ್ಲಾ 3 ಪ್ರಮುಖ ನಮೂನೆಗಳನ್ನು ಸ್ವತಃ ಭರ್ತಿ ಮಾಡಿ ನಿಯೋಜಿತ ಬೂತ್ ಮಟ್ಟದ ಅಧಿಕಾರಿಗಳಿಗೆ ಅವರು ಸಲ್ಲಿಸಿದರು. ಬೀದರ್ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಮನೆ ಭೇಟಿ ಹಿನ್ನೆಲೆ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಕಾಡವಾದ್ ಹಾಗೂ ಕಮಠಾಣ್ ಗ್ರಾಮಗಳಿಗೆ ಭೇಟಿ ನೀಡಿ ಎನ್ಯುಮರೇಷನ್ ಕಾರ್ಯ ಪರಿಶೀಲಿಸಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರೆಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
4: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆ ಅಡಿ ವಿತರಿಸಲಾಗುತ್ತಿರುವ ಅಕ್ಕಿಯ ಗುಣಮಟ್ಟ ಕಾಪಾಡಲು ಆದ್ಯತೆ ನೀಡಲಾಗಿದೆ ಎಂದು ಕೇಂದ್ರ ಆಹಾರ ಮತ್ತು ನಾಗರಿಕ ಸರಬರಾಜು ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಎಕ್ಸ್ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ದೇಶದ 80 ಕೋಟಿಗೂ ಹೆಚ್ಚು ಫಲಾನುಭವಿಗಳಿಗೆ ಉತ್ತಮ ಗುಣಮಟ್ಟದ ಆಹಾರ ಪೂರೈಸುವ ಗುರಿ ಹೊಂದಲಾಗಿದೆ. ಪಡಿತರದಲ್ಲಿ ಸಂಸ್ಕರಿಸದ ಅಕ್ಕಿ ರಾ ರೈಸ್ನಲ್ಲಿ ಈ ಮೊದಲು ಶೇಕಡ 25ರಷ್ಟಿದ್ದ ನುಚ್ಚಿನ ಪ್ರಮಾಣವನ್ನು ಶೇಕಡ 10ಕ್ಕೆ ಇಳಿಸಲಾಗಿದೆ. ಬೇಯಿಸಿದ ಅಕ್ಕಿಯಲ್ಲಿ ನುಚ್ಚಿನ ಪ್ರಮಾಣವನ್ನು ಶೇಕಡ 5ಕ್ಕೆ ಇಳಿಸಲು ಕ್ರಮ ವಹಿಸಲಾಗಿದೆ ಎಂದಿದ್ದಾರೆ. ಏಕ ಬಳಕೆಯ ಪ್ಲಾಸ್ಟಿಕ್ಗಳಿಂದ ಮುಕ್ತಿ ಸುಸ್ಥಿರ ಭವಿಷ್ಯದ ಕಡೆಗೆ ಎಂಬ ಧ್ಯೇಯದೊಂದಿಗೆ ಇಂದು ಅಂತಾರಾಷ್ಟೀಯ ಪ್ಲಾಸ್ಟಿಕ್ ಚೀಲ ಮುಕ್ತತೆ ದಿನವನ್ನು ಆಚರಿಸಲಾಗುತ್ತಿದೆ. ಒಂದೇ ಬಾರಿ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಚೀಲಗಳು ಪರಿಸರದ ಮೇಲೆ ಉಂಟುಮಾಡುವ ಅಪಾಯಗಳ ಬಗ್ಗೆ ಜಾಗೃತಿ ಮೂಡಿಸಲು ಈ ದಿನ ಮೀಸಲಾಗಿದೆ. ಪ್ರಸಕ್ತ 2026ರಲ್ಲಿ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ನಿಗ್ರಹಿಸಿ ವನ್ಯಜೀವಿಗಳನ್ನು ರಕ್ಷಿಸುವ ಮತ್ತು ಸ್ವಚ್ಛ ಭವಿಷ್ಯಕ್ಕಾಗಿ ಸುಸ್ಥಿರ ಅಭ್ಯಾಸಗಳನ್ನು ಸೃಷ್ಟಿಸುವ ತುರ್ತು ಅಗತ್ಯದ ಕುರಿತು ಜನಜಾಗೃತಿ ಮೂಡಿಸಲಾಗುತ್ತಿದೆ. ಖ್ಯಾತ ರಂಗಕರ್ಮಿ ಪ್ರಸನ್ನ ನೇತೃತ್ವದ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಭೀಮನ ಕೋಣೆಯ ಚರಕಾ ಸಂಸ್ಥೆಯ ಅಂಗಸಂಸ್ಥೆಯಾದ ಧಾರವಾಡದ ದೇಸಿ ಮಳಿಗೆ ಪ್ಲಾಸ್ಟಿಕ್ ಚೀಲಗಳ ಬಳಕೆಯನ್ನು ಸಂಪೂರ್ಣ ವರ್ಜಿಸಿದ್ದು ಕಾಗದ ಹಾಗೂ ಹತ್ತಿ ಬಟ್ಟೆಯ ಚೀಲಗಳನ್ನು ಮಾತ್ರ ಬಳಸುತ್ತದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ದೇಸಿ ವ್ಯವಸ್ಥಾಪಕರಾದ ಸುನಂದ ಪ್ರಕಾಶ್ ಭಟ್.
5: ನಾನು ಸುನಂದ ಭಟ್ ಅಂತ ಧಾರವಾಡದಲ್ಲಿ ಯಾಲಕ್ಕಿ ಶೆಟ್ಟರ್ ಕಾಲೋನಿಯಲ್ಲಿ ಇರುವಂತಹ ದೇಸಿ ಅಂಗಡಿಯನ್ನ ಈಗ 17 ವರ್ಷದಿಂದ ನಡೆಸ್ತಾ ಇದ್ದೇನೆ. ಇದು 100% ಕಾಟನ್ನು ಮತ್ತೆ ನೈಸರ್ಗಿಕ ಬಣ್ಣವನ್ನು ಉಪಯೋಗಿಸಿಕೊಂಡು ಕೈಮಗ್ಗದಲ್ಲಿ ಮಾಡಿದಂತಹ ಬಟ್ಟೆಗಳ ಅಂಗಡಿ. ನಾವು ಇಲ್ಲಿ ಪ್ಯಾಕಿಂಗ್ ಸಲುವಾಗಿ ಪೇಪರ್ ಬ್ಯಾಗ್ ಮತ್ತೆ ಇತ್ತೀಚೆಗೆ ಕಾಟನ್ ಬ್ಯಾಗ್ ಅನ್ನು ಮಾಡಿ ಉಪಯೋಗಿಸ್ತಾ ಇದ್ದೇವೆ. ನಾವು ಇಲ್ಲಿ ಒಟ್ಟು ಪ್ಲಾಸ್ಟಿಕ್ ಬ್ಯಾಗ್ ಯೂಸ್ ಮಾಡ್ತಾನೆ ಇಲ್ಲ.
4: ಅಗ್ರಶ್ರೇಯಾಂಕಿತ ಬೆಂಗಳೂರಿನ ಕೆಜೆ ಆಕಾಶ್ ರಾಜ್ಯ ರ್ಯಾಂಕಿಂಗ್ ಟೇಬಲ್ ಟೆನಿಸ್ ಟೂರ್ನಿಯ ಪುರುಷರ ಸಿಂಗಲ್ಸ್ ವಿಭಾಗದ ಪ್ರಶಸ್ತಿ ಗೆದ್ದರು. ದಕ್ಷಿಣ ಕನ್ನಡ ಜಿಲ್ಲೆ ಕೊಟ್ಟಾರದ ಪುದುಕೋಡಿಯ ಮಂಗಳೂರು ಟೆನಿಸ್ ಅಕಾಡೆಮಿಯಲ್ಲಿ ನಡೆದ ಅಂತಿಮ ಪಂದ್ಯದಲ್ಲಿ 3ನೇ ಶ್ರೇಯಾಂಕಿತ ಬೆಂಗಳೂರಿನ ಸಂಜಯ್ ಮಾಧವನ್ ವಿರುದ್ದ ಆಕಾಶ್ ಜಯ ಸಾಧಿಸಿದರು. ಶಿವಮೊಗ್ಗ ಯೋಧಾಸ್ ತಂಡದ ನಾಯಕ ಆರ್ ಸ್ಮರಣ್ ಹಾಗೂ ಕೆವಿ ಅನೀಶ್ ಅವರ ಶತಕದ ಜೊತೆಯಾಟದಿಂದ ಕೋಸ್ಟಲ್ ಕಿಂಗ್ಸ್ ಮಂಗಳೂರು ತಂಡವನ್ನು 7 ವಿಕೆಟ್ಗಳಿಂದ ಮಣಿಸಿ ಶಿವಮೊಗ್ಗ ತಂಡ 2ನೇ ಸ್ಥಾನಕ್ಕೇರಿದೆ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ರಾಜನಗರದ ಕೆಎಸ್ಸಿಎ ಮೈದಾನದಲ್ಲಿ ಜರುಗಿದ ಮಹಾರಾಜ ಕಪ್ ಟಿ20 ಕ್ರಿಕೆಟ್ 2ನೇ ಪಂದ್ಯದಲ್ಲಿ ಮಂಗಳೂರು ತಂಡ ನೀಡಿದ

63 ರನ್ಗಳ ಗುರಿಯನ್ನು ಶಿವಮೊಗ್ಗ ತಂಡ 18.2 ಓವರ್ಗಳಲ್ಲಿ 165 ರನ್ ಗಳಿಸಿ ಜಯಿಸಿತು. ಹುಬ್ಬಳ್ಳಿ ಟೈಗರ್ಸ್ ಮತ್ತು ಮೈಸೂರು ವಾರಿಯರ್ಸ್ ನಡುವಿನ ಪಂದ್ಯ ಮಳೆಯಿಂದ ರದ್ದಾದ ಪರಿಣಾಮ ತಲಾ 1 ಅಂಕ ನೀಡಲಾಗಿದೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಮಳೆ ಹೆಚ್ಚಿದ್ದು ಸಾರ್ವಜನಿಕ ಸುರಕ್ಷತೆಗಾಗಿ ಬೆಳಗಾವಿ ಅರಣ್ಯ ವಲಯ ಹಾಗೂ ಜಲಪಾತಗಳಿಗೆ ಪ್ರವೇಶವನ್ನು ನಿಷೇಧಿಸಲಾಗಿದೆ. ಈ ತಿಂಗಳ ಮೊದಲ ವಾರ ವನ ಮಹೋತ್ಸವ ಸಾಪ್ತಾಹಿಕ ಆಚರಿಸಲಾಗುತ್ತಿದೆ. ಮರಗಳ ಮಹತ್ವ, ಭೂಗ್ರಹದ ಹಸಿರು ಆವರಣ ಹೆಚ್ಚಿಸಲು ಸಾಂಘಿಕ ಪ್ರಯತ್ನವನ್ನು ಪ್ರೋತ್ಸಾಹಿಸಲಾಗುತ್ತಿದೆ. ಭಾರತೀಯ ಕ್ರೈಸ್ತರ ದಿನದ ಪ್ರಯುಕ್ತ ಚಿಕ್ಕಬಳ್ಳಾಪುರದ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಡಯೋಸಸ್ ಆಫ್ ಆಲ್ ಪ್ರೊಟೆಸ್ಟೆಂಟ್ ಚರ್ಚಸ್ ಇಂದು ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಆಯೋಜಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಮಂತ್ರಿ ಮಿತ್ರ ಪಾರ್ಕ್ ಯೋಜನೆ ಅಡಿ ಕಲಬುರಗಿಯಲ್ಲಿ ಜವಳಿ ಪಾರ್ಕ್, ಸಚಿವ ಸಂಪುಟ ನಿರ್ಧಾರ. ಡಿಜಿಟಲ್ ಇಂಡಿಯಾ ಯೋಜನೆಗೆ 11 ವರ್ಷ ಪೂರ್ಣ. ವಾಯವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಸೇವೆಗಳು ಸಂಪೂರ್ಣ ಡಿಜಿಟಲೀಕೃತ. ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆ, ಪಡಿತರ ಅಕ್ಕಿಯ ಗುಣಮಟ್ಟಕ್ಕೆ ಕೇಂದ್ರದ ಆದ್ಯತೆ. ಇಂದು ಅಂತಾರಾಷ್ಟೀಯ ಪ್ಲಾಸ್ಟಿಕ್ ಚೀಲ ಮುಕ್ತತೆ ದಿನಾಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35 ಕ್ಕೆ.

ಟ್ಯೂನ್ ಮಾಡಿ ಕೇಳ್ತಾ ಇದ್ದಾರೆ ಎಫ್ಎಂ ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು. ಸ್ಟುಡಿಯೋದಲ್ಲಿ ಸಮಯ ಆಗಿದೆ 7:36. ಇದು ಸುಮಧುರವಾದಂತಹ ಭಾವಗೀತೆಗಳನ್ನ ಕೇಳ್ತಾ ಸಾಗುವಂತಹ ಸಮಯ ಇದು. ಭಾವಸ್ಪಂದನ ಭಾವಸ್ಪಂದನದ ಈ ಪ್ರಯಾಣದಲ್ಲಿ ನಿಮ್ಮ ಜೊತೆ ಆಗ್ತಾ ಇರೋದು ನಾನು ನಿಮ್ಮ ರೇಡಿಯೋ ಗೆಳೆಯ ಆರ್ ಜೆ ಅಕ್ಷಯ.

ಭಾವಸ್ಪಂದನದಲ್ಲಿ ಮೊದಲಿಗೆ ಕೇಳಿ ಮೈಸೂರು ಅನಂತಸ್ವಾಮಿ ಅವರ ಧ್ವನಿಯಲ್ಲಿರುವಂತಹ ಈ ಭಾವಗೀತೆ, ಕೆ ಎಸ್ ನರಸಿಂಹಸ್ವಾಮಿ ಅವರ ರಚನೆಯ ಈ ಭಾವಗೀತೆ ನಿಮಗಾಗಿ, ನಂತರ ನಿಮಗಾಗಿ ಮೂಡಿ ಬರಲಿದೆ ಕುವೆಂಪು ಅವರ ರಚನೆಯ ಭಾವಗೀತೆ ಶಿವಮೊಗ್ಗ ಸುಬ್ಬಣ್ಣ ಅವರ ಧ್ವನಿಯಲ್ಲಿ.

0: ನಾನು ಬೇಗನೆ ಏನನ್ನು ಕಳುಹಿಸಬೇಕು? ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಇಂದು ಪಂಚಾಯತ್ ರಾಜ್ ಸಚಿವರ ರಾಷ್ಟ್ರೀಯ ಕಾರ್ಯಾಗಾರ. ವಾರ್ಷಿಕ ಅಮರನಾಥ ಯಾತ್ರೆ ಇಂದಿನಿಂದ ಆರಂಭ. ಎರಡು ಮಾರ್ಗಗಳಲ್ಲಿ ಯಾತ್ರಾರ್ಥಿಗಳ ಪ್ರಯಾಣ. ಉಕ್ರೇನ್ ದಾಳಿಯಲ್ಲಿ ರಷ್ಯಾದ 37 ನಾಗರಿಕರು ಹತ, ಕಟ್ಟಡ ಧ್ವಂಸ. ಫಿಫಾ ವಿಶ್ವಕಪ್ ಫುಟ್ಬಾಲ್ 32ರ ಸುತ್ತಿನ ಪಂದ್ಯದಲ್ಲಿಂದು ಸ್ವಿಟ್ಜರ್ಲೆಂಡ್ ಅಲ್ಜೀರಿಯಾ ಮುಖಾಮುಖಿ. ವಾರ್ತೆಗಳ ವಿವರ. 16ನೇ ಹಣಕಾಸು ಆಯೋಗದ ಶಿಫಾರಸುಗಳ ಕುರಿತು ಚರ್ಚಿಸಲು ಕೇಂದ್ರ ಪಂಚಾಯತ್ ರಾಜ್ ಸಚಿವಾಲಯ ಇಂದು ನವದೆಹಲಿಯಲ್ಲಿ ರಾಜ್ಯಗಳ ಪಂಚಾಯತ್ ರಾಜ್ ಸಚಿವರ ರಾಷ್ಟೀಯ ಕಾರ್ಯಾಗಾರವನ್ನು ಆಯೋಜಿಸಿದೆ. ಕೇಂದ್ರ ಪಂಚಾಯತ್ ರಾಜ್ ಸಚಿವ ರಾಜೀವ್ ರಂಜನ್ ಸಿಂಗ್ ಅಧ್ಯಕ್ಷತೆಯಲ್ಲಿ ನಡೆಯಲಿರುವ ಕಾರ್ಯಾಗಾರದಲ್ಲಿ ಕೇಂದ್ರ ಪಂಚಾಯತ್ ರಾಜ್ ರಾಜ್ಯ ಸಚಿವ ಪ್ರೊಫೆಸರ್ ಎಸ್ಪಿ ಸಿಂಗ್ ಬಘೇಲ್ ಉಪಸ್ಥಿತರಿರಲಿದ್ದಾರೆ. ಹಣಕಾಸು ಸಚಿವಾಲಯದ ವೆಚ್ಚ ಇಲಾಖೆ ಹೊರಡಿಸಿರುವ 16ನೇ ಹಣಕಾಸು ಆಯೋಗದ ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳ ಅನುದಾನ ಅನುಷ್ಠಾನಕ್ಕೆ ಸಂಬಂಧಿಸಿದ ಕಾರ್ಯಾಚರಣಾ ಮಾರ್ಗಸೂಚಿಗಳ ಕುರಿತು ಕಾರ್ಯಾಗಾರದಲ್ಲಿ ವಿಸ್ತೃತ ಚರ್ಚೆ ನಡೆಯಲಿದೆ. ಪಂಚಾಯತ್ ರಾಜ್ ಸಂಸ್ಥೆಗಳ ಸ್ವಂತ ಆದಾಯ ಮೂಲಗಳ ಕ್ರೋಢೀಕರಣವನ್ನು ಹೆಚ್ಚಿಸುವ ಮೂಲಕ ಅವುಗಳ ಆರ್ಥಿಕ ಸ್ವಾವಲಂಬನೆಯನ್ನು ಬಲಪಡಿಸುವ ವಿಷಯಕ್ಕೆ ವಿಶೇಷ ಆದ್ಯತೆ ನೀಡಲಾಗುತ್ತದೆ. ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ತಮ್ಮ ಅತ್ಯುತ್ತಮ ಕಾರ್ಯಪದ್ಧತಿಗಳನ್ನು ಹಂಚಿಕೊಳ್ಳಲು, ಅನುಷ್ಠಾನದ ವೇಳೆ ಎದುರಾಗುತ್ತಿರುವಂತಹ ಸವಾಲುಗಳ ಕುರಿತು ಚರ್ಚಿಸಲು ಮತ್ತು ಹಣಕಾಸು ಆಯೋಗದ ಅನುದಾನವನ್ನು ಪರಿಣಾಮಕಾರಿಯಾಗಿ ಬಳಸುವ ಕಾರ್ಯತಂತ್ರಗಳನ್ನು ವಿನಿಮಯ ಮಾಡಿಕೊಳ್ಳಲು ಈ ಕಾರ್ಯಾಗಾರ ವೇದಿಕೆಯಾಗಲಿದೆ. ಈ ಚರ್ಚೆಗಳು ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವುದರ ಜೊತೆಗೆ ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಹಣಕಾಸು ಆಯೋಗದ ಅನುದಾನವನ್ನು ಸಮರ್ಪಕವಾಗಿ ಬಳಸಿಕೊಳ್ಳಲು ದೃಢವಾದ ಅನುಷ್ಠಾನ ವ್ಯವಸ್ಥೆಯನ್ನು ರೂಪಿಸುವಲ್ಲಿ ನೆರವಾಗಲಿವೆ. ಇದರ ಮೂಲಕ ಅತ್ಯುತ್ತಮ ಆಡಳಿತ, ಮೂಲಸೌಕರ್ಯ, ಸಾರ್ವಜನಿಕ ಸೇವೆಗಳು ಮತ್ತು ಸಮಗ್ರ ಗ್ರಾಮೀಣ ಅಭಿವೃದ್ಧಿಯನ್ನು ವಿಕಸಿತ ಭಾರತ 2047 ಪರಿಕಲ್ಪನೆಗೆ ಅನುಗುಣವಾಗಿ ಮತ್ತಷ್ಟು ಪರಿಣಾಮಕಾರಿಯಾಗಿ ಜಾರಿಗೊಳಿಸುವ ಗುರಿಯನ್ನು ಹೊಂದಲಾಗಿದೆ. ಪಶ್ಚಿಮ ಬಂಗಾಳ ವಿಧಾನಸಭೆಗೆ ನೂತನವಾಗಿ ಆಯ್ಕೆಯಾಗಿರುವ ಸದಸ್ಯರಿಗಾಗಿ ಆಯೋಜಿಸಿರುವಂತಹ ಎರಡು ದಿನಗಳ ಕಾರ್ಯಾಗಾರವನ್ನು ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಇಂದು ಕೋಲ್ಕತ್ತಾದಲ್ಲಿ ಉದ್ಘಾಟನೆ ಮಾಡಲಿದ್ದಾರೆ. ನೂತನ ಸದಸ್ಯರಿಗೆ ಸಂಸದೀಯ ಹಾಗೂ ವಿಧಾನಮಂಡಲದ ಕಾರ್ಯನಿರ್ವಹಣೆಯ ವಿವಿಧ ಆಯಾಮಗಳಾದ ಸಮಿತಿ ವ್ಯವಸ್ಥೆ, ಹಣಕಾಸು ಮೇಲ್ವಿಚಾರಣೆ, ಸಂಸದೀಯ ವಿಶೇಷಾಧಿಕಾರಗಳು ಮತ್ತು ವಿಧಾನಮಂಡಲಗಳಲ್ಲಿ ಅಳವಡಿಸಲಾಗುತ್ತಿರುವಂತಹ ಡಿಜಿಟಲ್ ಉಪಕ್ರಮಗಳ ಕುರಿತು ಪರಿಚಯ ಕಲ್ಪಿಸುವುದು ಈ ಕಾರ್ಯಾಗಾರದ ಉದ್ದೇಶವಾಗಿದೆ. ಈ ಕಾರ್ಯಕ್ರಮವು ಶಾಸಕರು, ಸಭಾಧ್ಯಕ್ಷರು ಹಾಗೂ ಸಂಸದೀಯ ತಜ್ಞರ ನಡುವೆ ಸಂವಾದ ಮತ್ತು ಅನುಭವ ವಿನಿಮಯಕ್ಕೆ ವೇದಿಕೆಯಾಗಲಿದೆ. ಕೃತಕ ಬುದ್ಧಿಮತ್ತೆ ಇನ್ನೂ ಆಯ್ಕೆಯ ವಿಷಯವಾಗಿ ಇರದೆ ಸುಶಾಸನದ ಅವಿಭಾಜ್ಯ ಅಂಗವಾಗಿದೆ. ಕೃತಕ ಬುದ್ಧಿಮತ್ತೆಯನ್ನು ಜವಾಬ್ದಾರಿಯುತವಾಗಿ ಹಾಗೂ ವಿವೇಕಯುತವಾಗಿ ಬಳಸುವ ಅಗತ್ಯ ಇದೆ ಎಂದು ಕೇಂದ್ರ ಸಿಬ್ಬಂದಿ, ಸಾರ್ವಜನಿಕ ಕುಂದುಕೊರತೆ ಮತ್ತು ಪಿಂಚಣಿ ಖಾತೆ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ. ಜೈಪುರದಲ್ಲಿ ನಡೆದಂತಹ 29ನೇ ರಾಷ್ಟೀಯ ಇ ಆಡಳಿತ ಸಮ್ಮೇಳನದ ಸಮಾರೋಪ ಸಮಾರಂಭ ಉದ್ದೇಶಿಸಿ ಮಾತನಾಡಿದ ಅವರು, ವಿಕಸಿತ ಭಾರತ 2047 ಗುರಿ ಸಾಧಿಸಲು ಆಡಳಿತ ವ್ಯವಸ್ಥೆಯ ಚಿಂತನಾ ವಿಧಾನದಲ್ಲಿ ಮೂಲಭೂತ ಬದಲಾವಣೆ ಅಗತ್ಯವಾಗಿದೆ ಎಂದು ಅಭಿಪ್ರಾಯಪಟ್ಟರು. ಕನಿಷ್ಠ ಸರ್ಕಾರ, ಗರಿಷ್ಠ ಆಡಳಿತ ಎಂಬ ಕೇಂದ್ರ ಸರ್ಕಾರದ ಧ್ಯೇಯವಾಕ್ಯವು ನಾಗರಿಕ ಕೇಂದ್ರಿತ, ಪಾರದರ್ಶಕ ಮತ್ತು ಹೊಣೆಗಾರಿಕೆಯ ಆಡಳಿತ ವ್ಯವಸ್ಥೆ ನಿರ್ಮಾಣಕ್ಕೆ ಮಾರ್ಗದರ್ಶಿಯಾಗಿದೆ. ಸಮರ್ಥ ಆಡಳಿತಕ್ಕೆ ಅಡ್ಡಿಯಾಗಿದ್ದ ಸುಮಾರು 2000 ಹಳೆಯ ಮತ್ತು ಬಳಕೆಯಲ್ಲಿ ಇಲ್ಲದ ನಿಯಮಗಳನ್ನು ಕೇಂದ್ರ ಸರ್ಕಾರ ರದ್ದುಪಡಿಸಿದೆ. ದಾಖಲೆಗಳ ಕಡ್ಡಾಯ ದೃಢೀಕರಣ ಸೇರಿದಂತೆ ಹಲವು ಪ್ರಕ್ರಿಯಾತ್ಮಕ ನಿಯಮಗಳನ್ನು ಸಹ ಕೈಬಿಡಲಾಗಿದೆ ಎಂದು ಡಾ ಜಿತೇಂದ್ರ ಸಿಂಗ್ ತಿಳಿಸಿದ್ದಾರೆ. ವಾರ್ಷಿಕ ಅಮರನಾಥ ಯಾತ್ರೆ ಇಂದು ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ ಮತ್ತು ಬಾಲ್ಟಾಲ್ ಎರಡೂ ಮಾರ್ಗಗಳಿಂದ ಪ್ರಾರಂಭವಾಗಲಿದೆ. ರಕ್ಷಾಬಂಧನ ಹಬ್ಬದೊಂದಿಗೆ ಆಗಸ್ಟ್ 28ರಂದು ಈ ಯಾತ್ರೆ ಮುಕ್ತಾಯಗೊಳ್ಳಲಿದೆ. ಯಾತ್ರಿಕರ ಮೊದಲ ತಂಡ ಬಿಗಿ ಭದ್ರತೆಯಲ್ಲಿ ನಿನ್ನೆ ಅನಂತನಾಗ್ ಜಿಲ್ಲೆಯ ನುನ್ವಾನ್ ಮತ್ತು ಗಂಡೇರ್ಬಾಲ್ ಜಿಲ್ಲೆಯ ಬಾಲ್ಟಾಲ್ನಲ್ಲಿರುವಂತಹ ಅವಳಿ ಮೂಲ ಶಿಬಿರಗಳನ್ನು ತಲುಪಿತು. ಉತ್ತರಾಖಂಡದ ಪಿಥೋರಾಘಡ ಜಿಲ್ಲೆಯಲ್ಲಿ ನಿರಂತರ ಮಳೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಯಾತ್ರಾರ್ಥಿಗಳ ಸುರಕ್ಷತೆಯನ್ನು ಗಮನದಲ್ಲಿಟ್ಟುಕೊಂಡು ಆದಿ ಕೈಲಾಸ ಮತ್ತು ಓಂ ಪರ್ವತ ಯಾತ್ರೆಗೆ ನೀಡಲಾಗುತ್ತಿದ್ದಂತಹ ಅನುಮತಿ ಪತ್ರಗಳ ವಿತರಣೆಯನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ. ಈ ಕುರಿತು ಮಾಹಿತಿ ನೀಡಿದ ಧಾರ್ಚುಲ ಉಪವಿಭಾಗಾಧಿಕಾರಿ ಆಶಿಷ್ ಜೋಶಿ, ಪ್ರಸ್ತುತ ಹವಾಮಾನ ಪರಿಸ್ಥಿತಿಯನ್ನು ಪರಿಶೀಲಿಸಿದ ಬಳಿಕ ಅನುಮತಿ ಪತ್ರಗಳ ವಿವರಣೆಯನ್ನು ಹಾಗೂ ವಿತರಣೆಯನ್ನು ಪುನರಾರಂಭಿಸುವ ಕುರಿತು ಜಿಲ್ಲಾಡಳಿತ ನಿರ್ಧಾರ ತೆಗೆದುಕೊಳ್ಳಲಿದೆ ಎಂದು ತಿಳಿಸಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಬಿಹಾರದ ರಾಜ್ಯಪಾಲರಾದಂತಹ ನಿವೃತ್ತ ಲೆಫ್ಟಿನೆಂಟ್ ಜನರಲ್ ಸೈಯದ್ ಅತಾ ಹಸ್ಮೈನ್ ಮತ್ತು ವಿದೇಶಾಂಗ ವ್ಯವಹಾರಗಳ ರಾಜ್ಯ ಸಚಿವರಾದಂತಹ ಪವಿತ್ರಾ ಮಾರ್ಗರೇಟ್ ಅವರು ಇಂದು ಇರಾನ್ಗೆ ಭೇಟಿ ನೀಡಲಿದ್ದಾರೆ. ಇವರು ಇರಾನ್ನ ಮಾಜಿ ಸರ್ವೋಚ್ಚ ನಾಯಕ ದಿವಂಗತ ಆಯತೊಲ್ಲಾ ಸೈಯದ್ ಅಲಿ ಖಮೇನಿ ಅವರ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಲಿದ್ದಾರೆ. ಉನ್ನತ ಮಟ್ಟದ ಪ್ರಾತಿನಿಧ್ಯವು ಎರಡೂ ದೇಶಗಳ ನಡುವಿನ ಜನರಿಂದ ಜನರ ಸಂಪರ್ಕ ಸೇರಿದಂತೆ ನಾಗರಿಕ ಸಂಬಂಧಗಳ ಮಹತ್ವವನ್ನು ಒತ್ತಿ ಹೇಳುತ್ತದೆ. ಅಲ್ಲದೆ ರಾಜಕೀಯ ಮತ್ತು ಆರ್ಥಿಕ ತೊಡಗಿಸಿಕೊಳ್ಳುವಿಕೆಗಳಿಗೆ ಬಲವಾದ ಅಡಿಪಾಯವನ್ನು ಒದಗಿಸುತ್ತದೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಉಕ್ರೇನ್ ರಾಜಧಾನಿ ಕೈವ್ ಮೇಲೆ ರಷ್ಯಾ ನಡೆಸಿದ ಬೃಹತ್ ಡ್ರೋನ್ ಮತ್ತು ಕ್ಷಿಪಣಿ ದಾಳಿಯಲ್ಲಿ 27 ಜನರು ಮೃತಪಟ್ಟಿದ್ದು 90 ಮಂದಿ ಗಾಯಗೊಂಡಿದ್ದಾರೆ. ಕೈವ್ನಾದ್ಯಂತ 30 ಸ್ಥಳಗಳ ಮೇಲೆ ದಾಳಿಯಾಗಿದ್ದು ಮುಖ್ಯವಾಗಿ ವಸತಿ ಕಟ್ಟಡಗಳು ಮತ್ತು ನಾಗರಿಕ ಮೂಲಸೌಕರ್ಯ ಹಾನಿಯಾಗಿದೆ. ಬುಧವಾರ ರಾತ್ರಿ ನಡೆದ ಮಾರಕ ಬಾಂಬ್ ದಾಳಿಯು ನಾಗರಿಕ ಮೂಲಸೌಕರ್ಯದ ಮೇಲೆ ಉಕ್ರೇನ್ ನಡೆಸಿದ ದೀರ್ಘ ಶ್ರೇಣಿಯ ದಾಳಿಗೆ ಪ್ರತಿಕ್ರಿಯೆಯಾಗಿದ್ದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಥೈಲ್ಯಾಂಡ್ನಲ್ಲಿ ನಿನ್ನೆ ನಡೆದಂತಹ ಈಶಾನ್ಯ ಮುಕ್ತಹಾನ್ ಪ್ರಾಂತ್ಯದಲ್ಲಿ ತೀರ್ಥಯಾತ್ರೆಯ ನಡಿಗೆಯಲ್ಲಿ ತೊಡಗಿದ್ದ ಸನ್ಯಾಸಿಗಳ ಗುಂಪಿನ ಮೇಲೆ 11 ವರ್ಷದ ಬಾಲಕನೊಬ್ಬ ಪಿಕಪ್ ಟ್ರಕ್ ಡಿಕ್ಕಿ ಹೊಡೆದ ಪರಿಣಾಮ 9 ಸನ್ಯಾಸಿಗಳು ಸಾವನ್ನಪ್ಪಿದ್ದಾರೆ. ಮುಕ್ತಹಾನ್ ಪ್ರಾಂತ್ಯದ ಒಟ್ಟು 35 ಸನ್ಯಾಸಿಗಳು ತೀರ್ಥಯಾತ್ರೆಯಲ್ಲಿ ಇದ್ದರು. 5 ಸನ್ಯಾಸಿಗಳು ಸ್ಥಳದಲ್ಲೇ ಸಾವನ್ನಪ್ಪಿದ್ದು ಇತರ 4 ಆಸ್ಪತ್ರೆಯಲ್ಲಿ ನಿಧನ ಹೊಂದಿದ್ದಾರೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಸಿರಿಯಾದ ಡಮಾಸ್ಕಸ್ನ ಕೆಫೆಯೊಂದರಲ್ಲಿ ನಡೆದಂತಹ ಸ್ಫೋಟದ ಸಾಧನವೊಂದರಲ್ಲಿ ಸ್ಫೋಟಗೊಂಡ ಪರಿಣಾಮ ಕನಿಷ್ಠ 9 ಜನರು ಮೃತಪಟ್ಟಿದ್ದಾರೆ. ಸಿರಿಯಾದ ರಾಜಧಾನಿಯ ಹೆಜಾಜ್ ಜಿಲ್ಲೆಯ ನ್ಯಾಯಾಂಗ ಅರಮನೆಯಿಂದ 100 ಮೀಟರ್ ದೂರದಲ್ಲಿರುವಂತಹ ಕೆಫೆಯೊಳಗೆ ಸ್ಫೋಟಕ ಸಾಧನವನ್ನು ಇರಿಸಲಾಗಿತ್ತು ಎಂದು ಸಿರಿಯಾದ ಆಂತರಿಕ ಸಚಿವಾಲಯ ತಿಳಿಸಿದೆ. ಅಂತಾರಾಷ್ಟೀಯ ಪ್ರಯಾಣಿಕರ ಆರೋಗ್ಯ ತಪಾಸಣೆಯನ್ನು ಮತ್ತಷ್ಟು ಪರಿಣಾಮಕಾರಿಯಾಗಿಸುವ ಉದ್ದೇಶದಿಂದ ಕೇಂದ್ರ ನಾಗರಿಕ ವಿಮಾನಯಾನ ಸಚಿವಾಲಯ ಏರ್ ಸುವಿಧಾ 2.0 ಪೋರ್ಟಲ್ ಅನ್ನು ದೇಶದ ಎಲ್ಲ ಪ್ರವೇಶ ಕೇಂದ್ರಗಳಲ್ಲಿ ಇಬೋಲಾ ಆರೋಗ್ಯ ತಪಾಸಣೆಗಾಗಿ ಆರಂಭಿಸಿದೆ. ಆರೋಗ್ಯ ಸೇವೆಗಳ ಮಹಾನಿರ್ದೇಶನಾಲಯ ಮತ್ತು ದೆಹಲಿ ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ಲಿಮಿಟೆಡ್ ಸಹಯೋಗದಲ್ಲಿ ಅಭಿವೃದ್ಧಿಪಡಿಸಿರುವಂತಹ ಈ ನವೀಕೃತ ಡಿಜಿಟಲ್ ವೇದಿಕೆಯು ಆರೋಗ್ಯ ವಲಸೆ ಮತ್ತು ನಿಗಾ ಸಂಸ್ಥೆಗಳ ನಡುವೆ ತಕ್ಷಣದ ಸಮನ್ವಯದ ಮೂಲಕ ಅಪಾಯದ ಸಾಧ್ಯತೆ ಇರುವ ಅಂತಾರಾಷ್ಟೀಯ ಪ್ರಯಾಣಿಕರನ್ನು ಆರಂಭಿಕ ಹಂತದಲ್ಲಿ ಗುರುತಿಸಿ ಆರೋಗ್ಯ ನಿಗಾವನ್ನು ಬಲಪಡಿಸುವ ಗುರಿಯನ್ನು ಹೊಂದಿದೆ. ಏರ್ ಸುವಿಧಾ 2.0 ಪೋರ್ಟಲ್ನಲ್ಲಿ ಸಂಪೂರ್ಣ ಸಂಪರ್ಕರಹಿತ ಹಾಗೂ ಕಾಗದರಹಿತ ಆರೋಗ್ಯ ಸ್ವಯಂ ಘೋಷಣೆ ವ್ಯವಸ್ಥೆಯನ್ನು ಅಳವಡಿಸಲಾಗಿದೆ. ನೂತನ ವ್ಯವಸ್ಥೆಯಡಿ ಅಂತಾರಾಷ್ಟೀಯ ಪ್ರಯಾಣಿಕರು ಭಾರತಕ್ಕೆ ಆಗಮಿಸುವ 24 ಗಂಟೆಗಳ ಮುಂಚಿತವಾಗಿ ತಮ್ಮ ಆರೋಗ್ಯ ಸ್ವಯಂ ಘೋಷಣೆಯನ್ನು ಆನ್ಲೈನ್ನಲ್ಲಿ ಸಲ್ಲಿಸಬಹುದಾಗಿದೆ. ಇದರಿಂದ ವಲಸೆ ಪ್ರಕ್ರಿಯೆ ತ್ವರಿತಗೊಳ್ಳುವುದರ ಜೊತೆಗೆ ದೇಶದ ವಿವಿಧ ಪ್ರವೇಶ ಕೇಂದ್ರಗಳಲ್ಲಿ ಆರೋಗ್ಯ ತಪಾಸಣೆಯನ್ನು ಸುಗಮ ಮತ್ತು ಪರಿಣಾಮಕಾರಿಯಾಗಿ ನಡೆಸಲು ಇದು ಅನುಕೂಲವಾಗಲಿದೆ. ವ್ಯಾಂಕೂವರ್ನಲ್ಲಿ ನಡೆಯಲಿರುವಂತಹ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ 32ರ ಸುತ್ತಿನ ಪಂದ್ಯದಲ್ಲಿ ಇಂದು ಸ್ವಿಟ್ಜರ್ಲೆಂಡ್ ತಂಡ ಅಲ್ಜೀರಿಯಾ ತಂಡವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ಬೆಳಗ್ಗೆ 8:30 ಆರಂಭವಾಗಲಿದೆ. ಇದೇ ವೇಳೆ ಕ್ಯಾಲಿಫೋರ್ನಿಯಾದ ಇಂಗಲ್ವುಡ್ನಲ್ಲಿರುವಂತಹ ಲಾಸ್ ಏಂಜಲಿಸ್ ಕ್ರೀಡಾಂಗಣದಲ್ಲಿ ನಡೆದಂತಹ 32ರ ಸುತ್ತಿನ ಮತ್ತೊಂದು ಪಂದ್ಯದಲ್ಲಿ ಸ್ಪೇನ್ ತಂಡ ಆಸ್ಟ್ರಿಯಾವನ್ನು 3-0 ಗೋಲುಗಳಿಂದ ಸೋಲಿಸಿ 16ರ ಸುತ್ತಿಗೆ ಪ್ರವೇಶ ಪಡೆದಿದೆ. ಭಾರತ ಮತ್ತು ಶ್ರೀಲಂಕಾ ಪುರುಷರ ತಂಡಗಳ ನಡುವಿನ 2 ಪಂದ್ಯಗಳ ಟೆಸ್ಟ್ ಸರಣಿಯ ವೇಳಾಪಟ್ಟಿಯನ್ನು ಭಾರತ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಬಿಸಿಸಿಐ ಪ್ರಕಟಿಸಿದ್ದು ಮುಂದಿನ ತಿಂಗಳು 15-27 ಪಂದ್ಯಾವಳಿ ಜರುಗಲಿದೆ. ಮೊದಲ ಟೆಸ್ಟ್ ಪಂದ್ಯ ಮುಂದಿನ ತಿಂಗಳು 15ರಿಂದ ಗಾಲೆ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ನಡೆಯಲಿದ್ದು ಎರಡನೇ ಟೆಸ್ಟ್ ಪಂದ್ಯ ಮುಂದಿನ ತಿಂಗಳು 23ರಿಂದ ಕೊಲಂಬೋದ ಸಿಂಹಳೀಸ್ ಸ್ಪೋರ್ಟ್ಸ್ ಕ್ಲಬ್ನಲ್ಲಿ ಜರುಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶ.

ನವದೆಹಲಿಯಲ್ಲಿ ಇಂದು ಪಂಚಾಯತ್ ರಾಜ್ ಸಚಿವರ ರಾಷ್ಟ್ರೀಯ ಕಾರ್ಯಾಗಾರ. ವಾರ್ಷಿಕ ಅಮರನಾಥ ಯಾತ್ರೆ ಇಂದಿನಿಂದ ಆರಂಭ. ಎರಡು ಮಾರ್ಗಗಳಲ್ಲಿ ಯಾತ್ರಾರ್ಥಿಗಳ ಪ್ರಯಾಣ. ಉಕ್ರೇನ್ ದಾಳಿಯಲ್ಲಿ ರಷ್ಯಾದ 37 ನಾಗರಿಕರು ಹತ, ಕಟ್ಟಡ ಧ್ವಂಸ. ಫಿಫಾ ವಿಶ್ವಕಪ್ ಫುಟ್ಬಾಲ್ 32ರ ಸುತ್ತಿನ ಪಂದ್ಯದಲ್ಲಿಂದು ಸ್ವಿಟ್ಜರ್ಲ್ಯಾಂಡ್ ಅಲ್ಜೀರಿಯಾ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕ್ ಬಿ ಯೋರ್ಸ್.
1: ಸಮಯ ಆಗಿದೆ 7:45 ನೀವು ಕೇಳ್ತಾ ಇದ್ದಾರೆ ಎಫ್ಎಂ ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು. ಭಾವಸ್ಪಂದನವನ್ನು ಮುಂದುವರಿಸುವಂತಹ ಸಮಯ. ಭಾವಸ್ಪಂದನದಲ್ಲಿ ನಿಮಗಾಗಿ ಮೂಡಿ ಬರ್ತಾ ಇದೆ ಜಿ ಎಸ್ ಶಿವರುದ್ರಪ್ಪ ಅವರ ರಚನೆಯ ಈ ಭಾವಗೀತೆ ರತ್ನಮಾಲಾ ಪ್ರಕಾಶ್ ಅವರ ಧ್ವನಿಯಲ್ಲಿ.

ಎಂ ಡಿ ಪಲ್ಲವಿ ಅವರ ಧ್ವನಿಯಲ್ಲಿದ್ದಂತಹ ಭಾವಗೀತೆಯನ್ನು ಕೇಳಿದ್ರಿ. ಭಾವಸ್ಪಂದನದಲ್ಲಿ ಈಗ ಕೇಳಿ ಜಿ ಎಸ್ ಶಿವರುದ್ರಪ್ಪ ಅವರ ರಚನೆಯ ಈ ಭಾವಗೀತೆ ಮೈಸೂರು ಅನಂತಸ್ವಾಮಿ ಅವರ ಧ್ವನಿಯಲ್ಲಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

ಹಾಯ್ ಹಲೋ, ಗುಡ್ ಮಾರ್ನಿಂಗ್. ಶುಭ ಮುಂಜಾನೆ. ಟ್ಯೂನ್ ಮಾಡಿ ಕೇಳ್ತಾ ಇದ್ರೆ ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನ ಬಿಲ್ಲು ಸ್ಟುಡಿಯೋದಲ್ಲಿ ಸಮಯ ಆಯಿತು 8:31 ಇದು ಹಲೋ ಕರ್ನಾಟಕದ ಸಮಯ. ಹಲೋ ಕರ್ನಾಟಕದಲ್ಲಿ ಮಾತುಕತೆ ಆರ್ ಜೆ ಅಕ್ಷಯ್ ಜೊತೆ. ಸೊ ಹಲೋ ಕರ್ನಾಟಕದಲ್ಲಿ ಮಾತುಕತೆ ಮಾಡ್ತಾ ಸಿಕ್ಕಾಪಡೆ ಸಾಕಾಗಿರುವಂತಹ ಹಾಡುಗಳನ್ನ ಕೂಡ ಕೇಳ್ತಾ ಸಾಗೋಣ. ಸೊ ಇವತ್ತು ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತ ಅಂದ್ರೆ 3ನೇ ತಾರೀಕು ಜುಲೈ, ಏನಪ್ಪ ಇವತ್ತಿನ ವಿಶೇಷ ಅಂತ ನೋಡೋದಾದ್ರೆ, ಇವತ್ತು ವರ್ಲ್ಡ್ ಪ್ಲಾಸ್ಟಿಕ್ ಬ್ಯಾಗ್ ಫ್ರೀ ಡೇ, ಅಂದರೆ ವಿಶ್ವ ಪ್ಲಾಸ್ಟಿಕ್ ಚೀಲ ಮುಕ್ತ ದಿನ ಇದೆ. ಅದ್ರ ಬಗ್ಗೆ ನಾವು ಮಾತಾಡ್ತಾ ಸಾಗೋಣ, ಯಾಕಂದರೆ ಪ್ಲಾಸ್ಟಿಕ್ ಅನ್ನೋದು ಸಿಕ್ಕಾಪಟ್ಟೆ ದೊಡ್ಡ ಸಮಸ್ಯೆ ಆಗಿಬಿಟ್ಟಿದೆ ನಮಗೆ. ಅದ್ರ ಬಗ್ಗೆ ಕೂಡ ನಾವು ಇವತ್ತು ನಮ್ಮ ಹಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ ಮಾತಾಡ್ತೀವಿ. ಸೊ ಪ್ಲಾಸ್ಟಿಕ್ ಚೀಲದ ಬದಲಿಗೆ ಏನನ್ನು ಯೂಸ್ ಮಾಡಬಹುದು ಅಂತ ನಿಮ್ಗೆ ಏನಾದರೂ ಗೊತ್ತಿದ್ರೆ, ಅಥವಾ ಪ್ಲಾಸ್ಟಿಕ್ ಚೀಲದ ಆಲ್ಟರ್ನೇಟಿವ್ಸ್ ಏನಾದರೂ ಗೊತ್ತಿದ್ರೆ ನಮಗೆ ಬೇಗ ಬೇಗ ಬರೆದು ಕಳಿಸಿ. ಅಥವಾ ನೀವು ಯಾವುದನ್ನು ಯೂಸ್ ಮಾಡ್ತೀರಾ ಪ್ಲಾಸ್ಟಿಕ್ ಚೀಲದ ಬದಲಿಗೆ ಅನ್ನೋದನ್ನು ನಮಗೆ ಬರೆದು ಕಳಿಸಿ. ನಮ್ಮ ವಾಟ್ಸಪ್ ಸಂಖ್ಯೆ 9480901394 ಸದ್ಯಕ್ಕೆ ನಿಮಗಾಗಿ ಮೂಡಿ ಬರ್ತಾ ಇದೆ ಎರಡು ಬ್ಯಾಕ್ ಟು ಬ್ಯಾಕ್ ಹಿಟ್ ಹಾಡುಗಳು. ಕೇಳಿ, ಎಂಜಾಯ್ ಮಾಡಿ. ಸ್ಟೇ ಟ್ಯೂನ್. ಇದು ನಿಮ್ಮ ನೆಚ್ಚಿನ ರೇಡಿಯೋ ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನ ಬಿಲ್ಲು, ಮ್ಯೂಸಿಕಲಿ ಯಾರ್ಡ್ಸ್.

ವೆಲ್ಕಮ್ ಬ್ಯಾಕ್ ಟು ಹಲೋ ಕರ್ನಾಟಕ. ಹಲೋ ಕರ್ನಾಟಕದಲ್ಲಿ ಸಖತ್ತಾಗಿರುವಂತಹ ಎರಡು ಹಾಡನ್ನ ಕೇಳಿದ್ರಿ. ನೀವು ಕೇಳಿದಂತಹ ಎರಡು ಹಾಡಾಗಿತ್ತು. ಮೊದಲ ಹಾಡು ಇಬ್ಬನಿ ತಬ್ಬಿದ ಇಲೆಯಲ್ಲಿ ಚಿತ್ರದ ಗೀತೆ, ಕಪಿಲನ್ ಅವರ ಧ್ವನಿಲಿದಂತಹ ಹಾಡು. ಚಂದ್ರಜಿತ್ ಬಳಿಯಪ್ಪ ಅವರ ಸಾಹಿತ್ಯಕ್ಕೆ ಗಗನ್ ಬಂಡೇರಿಯಾ ಅವರ ಸಂಗೀತ ನಿರ್ದೇಶನವಿತ್ತು. ನಂತರ ನೀವು ಕೇಳಿದ್ರಿ ಕವಿತೆ ಅಂತ ಹಾಡಿದ್ದು ಸಂಜಿತ್ ಹೆಗಡೆ, ಯುವ ಚಿತ್ರದ ಗೀತೆ ಆಗಿದ್ದು. ಪ್ರಮೋದ್ ಮರದಂತೆ ಅವರ ಸಾಹಿತ್ಯಕ್ಕೆ ಬಿ ಅಜನೀಶ್ ಲೋಕನಾಥ್ ಅವರ ಸಂಗೀತ ನಿರ್ದೇಶನವಿತ್ತು. ಎಸ್, ನಾವಿವತ್ತು ಮಾತಾಡ್ತಾ ಇದ್ವಿ ವರ್ಲ್ಡ್ ನೋ ಪ್ಲಾಸ್ಟಿಕ್ ಡೇ ಬಗ್ಗೆ, ಅಂದರೆ ಪ್ಲಾಸ್ಟಿಕ್ ಚೀಲ ಮುಕ್ತ ದಿನದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ವಿಶ್ವ ಪ್ಲಾಸ್ಟಿಕ್ ಚೀಲ ಮುಕ್ತ ದಿನದ ಬಗ್ಗೆ ಹಲವಾರು ಸಂದೇಶಗಳು ಕೂಡ ನಮ್ಮನ್ನು ಬಂದು ತಲುಪಿದೆ. ಸೊ ಯಾರೆಲ್ಲ ಮೆಸೇಜ್ ಮಾಡಿದ್ದಾರೆ ಅಂತ ನೋಡ್ತಾ ಹೋಗೋದಾದರೆ, ಗುಡ್ ಮಾರ್ನಿಂಗ್ ಅಂತ ಹೇಳಿ, ನಾನು ಕಾಟನ್ ಬ್ಯಾಗನ್ನು ಯೂಸ್ ಮಾಡ್ತೀನಿ, ಸೊ ಎಲ್ಲರಿಗೂ ಕೂಡ ಅದನ್ನೇ ಯೂಸ್ ಮಾಡೋಕ್ಕೆ ಹೇಳ್ತೀನಿ ಅಂತ ಹೇಳಿ ಸಂದೇಶವನ್ನು ಕಳಿಸಿರೋದು. ನಂಬರ್ ಎಂಡಿಂಗ್ ವಿತ್ 925, ನಿಮ್ಮ ಹೆಸರನ್ನು ಕಳಿಸೋಕ್ಕೆ ಮರ್ತು ಬಿಟ್ಟಿದ್ದೀರಾ, ನೆಕ್ಸ್ಟ್ ಟೈಮ್ ಹೆಸರನ್ನು ಕೂಡ ಸೇರಿಸಿ ಸಂದೇಶವನ್ನು ಕಳಿಸಿ ಅಂತ ಹೇಳ್ತಾ, ಮುಂದಿನ ಸಂದೇಶ ಬಂದಿರೋದು ಹೆಚ್ ಎಲ್ ಬಸವರಾಜು ಪುಟ್ಟೆಗೆರೆ ಹೊಸಹಳ್ಳಿ ಮಾಡಾಳು ಅಂಚೆ ಅರಸೀಕರೆಯಿಂದ. ಹೇಳ್ತಾ ಇದ್ದಾರೆ, ನಮ್ಮಲ್ಲಿ ಮೂಲ ಸೌಕರ್ಯಗಳಿವೆ, ಹಳೆ ಕಾಟನ್ ಬಟ್ಟೆಗಳಿಂದ ಸ್ಟಿಚ್ ಮಾಡಿಸಿ ಹೊಸ ಬ್ಯಾಗ್ಗಳನ್ನ ನಾವು ಬಳಸ್ತೀವಿ, ಹರಿದೋಗೋ ಗೊಡವೆನೆ ಇರಲ್ಲ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ನಿಜವಾಗ್ಲೂ ಹೌದು. ನಂತರದ ಸಂದೇಶ ಬಂದಿರೋದು ರಾಮರತ್ನ ರಾಜರಾಜೇಶ್ವರಿ ನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಪ್ಲಾಸ್ಟಿಕ್ ತ್ಯಾಜ್ಯದಿಂದ ಪ್ರಾಣಿಗಳು ಸಾವನ್ನಪ್ಪತ್ತವೆ, ಪರಿಸರ ಮಾಲಿನ್ಯ ಆಗತ್ತೆ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಖಂಡಿತ ಹೌದು. ಸೊ ಅದಕ್ಕೋಸ್ಕರ ನಾವು ನಮ್ಮ ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಈ ಒಂದು ದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಹಾಗೆ ವಿಜಯನಗರ ಜಿಲ್ಲೆ ಬಳಗನೂರು ಗ್ರಾಮದಿಂದ ಬಸವರಾಜ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಅಂಗಡಿಗೆ ಹೋದರೆ, ಸಂತೆಗೆ ಹೋದರೂ ಕೂಡ ಒಂದು ಕೈಚೀಲವನ್ನು ಹೊಂದಿರ್ತೀವಿ, ಮನೆಯಿಂದನೇ ಅದು ರೆಡಿ ಮಾಡಿಕೊಂಡು ಕೈಚೀಲ ತಗೊಂಡು ಹೋಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ಇದೊಂದು ಒಳ್ಳೆಯ ಅಭ್ಯಾಸ. ನೀವು ಅಂಗಡಿಯಲ್ಲಿ ಪ್ಲಾಸ್ಟಿಕ್ ಚೀಲ ಕೊಳ್ಳೋದಕ್ಕಿಂತ ಮನೆಯಿಂದನೇ ಬಟ್ಟೆ ಚೀಲ ಅಥವಾ ಜೂಟ್ ಬ್ಯಾಗ್ ಏನು ಬರುತ್ತೆ ಅದನ್ನು ತಗೊಂಡು ಹೋಗ್ಬೋದು, ಅಥವಾ ಕಾಗದದ ಚೀಲವನ್ನು ಬಳಸೋದು ತುಂಬಾ ಒಳ್ಳೆಯದು ಅಂತ ಹೇಳಬಹುದು. ಸೊ ಒಂದು ಕಾಲ ಇತ್ತು, ಮನೆಯಿಂದನೇ ಬಟ್ಟೆ ಬ್ಯಾಗ್ನ ಅಥವಾ ಬಟ್ಟೆ ಚೀಲನ ತಗೊಂಡು ಹೋಗ್ಬಿಟ್ಟು ಅಂಗಡಿಗೆ ಹೋಗಿ ಸಾಮಾನುಗಳನ್ನ ತರ್ತಾ ಇದ್ದಂತಹ ಆ ಒಂದು ಕಾಲ ಮತ್ತೆ ಮರುಕಳಿಸ್ಲಿ. ಅದರಿಂದ ನಾನಾದರೂ ಅಟ್ಲೀಸ್ಟ್ ಪ್ಲಾಸ್ಟಿಕ್ ಬಳಕೆ ಕಡಿಮೆ ಆಗಬಹುದೇನೋ ಅಲ್ವಾ. ಸೊ ಅದನ್ನ ಬಗ್ಗೆ ಮಾತಾಡೋಣ. ಅದಕ್ಕಿಂತ ಮುಂಚೆ ನಿಮಗಾಗಿ ಮೂಡಿ ಬರ್ತಾ ಇದೆ ಮತ್ತೆರಡು ಹಾಡುಗಳು ಕೇಳ್ತಾನೆ ರೀ. ಇದು ನಿಮ್ಮದೇ ನೆಚ್ಚಿನ ರೇಡಿಯೋ FM ರೈನ್ಬೋ 101.3 ಕನ್ನಡ ಕಾಮನ ಬಿಲ್ಲು, ಮ್ಯೂಸಿಕಲಿ ಯಾರ್ಸ್.

ಹಲೋ ಕರ್ನಾಟಕ ಕೇಳ್ತಾ ಇದ್ರ. ಹಲೋ ಕರ್ನಾಟಕದಲ್ಲಿ ಸಾಕಾಗಿರೋ ಹಾಡು ಜೊತೆ ಮಾತುಕತೆ ನಡೀತಾ ಇದೆ. ಎಸ್, ನೀವು ಕೇಳಿದಂಥ ಹಾಡಾಗಿತ್ತು ಪ್ರೇಮಾಂಡ ಚಿತ್ರದ ಕಳ್ಳಿವಳು ಚಿತ್ರದ ಗೀತೆಯನ್ನು ಕೇಳಿದ್ರಿ. ಸೋನು ನಿಗಮ್ ಹಾಗೆ ಶ್ರೇಯಾ ಘೋಷಾಲ್ ಅವರ ಧ್ವನಿಲಿದಂತಹ ಗೀತೆ, ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಅವರ ಸಂಗೀತ ನಿರ್ದೇಶನವಿತ್ತು. ನಂತರ ನೀವು ಕೇಳಿದ್ರಿ ಕಿಸ್ ಚಿತ್ರದ ಗೀತೆ, ಶ್ರೇಯಾ ಘೋಷಾಲ್ ಅವರ ಧ್ವನಿಲಿದಂತಹ ಹಾಡು, ಎ ಪಿ ಅರ್ಜುನ್ ಅವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಅವರ ಸಂಗೀತ ನಿರ್ದೇಶನವಿತ್ತು. ಇನ್ನು ಹಲವು ಸಂದೇಶಗಳು ಕೂಡ ನಮ್ಮನ್ನು ಬಂದು ತಲುಪ್ತಾ ಇದೆ. ಸೊ ಮಾಹಿತಿ ಇಷ್ಟ ಆಗ್ತಾ ಇದೆ ಅಂತೇಳಿ ಸಂದೇಶವನ್ನು ಕಳಿಸಿರೋದು ವಿಠಲಾಪುರದ ಪದ್ಮಶ್ರೀ ಶ್ರೀಧರ್ ಪನ್ನಗಾಟಿ ಅನಂತಕುಮಾರ್ ಅವರು, ಹಾಗೆ ನಾಗರತ್ನ ರಾಜಾಜಿನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಷಣ್ಮುಖ ಹಳೆಬಾತಿ ಗ್ರಾಮದಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಂತರದ ಸಂದೇಶ ಬಂದಿರೋದು ಕುಶಾ ಮನ್ರೀರ ಕಮನಹಳ್ಳಿ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿ, ನಮ್ಮ ಅಮ್ಮ ಸ್ವೆಟರ್ ಬ್ಯಾಗನ್ನು ಕೊಡ್ತಾ ಇದ್ರು ತರಕಾರಿಗಳನ್ನ ತರೋದಕ್ಕೆ, ಬಟ್ ಇವಾಗ ಅಮ್ಮ ಇಲ್ಲ, ಬಟ್ ಬ್ಯಾಗ್ ನಮ್ಮ ಜೊತೆ ಇನ್ನೂ ಇದೆ ಅಂಥೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಸಂದೇಶ ಬಂದಿರೋದು ಮಂಜುಳಾ ವಿ ಮಾರೆಗುಡ್ಡಿ ಬೆಳಗಾವಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ, ನಾವು ಯಾವಾಗಲೂ ಕೂಡ ಬಟ್ಟೆ ಬ್ಯಾಗನ್ನು ಯೂಸ್ ಮಾಡ್ತೀವಿ ಅಂಥೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಎಸ್, ಹೌದು, ನಾವೆಲ್ಲರೂ ಕೂಡ ಪ್ಲಾಸ್ಟಿಕ್ ಬ್ಯಾಗನ್ನು ತ್ಯಜಿಸಿ ಬಿಟ್ಟುಬಿಟ್ಟು ಬಟ್ಟೆ ಬ್ಯಾಗ್ ಕಡೆಗೆ ಅಥವಾ ಕಾಗದದ ಬ್ಯಾಗ್ ಕಡೆಗೆ ಹೋಗಬೇಕು. ಯಾಕಂತೇಳಿದ್ರೆ ಈ ವರ್ಷದ ಥೀಮ್ ಏನಪ್ಪಾ ಅಂತೇಳಿದ್ರೆ ಇದ್ರದ್ದು ಏಕಬಳಕೆ ಪ್ಲಾಸ್ಟಿಕ್ನಿಂದ ಮುಕ್ತಿ, ಸುಸ್ಥಿರ ಭವಿಷ್ಯದತ್ತ ಹೆಜ್ಜೆ, ಅಂದರೆ ಬ್ರೇಕಿಂಗ್ ಫ್ರೀ ಫ್ರಮ್ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಆ್ಯಂಡ್ ಟುವರ್ಡ್ಸ್ ಅ ಸಸ್ಟೈನಬಲ್ ಫ್ಯೂಚರ್ ಅಂತೇಳಿ, ಎಸ್, ಪ್ಲಾಸ್ಟಿಕ್ ಬಳಕೆಯನ್ನು ಆದಷ್ಟು ಕಡಿಮೆ ಮಾಡೋಣ ಅಂತ ಹೇಳ್ತಾ ಸದ್ಯಕ್ಕೆ ನಿಮಗಾಗಿ ಮೂಡಿ ಬರ್ತಾ ಇದೆ ಮತ್ತೆರಡು ಗೀತೆಗಳು. ಎಂಜಾಯ್ ಮಾಡಿ.

0: ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ ಚಿತ್ರದ ಹಾಡನ್ನು ಕೇಳಿದ್ರಿ. ಸೋನು ನಿಗಮ್ ಹಾಗೆ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿದ್ದಂತಹ ಹಾಡು, ಗೋಸ್ಪೀರ್ ಅವರ ಸಾಹಿತ್ಯ, ಕವಿ ಹರಿಕೃಷ್ಣ ಅವರ ಸಂಗೀತ ನಿರ್ದೇಶನವಿತ್ತು. ಈ ಒಂದು ಹಾಡಿನೊಂದಿಗೆ ಈ ಹೊತ್ತಿನ ಹಲೋ ಕರ್ನಾಟಕ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಲೋ ಕರ್ನಾಟಕದಲ್ಲಿ ಮಾಹಿತಿ ಮತ್ತು ಹಾಡುಗಳು ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. 9 ಗಂಟೆಗೆ ಸರಿಯಾಗಿ ಸಾಕತ್ ಸಾಂಗ್ನಲ್ಲಿ ಮತ್ತೆ ಭೇಟಿಯಾಗ್ತೀನಿ. ಕೇಳ್ತಾನೆ ಇರಿ, ಇದು ನಿಮ್ಮ ನೆಚ್ಚಿನ ರೇಡಿಯೋ ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು, ಮ್ಯೂಸಿಕಲಿ ಯಾರ್ಸ್.
1: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
2: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
3: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲಸ ಶುರುವಾಗುತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
4: ಅಮೃತ ಧಾರೆ ಕೋಟಿ ಜನುಮ ಜತೆ ಗಾತೀನಿ.
5: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡ್ ಕೇಳಬೇಕು ಅನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
4: ಹಾಡದಿದ್ದರೆ ನನ್ನ ಹಾಡು ಕೇಳು.
6: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸೂ ಇರಲ್ಲ. ಆದ್ರೆ ಹಾಡ್ ಕೇಳೋಕೆ ಏನ್ ಮಾಡ್ಲಿ?
3: ಏನ್ ಮಾಡ್ಲಿ?
5: ಏನ್ ಮಾಡ್ಲಿ?
6: ಏನ್ ಮಾಡ್ಲಿ?
3: FM ರೈನ್ಬೋಗೆ ಮೆಸೇಜ್ ಮಾಡಿ.
5: ಕೇಳಿ ಭಾವನೆ ರಿಕ್ವೆಸ್ಟ್ ಗಳ ರಿಂಗು ಸಖತ್ ಸಾಂಗು
3: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನ ಬಿಲ್ಲಿನಲ್ಲಿ.
7: ಆಕಾಶವಾಣಿ FM ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
0: ಟ್ಯೂನ್ ಮಾಡಿ ಕೇಳ್ತಾ ಇದ್ರೆ FM ರೇನ್ಬೋ 101.3 ಕನ್ನಡ ಕಾಮನ ಬಿಲ್ಲು. ಸ್ಟುಡಿಯೋದಲ್ಲಿ ಸಮಯ ಆಯಿತು 9:13. ಇದು ನಿಮ್ಮದೇ ನೆಚ್ಚಿನ ಹಾಡುಗಳನ್ನು ಕೇಳ್ತಾ ಸಾಗುವಂತಹ ಸಮಯ, ಸಖತ್ ಸಾಂಗು. ಸ್ವಲ್ಪ ಟೆನ್ಷನ್ ಎಲ್ಲ ಸೈಡಲ್ಲಿ ಇಡ್ರಿ. ಆಫೀಸು, ಕಾಲೇಜು, ಸ್ಕೂಲು ಅನ್ನೋ ಟೆನ್ಷನ್ ಎಲ್ಲ ಸೈಡಲ್ಲಿ ಇಟ್ಬಿಟ್ಟು ನಿಮ್ಮದೇ ಇಷ್ಟದ ಹಾಡುಗಳನ್ನು ಕೇಳ್ತಾ ಸ್ವಲ್ಪ ರಿಲ್ಯಾಕ್ಸ್ ಮಾಡುವಂತಹ ಸಮಯ. ಎಸ್, ನಿಮಗೆ ಈ ಹೊತ್ತಲ್ಲಿ ಯಾವ ಹಾಡು ಕಾಡ್ತಾ ಇದೆ, ಯಾವ ಹಾಡನ್ನ ಕೇಳಬೇಕು ಅನಿಸ್ತಾ ಇದೆ ಅಂತ ಹೇಳಿ ನಮಗೆ ಬರೆದು ಕಳಿಸಿ. ಆ ಹಾಡನ್ನು ಕೇಳಿ ಎಂಜಾಯ್ ಮಾಡಿ. ನೀವು ಮಾಡಬೇಕಾಗಿರೋದಿಷ್ಟೇ, ನಮ್ಮ ವಾಟ್ಸಪ್ ಸಂಖ್ಯೆಗೆ ನಿಮ್ಗೆ ಯಾವ ಹಾಡು ಬೇಕು ಬೇಗ ಬೇಗ ನಿಮ್ಮ ಮುದ್ದಾದ ಹೆಸರಿನ ಜೊತೆಗೆ ನಮಗೆ ಬರೆದು ಕಳಿಸಿ. ನಮ್ಮ ವಾಟ್ಸಪ್ ಸಂಖ್ಯೆ ಗೊತ್ತಲ್ಲ, 9480901013 9480101013 ಬೇಗ ಬೇಗ ನಿಮ್ಗೆ ಯಾವ ಹಾಡು ಕೇಳಬೇಕು ಅನಿಸ್ತಾ ಇದೆ ಬರೆದು ಕಳಿಸಿ. ಸಖತ್ ಸಂಗು ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗ್ತಾ ಇದ್ದೀನಿ. ನಾನು ನಿಮ್ಮ ರೇಡಿಯೋ ಗೆಳೆಯ RJ ಅಕ್ಷಯ.

ಸಕತ್ ಸಾಂಗು ಕಾರ್ಯಕ್ರಮ ಕೇಳ್ತಾ ಇದ್ರ ಸಕತ್ ಸಾಂಗುಲಿ ನಿಮ್ಮ ದೇಶದ ಹಾಡುಗಳನ್ನ ಕೇಳ್ತಾ ಸಾಕ್ತಾ ಇದೀವಿ. ನೀವು ಕೇಳಿದಂತಹ ಎರಡು ಹಾಡಾಗಿತ್ತು ಯುವರಾಜ ಚಿತ್ರದಾಗಿದ್ದ ಮಿಸ್ಸಮ್ಮ ಕಿಸಮ್ಮ ಅಂತ ಹಾಡಿದ್ದು ರಮಣ ಗೋಗುಲ, ಹಾಗೆ ನಂದಿತಾ ಅವರು ಕೆ ಕಲ್ಯಾಣ ಅವರ ಸಾಹಿತ್ಯಕ್ಕೆ ರಮಣ ಗೋಗುಲ ಅವರ ಸಂಗೀತ ನಿರ್ದೇಶನವಿತ್ತು. ನಂತರ ನೀವು ಕೇಳಿದ್ರಿ ಪ್ರೀತ್ಸೆ ಪ್ರೀತ್ಸೆ ಚಿತ್ರದ ಟೈಟಲ್ ಟ್ರ್ಯಾಕ್ ಪ್ರೀತ್ಸೆ ಪ್ರೀತ್ಸೆ ಅಂತ ಹಾಡಿದ್ದು ಕುನಾಲ್ ಗಂಜಾವಾಲ, ಹಾಗೆ ಅನೂಪ್ ಸಿಲೀನ್ ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಅನೂಪ್ ಸಿಲೀನ್ ಅವರ ಸಂಗೀತ ನಿರ್ದೇಶನವಿತ್ತು. ಇನ್ನು ಸಕತ್ ಸಾಂಗು ಕಾರ್ಯಕ್ರಮಕ್ಕೆ ಸಿಕ್ಕಾಪಡೆ ಮೆಸೇಜ್ಗಳು ಕೂಡ ಬಂದು ತಲುಪಿದೆ. ಸೊ ಯಾರೆಲ್ಲ ಸಂದೇಶವನ್ನು ಕಳಿಸಿದ್ದಾರೆ ಅಂತ ನೋಡ್ತಾ ಹೋದಾದ್ರೆ ಓಂಕಾರ ಕಲಗುಡ್ಡೆ ರಾಯ್ಬಾಗ್ ಇಂದ ಸಂದೇಶವನ್ನು ಕಳಿಸಿ ನಮ್ಮ ಇಷ್ಟದ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಹಾಗೆ ನಂತರದ ಸಂದೇಶ ಬಂದಿರೋದು ಮೂಡಲ ವಿಠಲಾಪುರದ ಪದ್ಮಶ್ರೀಧರ್ ಪನ್ನಗ ಅನಂತ್ ಕುಮಾರ್ ಶಿವಮೊಗ್ಗ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಪ್ರಸಾದ್ ಕೆಸರಮಡು ತುಮಕೂರಿನಿಂದ, ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ದನ್ನಿ ಅವರ ಸಂದೇಶ ಕೂಡ ನಮ್ಮನ್ನು ಬಂದು ತಲುಪಿದೆ. ಸುಧಾ ಸುನೀಲ್ ಜಯಶ್ರೀ ರಾಜಾಜಿನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಂತರದ ಮೆಸೇಜ್ ಬಂದಿರೋದು ಬೆಳಗಾವಿಯಿಂದ ಸವಿತಾ ವಿನೋದ್ ಕುಟುಂಬದವರು ಮೆಸೇಜನ್ನು ಮಾಡಿದ್ದಾರೆ. ಶಾಂತಾಚಾರ ಬಡಿಗೇರ ಕೊಕ್ಕನೂರು ಹರಿಹರಯಿಂದ ನಿಮ್ಮ ಮೆಸೇಜ್ ಕೂಡ ನಮ್ಮನ್ನು ಬಂದು ತಲುಪಿದೆ. ನಂತರದ ಮೆಸೇಜ್ ಹೇಮಾವತಿ ಶ್ವೇತಾ ಸ್ವಾತಿ ಚಟ್ಟಿಮಾನಿ ಭಾಗಮಂಡಲ ಕೊಡಗುವಿಂದ ಮೆಸೇಜನ್ನು ಮಾಡಿದ್ದಾರೆ. ಮಹಾಂತೇಶ ಹರಗಾಪುರೆ ಚಿಕ್ಕೋಡಿ ತಾಲೂಕು ಶಿರಗಾವಿಯಿಂದ, ಅಂಡ್ ದೆನ್ ನೆಕ್ಸ್ಟ್ ಇರೋದು ಗಂಗಾವತಿಯಿಂದ ಚಂದ್ರಶೇಖರ್ ಅವರು ಸಂದೇಶವನ್ನು ಕಳಿಸಿ ನಮ್ಮ ಇಷ್ಟದ ಗೀತೆಯನ್ನು ಪ್ರಸಾರ ಮಾಡ್ತೀರಾ ಅಂತ ಕೇಳಿದ್ದಾರೆ. ಎಲ್ಲರ ಇಷ್ಟದ ಗೀತೆಗಳು ಪ್ರಸಾರ ಆಗುತ್ತೆ ಸಕತ್ ಸಾಂಗು ಕಾರ್ಯಕ್ರಮದಲ್ಲಿ. ಎಸ್, ನೀವು ಕೂಡ ರಿಕ್ವೆಸ್ಟ್ ಮಾಡಬಹುದು ಸಕತ್ ಸಾಂಗು ಕಾರ್ಯಕ್ರಮಕ್ಕೆ. ನೀವು ಮಾಡಬೇಕಾಗಿರೋದು ಇಷ್ಟೇ, ನಮ್ಮ ವಾಟ್ಸಪ್ ಸಂಖ್ಯೆ ನೋಟ್ ಮಾಡ್ಕೊಳ್ಳಿ 9480901013 9010913 ನಿಮ್ಗೆ ಯಾವ ಹಾಡನ್ನು ಕೇಳಬೇಕು ಅನಿಸ್ತಾ ಇದೆ ಬೇಗ ಬೇಗ ನಿಮ್ಮ ಮುದ್ದಾದ ಹೆಸರಿನ ಜೊತೆ ನಮಗೆ ಬರೆದು ಕಳಿಸಿ. ಸದ್ಯಕ್ಕೆ ಪ್ರಸಾರ ಆಗ್ತಾ ಇದೆ ನಿಮ್ಮದೇ ನೆಚ್ಚಿನ ಎರಡು ಹಾಡುಗಳು, ಬ್ಯಾಕ್ ಟು ಬ್ಯಾಕ್ ಕೇಳಿ ಎಂಜಾಯ್ ಮಾಡಿ. ಸ್ಟೇ ಟ್ಯೂನ್, ಇದು ನಿಮ್ಮದೇ ನೆಚ್ಚಿನ ರೇಡಿಯೋ FM ರೈನ್ಬೋ 101.3 ಕನ್ನಡ ಕಾಮನವಿಲ್ಲು, ಮ್ಯೂಸಿಕಲಿ ಯಾರ್ಡ್ಸ್.

ಕೇಳ್ತಾ ಸಖತ್ ಸಾಂಗು ಕಾರ್ಯಕ್ರಮ ಸಖತ್ ಸಾಂಗಲ್ಲಿ ನಿಮ್ಮ ದೇಶದ ಗೀತೆಗಳನ್ನ ಕೇಳ್ತಾ ಸಾಕ್ತಾ ಇದ್ವಿ. ಎಸ್, ನೀವು ಕೇಳಿದಂತಹ ಎರಡು ಹಾಡಾಗಿತ್ತು. ಮೊದಲ ಹಾಡು ಅಹಂ ಪ್ರೇಮಾಸ್ಮಿ ಚಿತ್ರದ ಕಣ್ಣಲಿ ಗೀತೆ, ಸೋನು ನಿಗಮ್ ಅವರ ಧ್ವನಿಯಲ್ಲಿದ್ದಂತಹ ಗೀತೆ. ವಿ ರವಿಚಂದ್ರನ್ ಅವರ ಸಾಹಿತ್ಯಕ್ಕೆ, ವಿ ರವಿಚಂದ್ರನ್ ಅವರ ಸಂಗೀತ ನಿರ್ದೇಶನವಿತ್ತು. ನಂತರ ನೀವು ಕೇಳಿದ್ರಿ ಬಚ್ಚನ್ ಚಿತ್ರದ ಕಣ್ಣಲಿ ಏನೋ ಒಂದು ಹಾಡು, ಸೋನು ನಿಗಮ್ ಹಾಗೆ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿದ್ದಂತಹ ಈ ಗೀತೆಗೆ ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯವಿತ್ತು. ಹಾಗೆ ವಿ ಹರಿಕೃಷ್ಣ ಅವರ ಸಂಗೀತ ನಿರ್ದೇಶನ

ಸಂದೇಶವನ್ನು ಕಳಿಸಿದ್ದಾರೆ ಅರ್ಪಿತಾ ಬೆಂಗಳೂರಿನಿಂದ. ನಂತರದ ಮೆಸೇಜ್ ಬಂದಿರೋದು ಬೆಳಗಾವಿಯಿಂದ ಸಂತೋಷ್ ಧೂಪದಾಳ ಅವರದು. ನೆಕ್ಸ್ಟ್ ಮೆಸೇಜ್ ಇಸ್ ಹರಿಕುಮಾರ್ ಸೌರಾಷ್ಟ್ರಪೇಟೆ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಂತರ ಸಂದೇಶ ಕಳಿಸಿರೋದು ಆಶಾ ಆಲೂರಿನಿಂದ. ಸುಭಾನ್ ಕೋರಿ ಹಂಪಸಾಗರದಿಂದ ಮೆಸೇಜನ್ನು ಮಾಡಿದ್ದಾರೆ. ಶರತ್ ಹಾಗೂ ಪದ್ಮಜ ಹಬಿಡೆ ಹಂಪಿನಗರ ಬೆಂಗಳೂರಿನಿಂದ. ನಿಮ್ಮೆಲ್ಲರ ಸಂದೇಶಗಳಿಗೆ ಧನ್ಯವಾದಗಳು. ಇನ್ನೂ ಹಲವಾರು ಸಂದೇಶಗಳು ಬಾಕಿ ಇದೆ. ಸೊ ಎಲ್ಲರ ಸಂದೇಶಗಳನ್ನು ಓದುವಂತಹ ಪ್ರಯತ್ನವನ್ನು ಖಂಡಿತ ಮಾಡ್ತೀನಿ. ಯಾರ್ದಾದರೂ ಹೆಸರು ತಪ್ಪಿ ಹೋದರೆ ದಯವಿಟ್ಟು ಬೇಜಾರಾಗಬೇಡಿ, ಯಾಕಂದರೆ ಸಮಯದ ಅಭಾವ ಇರೋದರಿಂದ ಕೆಲವೊಂದು ಸಂದೇಶಗಳನ್ನು ಕೆಲವೊಂದು ಸಲ ತೆಗೆದುಕೊಳ್ಳೋಕೆ ಆಗದೇ ಇರಬಹುದು. ಸದ್ಯಕ್ಕೆ ನಿಮ್ಮದೇ ಇಷ್ಟದ ಎರಡು ಗೀತೆಗಳು ಪ್ರಸಾರ ಆಗ್ತಾ ಇದೆ. ನೀವು ಕೂಡ ರಿಕ್ವೆಸ್ಟ್ ಮಾಡಿ ಗೊತ್ತಲ್ಲ ಹೇಗೆ ಅಂತ. ನಮ್ಮ ವಾಟ್ಸಪ್ ನಂಬರ್ 9480901013 ಒಂಬತ್ತು 4 8 0 1 0 1 3

0: ನಾನು ಬೇಗನೆ ಏನನ್ನು ಕಳುಹಿಸಬೇಕು? ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

ವೆಲ್ಕಮ್ ಬ್ಯಾಕ್ ಟು ಸಗತ್ ಸಾಂಗು. ಸಗತ್ ಸಾಂಗು ಕಾರ್ಯಕ್ರಮದಲ್ಲಿ ನಿಮ್ಮ ದೇಶದ ಹಾಡುಗಳನ್ನು ಕೇಳ್ತಾ ಸಾಕ್ತಾ ಇದ್ದೀವಿ. ಎಸ್, ನೀವು ಕೇಳಿದಂತಹ ಎರಡು ಹಾಡು, ಮೊದಲ ಗೀತೆ ಆಗಿತ್ತು ಗಗನವೇ ಬಾಕಿ, ಸಂಜು ವೆಟ್ಸ್ ಗೀತಾ ಚಿತ್ರದ ಈ ಹಾಡು ಶ್ರೇಯ ಘೋಷಾಲ್ ಅವರ ಧ್ವನಿಯಲ್ಲಿತ್ತು, ಕವಿರಾಜ್ ಅವರ ಸಾಹಿತ್ಯಕ್ಕೆ ಜಸ್ಸಿ

ಗಿಫ್ಟ್ ಅವರ ಸಂಗೀತ ನಿರ್ದೇಶನವಿತ್ತು. ನಂತರ ಇವಾಗ ಕೇಳಿದ್ರಿ ಅಂಜುದ ಗಂಡು ಚಿತ್ರದಿಂದ ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ ಅಂತ ಹಾಡಿದ್ದು ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಹಾಗೆ ಮಂಜುಳಾ ಅವರು. ಹಂಸಲೇಖ ಅವರ ಸಾಹಿತ್ಯಕ್ಕೆ ಹಂಸಲೇಖ ಅವರದೇ ಸಂಗೀತ ನಿರ್ದೇಶನವಿತ್ತು. ಇನ್ನು ನಮ್ಮ ಮೆಸೇಜ್ಗಳ ಕಡೆ ಬರೋದಾದರೆ ಸಿಕ್ಕಾಪಡೆ ಸಂದೇಶಗಳು ಈಗಾಗಲೇ ನಮ್ಮ ಇನ್ಬಾಕ್ಸ್ಗೆ ಬಂದು ತಲುಪಿದೆ. ಸಿಂಧನೂರಿನಿಂದ ಸುರೇಶ್ ಬಳೂಟಿಗೆ ಅವರ ಸಂದೇಶ ಬಂದು ತಲುಪಿದೆ. ನಾಗೇಂದ್ರ ತಾವರೆಕೆರೆ ಕುಣಿಗಲ್ ತಾಲೂಕಿನಿಂದ ಡಾಕ್ಟರ್ ಅನಂತಕುಮಾರ್ ಅರಸು ಕಡಬ ಗುಬ್ಬಿ ತಾಲೂಕು ತುಮಕೂರು ಜಿಲ್ಲೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಚಂದ್ರಶೇಖರ್ ಅವರು ವಿಜಯನಗರ ಜಿಲ್ಲೆಯಿಂದ ಮೆಸೇಜ್ ಮಾಡಿದರೆ ಶೈಲಾ ರಾಜೇಶ್ ಚನ್ನನ್ಕುಂಟೆ ಶಿರಾಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ತೀರ್ಥೇಶ್ ಚನ್ನಪಟ್ಟಣದಿಂದ ಮೆಸೇಜ್ ಮಾಡಿದ್ದಾರೆ. ಹಾಗೆ ನಂತರದ ಮೆಸೇಜ್ ಬಂದಿರೋದು ಪಾಟೀಲ್ ಫ್ರಮ್ ರಾಯಚೂರಿನಿಂದ. ಚಂದ್ರಶೇಖರ್ ನಾಯಕ್ ಜೀವನ್ ಭೀಮಾ ನಗರ ದಾವಣಗೆರೆಯಿಂದ ಮೆಸೇಜನ್ನು ಮಾಡಿದ್ದಾರೆ. ನಂತರ ಸಂದೇಶವನ್ನು ಕಳಿಸಿ ನಮ್ಮ ಇಷ್ಟದ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಕೇಳ್ತಾ ಇರೋದು ಕೇರಳದ ತ್ರಿಸೂರ್ ಜಿಲ್ಲೆಯಿಂದ ಸಾಯಿಪ್ರಿಯ ಸುನೀತಾ ಚಿನ್ನು ಮತ್ತು ಮೆನ್ನು ಮೆಸೇಜನ್ನು ಮಾಡಿದ್ದಾರೆ. ಹಾಗೆ ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಹಳ್ಳಿ ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆಯಿಂದ ಮೆಸೇಜ್ ಮಾಡಿದರೆ ಇನ್ನು ಸೀತಾರಾಮ್ ಕಿರ್ಕೋಡ್ ನಿಮ್ಮ ಸಂದೇಶ ಕೂಡ ನಮ್ಮನ್ನು ಬಂದು ತಲುಪಿದೆ. ಸೊ ನಿಮ್ಮೆಲ್ಲರ ಸಂದೇಶಗಳಿಗೆ ಮೊದಲನೇದಾಗಿ ಧನ್ಯವಾದಗಳನ್ನು ಹೇಳ್ತಾ ನಿಮ್ಮ ಇಷ್ಟದ ಗೀತೆಗಳು ಪ್ರಸಾರ ಆಗುತ್ತೆ ಸಕಸಾಂಗು ಕಾರ್ಯಕ್ರಮದಲ್ಲಿ. ಕೇಳ್ತಾನೆ ಇರಿ, ಇದು ನಿಮ್ಮದೇ ನೆಚ್ಚಿನ ರೇಡಿಯೋ ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು, ಮ್ಯೂಸಿಕಲಿ ಯಾರ್ಡ್ಸ್.

ಸಖತ್ ಸಂಘು ಕಾರ್ಯಕ್ರಮ ಕೇಳ್ತಾ ಇದ್ರ, ಸಖತ್ ಸಂಘು ಕಾರ್ಯಕ್ರಮದಲ್ಲಿ ನೀವೇ ರಿಕ್ವೆಸ್ಟ್ ಮಾಡಿದಂತಹ ಹಾಡುಗಳನ್ನ ಕೂಡ ಕೇಳ್ತಾ ಸಾಕ್ತಾ ಇದೀವಿ. ಎಸ್, ನೀವು ಕೇಳಿದ್ರಿ ಅರುಣರಾಗ ಚಿತ್ರದ ಗೀತೆ ನಡೆದಾಡು ಕಾಮನವಿಲ್ಲು ಅಂತ ಹಾಡಿದ್ದು ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ದೊಡ್ಡರಂಗೇಗೌಡ ಅವರ ಸಾಹಿತ್ಯ ಕೆ ಎಂ ರಂಗರಾವ್ ಅವರ ಸಂಗೀತ ನಿರ್ದೇಶನವಿತು. ನಂತರ ನೀವು ಕೇಳಿದ್ರಿ ಕೋಟಿಗೊಬ್ಬ ಚಿತ್ರದ ಗೀತೆ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಧ್ವನಿಯಲ್ಲಿದ್ದಂತಹ ಈ ಹಾಡು ಕೆ ಕಲ್ಯಾಣ ಅವರ ಸಾಹಿತ್ಯ ಕೆ ದೇವ ಅವರ ಸಂಗೀತ ನಿರ್ದೇಶನವಿತ್ತು. ಇನ್ನು ಹಲವಾರು ಸಂದೇಶಗಳು ಕೂಡ ನಮ್ಮನ್ನ ಬಂದು ತಲುಪಿದೆ. ಅರುಣಾ ಮೈತ್ರಿ ಜೆಸಿ ನಗರ್ ಪೋಸ್ಟ್ ಆಫೀಸ್ ರಸ್ತೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಶಕುಂತಲಾ ಶಂಕರ್ ಮಂಡ್ಯ ಇಂದ ಮೆಸೇಜ್ ಅನ್ನು ಮಾಡಿದ್ರೆ, ಸುಜಾತ ಆರ್ ಗಣೇಶ, ಲಿಖಿತ ಯತೀಶ್, ಅಜಯ್ ಲೀಲಾ, ಪೂಜಾ ವಿಸ್ಮಯ, ಪೂರ್ವಿಕ್ ರಾಜಾಜಿನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಮಧುಗುಳ ತಾಲೂಕಿನ ಅಕ್ಕಿ ಮರಡಿ ವಿಠಲ್ ಕುಂಬಾರ ಅವರ ಸಂದೇಶ ಕೂಡ ನಮ್ಮನ್ನು ಬಂದು ತಲುಪಿದೆ. ನಂತರ ಸಂದೇಶವನ್ನು ಕಳಿಸಿರೋದು ಅನಿತಾ ಅನಂತರಾಜು, ಗೊರ್ಲುಡುಕು ಹಿರಿಯೂರು ತಾಲೂಕು ಚಿತ್ರದುರ್ಗ ಜಿಲ್ಲೆಯಿಂದ ಸಂದೇಶವನ್ನು ಮಾಡಿದ್ದಾರೆ. ಶ್ರೀನಿವಾಸ್ ಅವರ ಸಂದೇಶ, ಮಲೆ ಮಹಾದೇಶ್ವರ ಬೆಟ್ಟದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಮೇಘನಾ, ಧೃತಿ, ಸಂತೋಷ್, ಚಿತ್ರಗಾರ ಹೊಸಪೇಟೆ, ನಿಮ್ಮ ಸಂದೇಶಗಳಿಗಾಗಿ ಧನ್ಯವಾದಗಳು. ಹಾಗೆ ನಂತರದ ಸಂದೇಶ ಬಂದಿರೋದು ಸತೀಶ್ ಕುಮಾರ್, ದೇವರಾಯನ ದುರ್ಗ ಇಂದ ಸಂದೇಶವನ್ನು ಕಳಿಸಿದ್ದಾರೆ. ಶ್ವೇತಾ ಎಸ್ ರಾವ್, ಸುಳ್ಯ ಇಂದ ಸಂದೇಶವನ್ನು ಕಳಿಸಿದ್ದಾರೆ. ಜಿ ಎಸ್ ಭೋಜರಾಜ್, ಸುಧಾ, ಡಾಕ್ಟರ್ ನಿಶ್ಚಿತ, ಕುಶಲ್ ಗೌಡ, ಸೋಮಶೆಟ್ಟಿಹಳ್ಳಿ ಚನ್ನಗಿರಿ ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸೊ ನಿಮ್ಮೆಲ್ಲರ ಸಂದೇಶಗಳಿಗಾಗಿ ಧನ್ಯವಾದಗಳನ್ನು ಹೇಳ್ತಾ ನಿಮಗಾಗಿ ಪ್ರಸಾರ ಆಗ್ತಾ ಮಾಡ್ತಾ ಇದ್ದೀನಿ ನಿಮ್ಮದೇ ಇಷ್ಟದ ಎರಡು ಹಾಡುಗಳು.

ಸೋನು ನಿಗಮ್ ಹಾಗೆ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿದ್ದಂತಹ ಗಜ ಚಿತ್ರದ ಹಾಡನ್ನ ಕೇಳಿದ್ರಿ. ವಿ ಹರಿಕೃಷ್ಣ ಅವರ ಸಂಗೀತ ನಿರ್ದೇಶನವಿದ್ದಂತಹ ಹಾಡು ಇದಾಗಿತ್ತು. ಈ ಒಂದು ಹಾಡಿನೊಂದಿಗೆ ಇವತ್ತಿನ ಸಗಜಂಗು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ

ನೀ ಹಲವಾರು ಜನರ ಸಂದೇಶಗಳನ್ನು ತೆಗೆದುಕೊಳ್ಳಕ್ಕಾಗಲಿಲ್ಲ, ಕೆಲವೊಂದು ಹಾಡುಗಳು ಪ್ರಸಾರ ಆಗಲಿಲ್ಲ ಅಂತ ದಯವಿಟ್ಟು ಬೇಜಾರು ಮಾಡ್ಕೊಳ್ಬೇಡಿ. ನಾಳೆ ಮತ್ತೆ 9 ಗಂಟೆಗೆ ಸರಿಯಾಗಿ ಸಖತ್ ಸಾಂಗು ಕಾರ್ಯಕ್ರಮ ಪ್ರಸಾರ ಆಗುತ್ತೆ. ಮತ್ತೆ ನೀವು ಕೇಳಬಹುದು ನಿಮ್ಮದೇ ಇಷ್ಟದ ಹಾಡುಗಳನ್ನು. ಸೊ ಇವತ್ತಿನ ಹಾಡುಗಳು ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇವತ್ತಿನ ಸಖತ್ ಸಾಂಗು ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದೆ ನಾನು, ನಿಮ್ಮ ರೇಡಿಯೋ ಗೆಳೆಯ ಆರ್ ಜೆ ಅಕ್ಷಯ. ಕೇಳ್ತಾನೆ ಇರಿ, ಇದು ನಿಮ್ಮದೇ ನೆಚ್ಚಿನ ರೇಡಿಯೋ FM ರೈನ್ಬೋ 101.3 ಕನ್ನಡ ಕಾಮನವಿಲ್ಲು, ಮ್ಯೂಸಿಕಲಿ ಯಾರ್ಸ್.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

ಹಲೋ ನಮಸ್ಕಾರ, ಟ್ಯೂನ್ ಮಾಡಿ ಕೇಳ್ತಾ ಇದ್ದಾರೆ ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನ ಬಿಲ್ಲು. ಸ್ಟುಡಿಯೋ ಸಮಯ ಆಯಿತು 10:55. ಇದು ಸಿನಿಮಾ ಮಾಹಿತಿ ಕಟ್ಟೆ ಸಿನಿ ಚಟ್ಟೆ. ಅಲ್ಲಿ ನಿಮ್ಮ ಜೊತೆ ಆಗ್ತಾ ಇರೋದು ನಾನು ನಿಮ್ಮ ರೇಡಿಯೋ ಗೆಳೆಯ ಆರ್ ಜೆ ಅಕ್ಷಯ. ಶುಕ್ರವಾರದ ಇವತ್ತಿನ ಸಿನಿ ಚಟ್ಟೆ ಕಾರ್ಯಕ್ರಮದಲ್ಲಿ ನಾವು ಯಾರ ಬಗ್ಗೆ ಮಾತಾಡ್ತಾ ಇದ್ದೀವಿ, ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತ ನೀವು ಕೂಡ ಕ್ಯೂರಿಯಸ್ ಆಗಿ ಕೇಳ್ತಾ ಇರ್ತೀರಾ, ವೇಟ್ ಮಾಡ್ತಾ ಇರ್ತೀರಾ ಅಲ್ವಾ? ಎಸ್, ನಾವಿವತ್ತು ಮಾತಾಡ್ತಾ ಇರೋದು ಕನ್ನಡದ ಖ್ಯಾತ ಮ್ಯೂಸಿಕ್ ಡೈರೆಕ್ಟರ್ಸ್ ಬಗ್ಗೆ. ಯಾರಿರ್ಬೋದು ಇವತ್ತಿನ ಸಿನಿ ಚಟ್ಟೆಯ ಅತಿಥಿ ಅನ್ನೋದ್ರ ಬಗ್ಗೆ ನೀವು ಕೂಡ ಕ್ಯೂರಿಯಸ್ ಆಗಿದ್ರೆ, ಅವರೇ ಮ್ಯೂಸಿಕ್ ನಿರ್ದೇಶನ ಮಾಡಿದಂಥ, ಸಂಗೀತ ನಿರ್ದೇಶನ ಮಾಡಿರುವಂತಹ ಒಂದು ಹಾಡನ್ನು ಪ್ರಸಾರ ಮಾಡ್ತೀನಿ. ಯಾರಿರ್ಬಹುದು ಇವತ್ತಿನ ಸಿನಿ ಚಟ್ಟೆಯ ಅತಿಥಿ ಅನ್ನೋದನ್ನು ಗೆಸ್ ಮಾಡಿ ನಮಗೆ ಮೆಸೇಜ್ ಮಾಡಿ. ನಮ್ಮ ವಾಟ್ಸಪ್ ಸಂಖ್ಯೆ 9408090134 9091013 ಬೇಗ ಬೇಗ ನಿಮ್ಮ ಸಂದೇಶಗಳು ಬಂದು ತಲುಪಲಿ. ಗೊತ್ತಾಯ್ತಲ್ಲ, ಅವರೇ ಮ್ಯೂಸಿಕ್ ಡೈರೆಕ್ಷನ್ ಮಾಡಿರುವಂತಹ ಹಾಡನ್ನು ಪ್ಲೇ ಮಾಡ್ತಾ ಇದ್ದೀನಿ. ಬೇಗ ಬೇಗ ಮೆಸೇಜ್ ಮಾಡಿ ಯಾರಿರ್ಬೋದು ಇವತ್ತಿನ ಗೆಸ್ಟ್ ಸಿನಿ ಚಿಟ್ಟೆಯಲ್ಲಿ.

ಎರಡು ಕನಸು ಚಿತ್ರದ ಒಂದು ಹಾಡನ್ನ ಕೇಳಿದ್ರಿ. ಎರಡು ಕನಸು ಚಿತ್ರಕ್ಕಾಗಿ ಪಿ ಬಿ ಶ್ರೀನಿವಾಸ್ ಹಾಗೆ ವಾಣಿ ಜಯರಾಮ್ ಅವರು ಧ್ವನಿಯಾಗಿದ್ದಂತಹ ಈ ಹಾಡು ಚೌದಶಂಕರ್ ಅವರ ಸಾಹಿತ್ಯವಿತ್ತು. ನನ್ನ ಪ್ರಶ್ನೆ ಆಗಿತ್ತು, ಯಾರು ಇರಬಹುದು ಇವತ್ತಿನ ಸಿನಿ ಚಿಟ್ಟೆಯ ಅತಿಥಿ, ಅಥವಾ ಯಾರ ಬಗ್ಗೆ ನಾವು ಮಾತಾಡ್ತಾ ಇದೀವಿ ಇವತ್ತಿನ ಸಿನಿ ಚಿಟ್ಟೆ ಕಾರ್ಯಕ್ರಮದಲ್ಲಿ ಅಂತ. ಇದೇ ಚಿತ್ರದ ಸಂಗೀತ ನಿರ್ದೇಶಕರಾಗಿದ್ದರು. ಹಲವಾರು ಸಂದೇಶಗಳು ನಮ್ಮನ್ನು ಬಂದು ತಲುಪಿದೆ. ನೇತ್ರಾ ಕೆಂಗೇರಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ, ಹಾಗೆ ಮಂಗಮ್ಮ ವಿಲ್ಸನ್ ಗಾರ್ಡನ್ನಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮೆಲ್ಲರ ಉತ್ತರಗಳು ಸರಿಯಾಗಿದೆ. ಶರತ್ ಹಾಗೂ ಪದ್ಮಜ ಬಿಡೆ ಹಂಪಿ ನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಂತರದ ಸಂದೇಶ ಬಂದಿರೋದು ನಾಗರತ್ನ ರಾಜಾಜಿ ನಗರದಿಂದ. ಸಿಂಧನೂರು ಸುರೇಶ್ ಮಳ್ಳೂಟಿಗೆ ಅವರು ಗೆಸ್ ಮಾಡಿದರೆ ಬಟ್ ಎಲ್ಲೋ ಒಂದು ಕಡೆ ಮಿಸ್ ಆಯಿತು. ರಾಜೇಶ್ವರಿ ತರೀಕೆರೆಯಿಂದ ಸಂದೇಶವನ್ನು ಮಾಡಿದರೆ. ನಂತರದ ಸಂದೇಶ ಅಶ್ವಿನಿ ರೇಣು ಅರಶಿನಕುಂಟೆಯಿಂದ ಸಂದೇಶವನ್ನು ಮಾಡಿದ್ದಾರೆ. ಶ್ವೇತಾ ಎಸ್ ರಾವ್ ಸುಳ್ಯಿಂದ ಸಂದೇಶವನ್ನು ಕಳಿಸಿದರೆ. ಕಿಶನ್ ರೋಷನ್, ಶುಭರಾಣಿ ಹನುಮಂತೇಗೌಡ ಹಾಡ್ಲಿ ಮಳವಳ್ಳಿ ತಾಲೂಕಿನಿಂದ ನಿಮ್ಮ ಸಂದೇಶ ಕೂಡ ಸರಿಯಾಗಿದೆ. ದೀಪಾ ಕೆಆರ್ಪುರಮಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ನಂತರ ಸಂದೇಶವನ್ನು ಕಳಿಸಿರೋದು ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ, ಆದರೆ ಹೆಸರನ್ನು ಕಳಿಸಿಲ್ಲ. ಯಾರು ನೀವು, ನಿಮ್ಮ ಹೆಸರನ್ನು ಮರೆತುಬಿಟ್ಟಿದ್ದೀರಾ. ಶೈಲಾ ರಾಜೇಶ್ ಚನ್ನನಕುಂಟೆ ಶಿರಾಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳು, ಅಭಿನಂದನೆಗಳು. ನಿಮ್ಮ ಎಲ್ಲರ ಉತ್ತರಗಳು ಸರಿಯಾಗಿದೆ. ಇವತ್ತು ನಾವು ಮಾತಾಡ್ತಾ ಇರುವುದು 90s ನ ಮೆಲೋಡಿ ಕಿಂಗ್ಸ್ ಅಂತಲೇ ಫೇಮಸ್ ಆಗಿದ್ದಂತಹ ಜೋಡಿ, ರಾಜನ್ ನಾಗೇಂದ್ರ ಜೋಡಿ ಬಗ್ಗೆ.

ಎಲ್ಲ ಕನ್ನಡದ ಚಲನಚಿತ್ರ ಅಭಿಮಾನಿಗಳು ಕೂಡ ಇವರ ಹಾಡುಗಳನ್ನ ಕೇಳದೇ ಇರೋಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಅಂತಹ ಒಂದು ಮೋಡಿ ಮಾಡಿದಂತಹ ಜೋಡಿ ರಾಜನ್ ನಾಗೇಂದ್ರ ಅವರದು. ಕನ್ನಡ ಚಲನಚಿತ್ರರಂಗಕ್ಕೆ ಒಂದು ರೀತಿಯ ಮೆಲೋಡಿಯ ಸ್ಪರ್ಶ ನೀಡಿದಂತಹ ಅಣ್ಣ ತಮ್ಮಂದ್ರ ಜೋಡಿ ರಾಜನ್ ನಾಗೇಂದ್ರ ಜೋಡಿ. ಸೊ ಅವ್ರ ಬಗ್ಗೆ ನಾವಿವತ್ತು ಮಾತಾಡ್ತಾ ಸಾಗೋಣ ನಮ್ಮ ಸಿನಿಮಾ ಮಾಹಿತಿ ಕಟ್ಟೆ ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ.

ರಾಜನ್ ನಾಗೇಂದ್ರ ಇಬ್ಬರು ಸಹೋದರರು ಹುಟ್ಟಿದ್ದು ರಾಜನ್ ಅವರು ಹುಟ್ಟಿದ್ದು 1933, ನಾಗೇಂದ್ರ ಅವರು ಹುಟ್ಟಿದ್ದು 1935. ಇವರ ಜನ್ಮಸ್ಥಳ ಸಾಂಸ್ಕೃತಿಕ ನಗರಿ ಮೈಸೂರಿನ ಶಿವರಾಂಪೇಟೆ. ಸಂಗೀತ ಅನ್ನೋದು ಇವರ ಫ್ಯಾಮಿಲಿಯಲ್ಲೇ ಇತ್ತು. ಹುಟ್ಟತಾನೆ ನೋಡಿಕೊಂಡು ಬೆಳೆದಂಥದ್ದು ಸಂಗೀತನ, ಯಾಕೆಂದರೆ ಇವರ ತಂದೆಯವರು ರಾಜಪ್ಪನವರು ಖ್ಯಾತ ಹಾರ್ಮೋನಿಯಂ ಹಾಗೆ ಕೊಳಲು ವಾದಕರಾಗಿದ್ದರು. ಅಷ್ಟೇ ಅಲ್ಲ, ಮೂಕಿ ಚಿತ್ರಗಳ ಕಾಲದಲ್ಲಿ ಥಿಯೇಟರ್ನಲ್ಲಿ ಕುಳಿತು ಲೈವ್ ಆಗಿ ಹಿನ್ನೆಲೆ ಸಂಗೀತವನ್ನು ನಡೆಸುತ್ತಿದ್ದಂತಹ ಮಹಾನ್ ಕಲಾವಿದರಾಗಿದ್ದರು. ಆದ್ದರಿಂದ ಬಾಲ್ಯದಿಂದಲೇ ಸಂಗೀತ ಅನ್ನೋದು ಇವರಿಗೆ ಜೊತೆಗೆ ಬಂದಿತ್ತು. ರಾಜನ್ ನಾಗೇಂದ್ರ ಅವರು ಸಂಗೀತ ನೀಡಿದಂತಹ ಯಾವ ಹಾಡು ನಿಮಗೆ ಸಿಕ್ಕಾಪಡೆ ಇಷ್ಟ ಆಗುತ್ತೆ, ಯಾವ ಹಾಡು ಯಾವಾಗಲೂ ನಿಮ್ಮ ಮೈಂಡಲ್ಲಿ ಕೇಳ್ತಾನೆ ಇರುತ್ತೆ ಅನ್ನೋದನ್ನು ನಮಗೆ ಬರೆದು ಕೇಳಿಸಿ. ನಮ್ಮ ವಾಟ್ಸಪ್ ಸಂಖ್ಯೆ 9480901013948091013 ಸದ್ಯಕ್ಕೆ ರಾಜನ್ ನಾಗೇಂದ್ರ ಅವರೇ ಸಂಗೀತ ನೀಡಿದಂತಹ ಎರಡು ಹಾಡುಗಳು ನಿಮಗಾಗಿ ಮುಡಿಬರ್ತಾ ಇದೆ ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ. ಕೇಳ್ತಾನೆ ಇರಿ. ಇದು ನಿಮ್ಮದೇ ನೆಚ್ಚಿನ ರೇಡಿಯೋ FM ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು, ಮ್ಯೂಸಿಕಲಿ ಯೋರ್ಸ್.

ಸಿನಿ ಚಿಟ್ಟೆ ಕಾರ್ಯಕ್ರಮ ಕೇಳ್ತಾ ಇದ್ರ. ಸಿನಿ ಚಿಟ್ಟೆ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇದ್ವಿ ಕನ್ನಡದ ಪ್ರಖ್ಯಾತ ಸಂಗೀತ ನಿರ್ದೇಶಕರಾದಂಥ, ಸಂಗೀತ ಜೋಡಿಯಾದಂಥ, ನಿರ್ದೇಶಕರ ಜೋಡಿಯಾದಂಥ ರಾಜನ್ ನಾಗೇಂದ್ರ ಅವರ ಬಗ್ಗೆ. ಸೊ ಅವರೇ ಸಂಗೀತ ನೀಡಿದಂತಹ ಎರಡು ಗೀತೆಗಳನ್ನು ಕೂಡ ಕೇಳಿದ್ರಿ. ನೀವು ಕೇಳಿದಂತಹ ಮೊದಲ ಹಾಡಾಗಿತ್ತು ಗಂಧದ ಗುಡಿ ಚಿತ್ರದಾಗಿದೆ. ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿದ್ದಂತಹ ಗೀತೆ ಇದಾಗಿತ್ತು. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನವಿತ್ತು. ನಂತರ ನೀವು ಕೇಳಿದ್ರಿ ತಮ್ ನಮ್ ತಮ್ ನಮ್ ಅಂತ ಹಾಡಿದ್ದು ಪಿ ಬಿ ಶ್ರೀನಿವಾಸ್, ಹಾಗೆ ಎಸ್ ಜಾನಕಿ ಅವರು ಎರಡು ಕನಸು ಚಿತ್ರಕ್ಕಾಗಿ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನವಿತ್ತು. ಇನ್ನು ಹಲವು ಸಂದೇಶಗಳು ಕೂಡ ನಮ್ಮನ್ನು ಬಂದು ತಲುಪ್ತಾ ಇದೆ. ಕೆ ರಮೇಶ್ ಗಾಯತ್ರಿ ನಗರದಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ, ರಾಜನ್ ನಾಗೇಂದ್ರ ಜೋಡಿ ಎಲ್ಲ ಗೀತೆಗಳು ಅಮೃತ ಇದ್ದ ಹಾಗೆ, ಜೈನ್ ಇದ್ದ ಹಾಗೆ ಅಂತ. ಹೌದು, ನಿಜವಾಗ್ಲೂ ಕೂಡ ಕೇಳ್ತಾ ಇದ್ರೆ ಕೇಳ್ತಾನೆ ಇರಬೇಕು ಅಂತ ಅನಿಸುವಂತಹ ಹಾಡುಗಳು ಅಂತ. 90s ಬಂದಂತಹ ಎವರ್ ಗ್ರೀನ್ ಹಾಡುಗಳು ಅಂತ ಹೇಳ್ಬೋದು. ಇನ್ನು ಅಶ್ವಿನಿ ರೇಣು ಅರಶಿನ ಕುಂಟೆಯಿಂದ ಸಂದೇಶವನ್ನು ಕಳಿಸಿ, ನನಗೆ ಸುಮಾರು ಹಾಡುಗಳು ಇಷ್ಟ ಆಗುತ್ತೆ, ನಿನ್ನ ನಗೂ ಹೂವಂತೆ, ಆಕಾಶ ದೀಪವು ನೀನು, ಇದೆಲ್ಲ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗುವಂತಹ ಹಾಡುಗಳು. ಇಂಥ ಒಳ್ಳೆ ಸಾಹಿತ್ಯ ಸಂಗೀತ ಮತ್ತೆ ಬರಲ್ಲ, ಇದನ್ನು ಪಡೆದ ನಾವೇ ಧನ್ಯರು ಅಂತ ಹೇಳಿದ್ದಾರೆ. ಖಂಡಿತ ಹೌದು. ಹಾಗೆ ಶರತ್ ಹಾಗೂ ಪದ್ಮಜಾ ಬಿಡೆ ಹಂಪಿನಗರ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಂತರದ ಸಂದೇಶ ಬಂದಿರೋದು ಆರ್ ಎಸ್ ಉದಯ್ ಸಿಂಗ್ ಹೈದರಾಬಾದ್ ತೆಲಂಗಾಣದಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೆ ಧನ್ಯವಾದಗಳು. ನಾವು ಮಾತಾಡ್ತಾ ಇದ್ವಿ ರಾಜನ್ ನಾಗೇಂದ್ರ ಅವ್ರ ಬಗ್ಗೆ. ತಂದೆಯನ್ನು ನೋಡುತ್ತಾ ಬೆಳೆದಂತಹ ರಾಜನ್ ಅವರಿಗೆ ವಯಲಿನ್ ಕಲಿಯುವಂತಹ ಆಸೆ ಆಗುತ್ತೆ. ಮೈಸೂರಿನ ಚೌಡಯ್ಯ ರಾಮ ಮಂದಿರದಲ್ಲಿ ಸಂಗೀತವನ್ನು ಕೇಳ್ತಾ ಬೆಳೆದಂತಹ ರಾಜನ್ ಅವರು ಖ್ಯಾತ ವಿದ್ವಾನ್ ಆರ್ ಆರ್ ಕೇಶವಮೂರ್ತಿ ಅವರ ಬಳಿಯಲ್ಲಿ ವಯಲಿನ್ ಅನ್ನು ಕಲಿತಾರೆ. ಇನ್ನು ಅವರ ತಮ್ಮ ನಾಗೇಂದ್ರ ಅವರು ಜಲ್ ತರಂಗ್ ಅನ್ನೋ ಒಂದು ಇನ್ಸ್ಟ್ರೂಮೆಂಟನ್ನು ಕಲಿತಾರೆ, ಅಂದರೆ ನೀರು ತುಂಬಿದಂತಹ ಕಪ್ಗಳ ಮೇಲೆ ನುಡಿಸುವಂತಹ ಒಂದು ವಾದ್ಯ ಅದು, ಅದನ್ನು ಕಲಿತಾರೆ ರಾಜನ್ ಅವರು, ನಾಗೇಂದ್ರ ಅವರು ಸಾರಿ. ಇನ್ನು ನಂತರ ಸಹೋದರರು ಇಬ್ಬರು ಕೂಡ ಚೆನ್ನೈಗೆ ಹೋಗ್ತಾರೆ, ಚೆನ್ನೈಯಲ್ಲಿ ಹೋಗಿ ಸಂಗೀತವನ್ನು ಇನ್ನೂ ಕೂಡ ಕಲಿತಾರೆ, ಆಮೇಲೆ ಕನ್ನಡ ಚಲನಚಿತ್ರರಂಗಕ್ಕೆ ಎಂಟ್ರಿ ಆಗ್ತಾರೆ. ಸೊ ನಾಯಕ ನನ್ನದೊಂದು ಪ್ರಶ್ನೆ ಇದೆ, ಕನ್ನಡ ಚಲನಚಿತ್ರರಂಗದಲ್ಲಿ ರಾಜನ್ ನಾಗೇಂದ್ರ ಅವರು ಸಂಗೀತ ನಿರ್ದೇಶಕರಾಗಿ ಪಾದಾರ್ಪಣೆ ಮಾಡಿದಂತಹ ಚಿತ್ರ ಯಾವುದಾಗಿತ್ತು? ಅಂದರೆ ರಾಜನ್ ನಾಗೇಂದ್ರ ಅವರು ಮೊಟ್ಟ ಮೊದಲು

0: ಸಂಗಾತಿ ತಲೆಮಾರುಗಳ ಕೊಂಡಿ ನಿಮ್ಮ ಪ್ರೀತಿಯ ಆಕಾಶವಾಣಿಗೆ ಈಗ 90ರ ಹರಿಯ
1: ದಶಕಗಳ ಪಯಣ ಇನ್ನೇನು ಶತಕ ತಲುಪಲಿದೆ.
0: ನಿಮ್ಮ ಒಲವು ನಿರಂತರವಿರಲಿ, ಈ ಪಯಣ ಮುಗಿಯದಿರಲಿ.
2: ಪಲ್ಲವಗಳ ಪಲ್ಲವಿಯಲಿ ಗರಿಗೆ ಗರಿದ ಗೀತ ತಮ್ಮೆಲ್ಲರಲ್ಲಿ ಹಬ್ಬುತ್ತಿದ ಕೋಗಿಲ ಸಂಗೀತ.
0: ಬಹುಜನ ಹಿತಾಯ ಬಹುಜನ ಸುಖಾಯ ಘೋಷವಾಕ್ಯದೊಂದಿಗೆ ನಿಮ್ಮೊಂದಿಗೆ ಆಕಾಶವಾಣಿ.

0: ಸಾಹಿತ್ಯ, ಸಂಗೀತ, ಸಿನಿಮಾ, ನಾಟಕ,
1: ಆಹಾರ, ಆರೋಗ್ಯ,
0: ಭಾಷೆ, ಸಂಸ್ಕೃತಿ,
1: ಪುರಾಣ, ಇತಿಹಾಸ,
0: ದೇಶ ಪ್ರೇಮ, ಸಹಬಾಳ್ವೆ,
2: ವಿಶ್ವ ವಿನೂತನ ವಿದ್ಯಾ ಚೇತನ ಸರ್ವಹೃದಯ ಸಂಸ್ಕಾರಿ ಜಯ ಭಾರತಿ.
0: ಮನೆ ಮನಗಳ

ವೆಲ್ಕಮ್ ಬ್ಯಾಕ್ ಟು ಸಿನಿ ಚಿಟ್ಟೆ ಕಾರ್ಯಕ್ರಮದಲ್ಲಿ ನಾವು ಇವತ್ತು ಮಾತಾಡ್ತಾ ಇದ್ವಿ ಕನ್ನಡದ ಪ್ರಖ್ಯಾತ ಎರಡು ಜೋಡಿಗಳು ಮ್ಯೂಸಿಕ್ ಡೈರೆಕ್ಟರ್ಸ್ ಆದಂತಹ ರಾಜನ್ ನಾಗೇಂದ್ರ ಅವರ ಬಗ್ಗೆ. ಸೊ ನಾನು ಎರಡು ಹಾಡುಗಳನ್ನು ಕೂಡ ಕೇಳಿದ್ರಿ, ನೀವು ಅವರೇ ಸಂಗೀತ ನಿರ್ದೇಶನ ಮಾಡಿದಂತಹ ಎರಡು ಹಾಡುಗಳನ್ನು ಕೂಡ ಕೇಳಿದ್ರಿ. ನೀವು ಕೇಳಿದಂತಹ ಮೊದಲ ಹಾಡಾಗಿತ್ತು ಹೊಂಬಿಸಿಲು ಚಿತ್ರದ ಜೀವ ವೀಣೆ ನೀನು ಅನ್ನುವಂತಹ ಹಾಡು ಮೊದಲ ಹಾಡು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೆ ಎಸ್ ಜಾನಕಿ ಅವರ ಧ್ವನಿಯಲ್ಲಿದ್ದಂತಹ ಈ ಹಾಡು ಗೀತಪ್ರಿಯ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನವೆತ್ತು. ನಂತರ ನೀವು ಕೇಳಿದ್ದು ಬಯಲುದಾರಿ ಚಿತ್ರದ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೆ ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿದ್ದಂತಹ ಹಾಡು. ಚಿವುದಿಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನವಿತ್ತು. ನಾನಾಗಲೇ ಒಂದು ಪ್ರಶ್ನೆಯನ್ನು ಕೇಳಿದ್ದೆ, ರಾಜನ್ ನಾಗೇಂದ್ರ ಜೋಡಿ ಕನ್ನಡ ಚಲನಚಿತ್ರ ರಂಗಕ್ಕೆ ಪಾದಾರ್ಪಣೆ ಮಾಡಿದ್ದಂತಹ ಸಿನಿಮಾ ಯಾವುದು ಅಂತೇಳಿ ಹಲವು ಸಂದೇಶಗಳು ಈಗಾಗಲೇ ನಮ್ಮನ್ನು ಬಂದು ತಲುಪಿದೆ. ಸೌಭಾಗ್ಯಲಕ್ಷ್ಮಿ ವಿಲ್ಸನ್ ಗಾರ್ಡನ್ನಿಂದ ಸಂದೇಶವನ್ನು ಕಳಿಸಿದ್ದಾರೆ. ನೇತ್ರ ಕೆಂಗೇರಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಗೆಸ್ ಮಾಡಿರೋದು ಯಾರಿದು, ಸಂಜಯ್ ರಾಜಾಜಿನಗರದಿಂದ ಒಂದು ಗೆಸ್ ಮಾಡಿದ್ದಾರೆ, ಬಟ್ ತಪ್ಪಾಗಿದೆ, ತೊಂದರೆ ಇಲ್ಲ. ಸಿಂಧನೂರು ಸುರೇಶ್ ಬಳ್ಳೂಟಗಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ, ನಿಮ್ಮೆಲ್ಲರ ಉತ್ತರಗಳು ಸರಿಯಾಗಿದೆ. ಹಾಗೆ ಶೋಭಾರಾಣಿ ಹನುಮಂತೇಗೌಡ ಹಾಡ್ಲಿ ಮಳವಳ್ಳಿ ತಾಲೂಕಿನಿಂದ ಸಂದೇಶವನ್ನು ಕಳಿಸಿದೆ. ಪದ್ಮಜಾ ಭಿಡೆ ಹಂಪಿನಗರ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಂತರದ ಸಂದೇಶ ಶ್ವೇತಾ ಎಸ್ ರಾವ್ ಸುಳ್ಯದಿಂದ, ಗೀತಾ ಮಾಗಡಿ ರೋಡ್ನಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಂತರದ ಸಂದೇಶ ಬಂದಿರೋದು ಬಸವರಾಜ್ ಸಿರಿಗುಪ್ಪ ತಾಲೂಕಿನಿಂದ ಮೆಸೇಜ್ ಮಾಡಿ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಹಾಗೆ ನೆಕ್ಸ್ಟ್ ಸಂದೇಶ ಬಂದಿರೋದು ನಾಗರತ್ನ ರಾಜಾಜಿನಗರದಿಂದ, ಹಾಗೆ ಕಾರ್ಯಕ್ರಮ ಇಷ್ಟ ಆಗ್ತಾ ಇದೆ, ಹಾಡುಗಳು ಇಷ್ಟ ಆಗ್ತಾ ಇದೆ ಅಂತ ಹೇಳಿ ಸಂದೇಶವನ್ನು ಕಳಿಸಿರೋದು ಸುಧಾ ಬುದಿಹಾಳ್ ಅವರು. ಹಾಗೆ ದೀಪಾ ಕೆ ಆರ್ ಪುರಂ ಅವರ ಸಂದೇಶ ಕೂಡ ಬಂದು ತಲುಪಿದೆ. 1950ರ ದಶಕದಲ್ಲಿ ಮದ್ರಾಸ್ ಅಂತ ಹೇಳಿದ್ರೆ ಇವತ್ತಿನ ಚೆನ್ನೈಗೆ, ಅಂದರೆ ಚೆನ್ನೈ ಆಗಿನ ಕಾಲಕ್ಕೆ ಇಡೀ ದಕ್ಷಿಣ ಭಾರತಕ್ಕೆ ಒಂಥರ ಚಿತ್ರರಂಗಕ್ಕೆ ರಾಜಧಾನಿ ಆಗಿತ್ತು. ಆ ಟೈಮಲ್ಲಿ ಅಲ್ಲಿಗೆ ಹೋಗ್ತಾರೆ ಈ ಸಹೋದರರು, ಸ್ವತಂತ್ರವಾಗಿ ಸಂಗೀತ ನೀಡೋದಕ್ಕೆ ನಿರ್ಧಾರ ಮಾಡ್ತಾರೆ. 1952ರಲ್ಲಿ ಮೂಡಿ ಬಂದಂತಹ ಚಿತ್ರ ಸೌಭಾಗ್ಯಲಕ್ಷ್ಮಿ. ಈ ಸೌಭಾಗ್ಯಲಕ್ಷ್ಮಿ ಚಿತ್ರದ ಮೂಲಕ ರಾಜನ್ ನಾಗೇಂದ್ರ ಜೋಡಿ ಕನ್ನಡ ಚಲನಚಿತ್ರರಂಗಕ್ಕೆ ಎಂಟ್ರಿ ಆಗ್ತಾರೆ, ಪಾದಾರ್ಪಣೆಯನ್ನು ಮಾಡ್ತಾರೆ, ಸಂಗೀತ ನಿರ್ದೇಶಕರಾಗಿ ಪಾದಾರ್ಪಣೆಯನ್ನು ಮಾಡ್ತಾರೆ. ಆಗ ಅವರ ವಯಸ್ಸು ಕೇವಲ 19 ಹಾಗೂ 17 ವರ್ಷ. ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಪಾದಾರ್ಪಣೆ ಮಾಡಿ ನಂತರ ನಿಮ್ಗೆ ಗೊತ್ತಿದೆ ಇದೆ ನಂತರ ನಡೆದಿದ್ದಲ್ಲ ಇತಿಹಾಸ. ರಾಜನ್ ನಾಗೇಂದ್ರ ಅವರು ಸಂಗೀತ ನೀಡಿದಂತಹ ಯಾವ ಹಾಡು ನಿಮಗೆ ಸಿಕ್ಕಾಪಡೆ ಇಷ್ಟ ಆಗುತ್ತೆ ಬೇಗ ಬೇಗ ನಮಗೆ ಬರೆದು ಕಳಿಸಿ. ಹಾಗೆ ನಿಮಗೆ ಏನಾದರೂ ಮಾಹಿತಿ ಗೊತ್ತಿದ್ರೆ ರಾಜನ್ ನಾಗೇಂದ್ರ ಅವ್ರ ಬಗ್ಗೆ, ನಿಮಗೆ ಯಾವುದಾದ್ರೂ ಒಂದು ಇಂಟ್ರೆಸ್ಟಿಂಗ್ ವಿಷಯ ಗೊತ್ತಿದೆ ಅಂತ ಹೇಳಿದ್ರೆ ನಮಗೆ ಬರೆದು ಕಳಿಸಬಹುದು. 9480900131 4800910013 ಬೇಗ ಬೇಗ ಬರೆದು ಕಳಿಸಿ. ಸದ್ಯಕ್ಕೆ ನಿಮಗಾಗಿ ಮೂಡಿ ಬರ್ತಾ ಇದೆ ರಾಜನ್ ನಾಗೇಂದ್ರ ಅವರೇ ಸಂಗೀತ ನೀಡಿದ್ದಂತಹ ಎರಡು ಬ್ಯಾಕ್ ಟು ಬ್ಯಾಕ್ ಹಿಟ್ ಹಾಡುಗಳು ಕೇಳಿ ಎಂಜಾಯ್ ಮಾಡಿ. ಸ್ಟೇಡಿಯಂ, ಇದು ನಿಮ್ಮದೇ ನೆಚ್ಚಿನ ರೇಡಿಯೋ FM ರೈನ್ಬೋ 101.3 ಕನ್ನಡ ಕಾಮನವಿಲ್ಲು, ಮ್ಯೂಸಿಕಲಿ ಯಾರ್ಡ್ಸ್.

0: ಸೆನ್ಸಿಟಿವ್ ಕಾರ್ಯಕ್ರಮ ಕೇಳ್ತಾ ಇದ್ದಾರಾ? ಸಮಯ ಆಗೋಯ್ತು, 10:49:33. ಇವತ್ತಿನ ಸೆನ್ಸಿಟಿವ್ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇದ್ದೀವಿ ಕನ್ನಡದ ಖ್ಯಾತ ಸಂಗೀತ ಜೋಡಿಗಳಾದಂತಹ ರಾಜನ್ ನಾಗೇಂದ್ರ ಅವರ ಬಗ್ಗೆ. ಅವರೇ ಸಂಗೀತ ನೀಡಿದಂತಹ ಎರಡು ಹಾಡುಗಳನ್ನು ಕೇಳಿದ್ರಿ. ಪಾವನಗಂಗಾ ಚಿತ್ರದ ಮೊದಲ ಹಾಡು ಆಕಾಶ ದೀಪವು ನೀನು ಅಂತ ಹಾಡಿದ್ದು ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಹಾಗೆ ಎಸ್ ಜಾನಕಿ ಅವರು, ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನವಿತ್ತು. ನಂತರ ನೀವು ಕೇಳಿದ್ರಿ ಬೆಂಕಿಯ ಬಲಿ ಚಿತ್ರದ ಹಾಡು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೆ ಎಸ್ ಜಾನಕಿ ಅವರ ಧ್ವನಿಯಲ್ಲಿ, ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನಕ್ಕೆ ಇತ್ತು. ಸರಿ, ಸುಮಾರು 40 ವರ್ಷಗಳ ಕಾಲ ಹಲವು ಹಿಟ್ ಚಿತ್ರಗಳನ್ನು ಕೊಟ್ಟಂತಹ ಗರಿಮೆ ರಾಜನ್ ನಾಗೇಂದ್ರ ಅವರ ಜೋಡಿಗೆ ಸಲ್ಲತ್ತೆ. ಇನ್ನು 70 ಮತ್ತು 80ರ ದಶಕ ಇವರ ವೃತ್ತಿ ಜೀವನದ ಸುವರ್ಣ ಕಾಲ ಅಂತ ಹೇಳ್ಬೋದು. ಗಂಧದ ಗುಡಿ, ಎರಡು ಕನಸು, ಹೊಂಬೆಸಲು, ಬೆಂಕಿಯ ಬಲೆ, ಚಂದನದ ಗೊಂಬೆ, ಹೀಗೆ ಸಾಲು ಸಾಲು ಹಿಟ್ ಚಿತ್ರಗಳನ್ನು ಕೊಟ್ಟಂತಹ ಜೋಡಿ ರಾಜನ್ ನಾಗೇಂದ್ರ ಜೋಡಿ. ಇದಷ್ಟೇ ಅಲ್ಲದೆ ಇವರ ಸಾಧನೆಗೆ ಇನ್ನೊಂದು ಗರಿ ಅಂತ ಹೇಳಿದ್ರೆ ಬಾಲಿವುಡ್ನ ಲೆಜೆಂಡ್ ಸಿಂಗರ್ ಅಂದರೆ ಅದು ಕಿಶೋರ್ ಕುಮಾರ್. ಕಿಶೋರ್ ಕುಮಾರ್ ಅವರನ್ನ ಮೊಟ್ಟ ಮೊದಲ ಬಾರಿಗೆ ಕನ್ನಡ ಚಲನಚಿತ್ರಕ್ಕೆ ಕರ್ಕೊಂಡು ಬಂದಿದ್ದು ಇದೇ ರಾಜನ್ ನಾಗೇಂದ್ರ ಅವರು. ಕುಳ್ಳ ಏಜೆಂಟ್ 000 ಚಿತ್ರದಲ್ಲಿ ಕರ್ಕೊಂಡ್ಬಂದು ಹಾಡು ಹೇಳ್ತಾರೆ. ಆಡು ಆಟ ಆಡು ಅನ್ನೋ ಸೂಪರ್ ಹಿಟ್ ಗೀತೆಯನ್ನು ಹಾಡ್ತಾರೆ ಕಿಶೋರ್ ಕುಮಾರ್ ಅವರು. ಸದ್ಯಕ್ಕೆ ನಿಮಗಾಗಿ ಮೂಡಿ ಬರ್ತಾ ಇದೆ ಎರಡು ಬ್ಯಾಕ್ ಟು ಬ್ಯಾಕ್ ಹಿಟ್ ಹಾಡುಗಳು. ಕೇಳ್ತಾನೆ ಇರಿ, ಇದು ನಿಮ್ಮದೇ ನೆಚ್ಚಿನ ರೇಡಿಯೋ ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು, ಮ್ಯೂಸಿಕಲಿ ಯಾರ್ಸ್.
1: ಹೇ ಹೇ ಹೇ ಹೇ

ಕಣ್ಣನ್ನು ಕುಣಿಸು ಕುಣಿಸು, ಕಣ್ಣನ್ನು ತಣಿಸು ತಣಿಸು, ಅತ್ತ ಇತ್ತ ಸುತ್ತಾಡು ಬೇಗ ಬೇಗ ಬೇಗ.

ಕುಳ್ಳ ಏಜೆಂಟ್ 000 ಚಿತ್ರದ ಹಾಡನ್ನ ಕೇಳಿದ್ರಿ. ಕಿಶೋರ್ ಕುಮಾರ್ ಅವರೇ ಧ್ವನಿಲಿದಂತಹ ಈ ಗೀತೆ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನವಿತ್ತು. ನಾವಿವತ್ತು ಮಾತಾಡಿದ್ವಿ ಸಿನಿ ಚಿಟ್ಟೆ ಕಾರ್ಯಕ್ರಮದಲ್ಲಿ ರಾಜನ್ ನಾಗೇಂದ್ರ ಜೋಡಿಯ ಬಗ್ಗೆ. ರಾಜನ್ ನಾಗೇಂದ್ರ ಅವರು ಇಷ್ಟೆಲ್ಲ ಕಾಂಟ್ರಿಬ್ಯೂಷನ್ ಅನ್ನು ಮಾಡಿ 2000 ನಾಗೇಂದ್ರ ಅವರು ನಮ್ಮನ್ನು ಅಗಲ್ತಾರೆ, ಹಾಗೆ 2020 ರಾಜನ್ ಅವರು ನಮ್ಮನ್ನು ಅಗಲ್ತಾರೆ. ಆದರೆ ಅವರು ನೀಡಿದಂತಹ ಸಂಗೀತ ಇವತ್ತಿಗೂ ಕೂಡ ನಮ್ಮ ಕಿವಿಯಲ್ಲಿ ಕೇಳ್ತಾನೆ ಇದೆ. ಈ ಒಂದು ಕಾರ್ಯಕ್ರಮದ ಮೂಲಕ ಈ ಎರಡು ತಾರೆಗಳಿಗೆ ಧನ್ಯವಾದಗಳನ್ನು ಹೇಳ್ತಾ ಹಾಗೆ ಕಾರ್ಯಕ್ರಮವನ್ನು ಕೂಡ ಮುಗಿಸುವಂತಹ ಸಮಯ ಆಗಿ ಹೋಯಿತು. ಸಮಯ ಆಯಿತು 10:55:53. ನಾನು ಕೂಡ ಸ್ಟುಡಿಯೋಯಿಂದ ಹೊರಗೆ ಹೋಗುವಂತಹ ಸಮಯ ಆಯಿತು. ಸಿನಿಚಿಟ್ಟ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೆ ಮಾಹಿತಿ ಹಾಡು ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟು ಹೊತ್ತು ಬೆಳಗಿನಿಂದ ಎಲ್ಲ ಕಾರ್ಯಕ್ರಮಗಳಲ್ಲಿ ನಿಮ್ಮ ಜೊತೆಯಾಗಿದ್ದೆ ನಾನು, ನಿಮ್ಮ ರೇಡಿಯೋ ಗೆಳೆಯ ಆರ್ಜೆ ಅಕ್ಷಯ. 11 ಸರಿಯಾಗಿ ಆಪ್ಕಿ ಪಸಂದ್ನಲ್ಲಿ ನಿಮ್ಮ ಜೊತೆ ಆಗ್ತಾರೆ ಆರ್ಜೆ ವೆನುತಾ. ಕೇಳ್ತಾನೆ ಇರಿ ನಿಮ್ಮದೇ ನೆಚ್ಚಿನ ರೇಡಿಯೋ FM ರೈನ್ಬೋ 101.3 ಕನ್ನಡ ಕಾಮನ ಬಿಲ್ಲು, ಮ್ಯೂಸಿಕಲಿ ಯಾರ್ಸ್.

0: ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
1: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

0: ಹಾಯ್ ಹಲೋ ನಮಸ್ಕಾರ, ಹೇಗಿದ್ದೀರಾ ಎಲ್ಲರೂ? ಎಲ್ಲರೂ ಚೆನ್ನಾಗಿದ್ದೀರಾ, ಖುಷಿಯಾಗಿದ್ದೀರಾ ಅಂತ ಭಾವಿಸ್ತಾ ಶುಭ ಶುಕ್ರವಾರದ ಮಧ್ಯಾಹ್ನದ ಪ್ರಸಾರವನ್ನು ಆರಂಭಿಸೋಕೆ ನಿಮ್ಮ ಜೊತೆಯಾಗಿದ್ದೀನಿ ನಾನು ಆರ್ ಜೆ ವಿನುತಾ ಶಶಿಧರ್. ಅಂದ ಹಾಗೆ ಸಮಯ ಆಗಿದೆ 11:04:28 ಟ್ಯೂನ್ ಮಾಡಿ ಎಲ್ಲರೂ ಕೇಳ್ತಾ ಇದ್ದೀರಿ ಆಕಾಶವಾಣಿ ಎಫ್ ಎಂ ರೇನ್ಬೋ 101.3 ಕನ್ನಡ ಕಾಮನ ಬಿಲ್ಲು. ಇದು ಆಪ್ಕಿ ಪಸಂದ ಸಮಯ, ನಿಮ್ಮ ಇಷ್ಟದ ಹಿಂದಿ ಗೀತೆಗಳನ್ನು ಕೇಳುವಂತಹ ಸಮಯ ಇದು. ನಿಮ್ಮ ಇಷ್ಟದ ಗೀತೆಗಳನ್ನು ಕೇಳಲು ನೀವು ನಮಗೆ ವಾಟ್ಸಪ್ ಮೂಲಕ ಸಂದೇಶ ಕಳಿಸ್ಬೋದು. ನಮ್ಮ ವಾಟ್ಸಪ್ ಸಂಖ್ಯೆ ಹೀಗಿದೆ 9480901013. ಹಾಗೆ ಕರೆ ಮಾಡಿ ಕೂಡ ನಿಮ್ಮ ರಿಕ್ವೆಸ್ಟ್ನ ನೀವು ಕೇಳ್ಬೋದು. 0802228126 ಇದು ನಮ್ಮ ದೂರವಾಣಿ ಸಂಖ್ಯೆ. ಈ ಸಂಖ್ಯೆಗೆ ನೀವು ರಿಕ್ವೆಸ್ಟನ್ನಾದರೂ ಕಳಿಸ್ಬೋದು ಅಥವಾ ದೂರವಾಣಿ ಮೂಲಕ ಕರೆಯನ್ನು ಕೂಡ ಮಾಡ್ಬೋದು. ಇಂದಿನ ವಿಶೇಷತೆ ಏನು, ಯಾರೆಲ್ಲ ಹಾಡನ್ನು ರಿಕ್ವೆಸ್ಟ್ ಮಾಡಿದ್ದಾರೆ, ಸಂದೇಶಗಳನ್ನು ಕಳಿಸ್ತಾ ಇದ್ದಾರೆ ಅಂತ ನೋಡೋಕ್ಕಿಂತ ಮೊದಲು ಒಂದು ಗೀತೆಯ ನಂತರ ಮತ್ತೆ ನಮ್ಮ ಕಾರ್ಯಕ್ರಮವನ್ನು ಮುಂದುವರಿಸೋಣ.
1: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನೂ ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಬಹಳಷ್ಟು ಸಂದೇಶಗಳು ಬಂದು ನಮ್ಮನ್ನ ತಲುಪ್ತಾ ಇದೆ, ಹಾಗೆ ಈಗ ತಾನೇ ಕಾಲ್ ಕೂಡ ಬರ್ತಾ ಇದೆ. ಮೊದಲು ಸಂದೇಶಗಳನ್ನ ನೋಡ್ಬಿಡೋಣ, ಯಾರೆಲ್ಲ ಸಂದೇಶ ಕಳಿಸಿದ್ದಾರೆ ಅಂತ ಹೇಳೋದಾದ್ರೆ, ಸತೀಶ್ ಕುಮಾರ್ ದೇವರಾಯನ ದುರ್ಗದಿಂದ, ನಮ್ಮ ಮೆಚ್ಚಿನ ನಿಲಯದ ಕಾರ್ಯಕ್ರಮ ಆಪ್ಕಿ ಪಸಂದ್ ನಮ್ಮ ಹಾಡು ಪ್ರಸಾರ ಮಾಡಿ ಮುಖಂದರ್ ಕಾ ಸಿಕಂದರ್ದು ಓ ಸಾತಿರೆ ಅಂತ ಈಗ ತಾನೇ ಆ ಹಾಡನ್ನ ನಾವು ಕೇಳಿದ್ದಾಯ್ತು. ಈಗ ಹಾಗೇನೆ ರೂಪಾ ಪಾಂಡುರಂಗ್ ರಾವ್ ಅವರು ಪ್ಯಾಸಾ ಸಾವನ್ ಚಿತ್ರದ ಮೇಘಾರೆ ಮೇಘಾರೆ ಹಾಡಿಗೋಸ್ಕರ ಸಂದೇಶವನ್ನ ಕಳಿಸಿದ್ದಾರೆ. ಹಾಗೇನೆ ಆನ್ ಮಿಲೋ ಸಜನಾದ ಚಿತ್ರಕ್ಕೋಸ್ಕರ, ಚಿತ್ರದ ಗೀತೆಗೋಸ್ಕರ ಸೋನು ಮತ್ತು ಕುಟುಂಬದವರು ಕೂಡ ಸಂದೇಶವನ್ನ ಕಳಿಸಿದ್ರೆ, ದಿಲೀಪ್ ಕಲ್ಯಾಣ್ಕರ್ ಅವರು ಕೂಡ ಇವತ್ತು ಆಪ್ಕೆ ಪಸಂದದಲ್ಲಿ ಹಿಂದಿ ಆಕ್ಟರ್ ರಾಜ್ಕುಮಾರ್ ಅವರ ಡೆತ್ ಆನಿವರ್ಸರಿ ಇದೆ, ಹಾಗೇನೆ ಅಮಿತ್ ಕುಮಾರ್ ಅವರ ಬರ್ಡೇ ಇದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಹಾಗೆ ಅವರ ಗೀತೆಗೋಸ್ಕರ ಕೂಡ ರಿಕ್ವೆಸ್ಟ್ ನ ಕಳಿಸಿದ್ದಾರೆ. ಹಾಗೇನೆ ಯಾರಿದು ಹೀರಾಮಣಿ ವರ್ಮ, ಪಾರಸ್ಮಣಿ ವರ್ಮ, ಪುಷ್ಪೇಂದ್ರ ಮಣಿ ವರ್ಮ, ಲೋಕಾಲಾಲ್ ವರ್ಮ ಅವರು ಕೂಡ ಛತ್ತೀಸ್ಗಢದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆ ಜಯಶ್ರೀ ಸುನಿಲ್ ರಾಜಾಜಿ ಸುಧಾ, ಜಯಶ್ರೀ ಸುನಿಲ್ ರಾಜಾಜಿ ನಗರದಿಂದ ಕಳಿಸಿದ್ದಾರೆ. ಕಸ್ಮೇ ವಾದೆ ಅನ್ನೋ ಪಿಕ್ಚರಿಂದ ಹಾಡಬೇಕು ನಮಗೆ ಅಂತ. ಹಾಗೆ ಸುಧಾಮೂರ್ತಿ ಕೆ ಹಳ್ಳಿಯಿಂದ ಕೂಡ ಸಂದೇಶ ಬಂದು ನಮ್ಮನ್ನ ತಲುಪಿದೆ. ಮಿಲನ್ ಮೌಜೋಂಕಿ ತೋಫಾ ಚಿತ್ರದ ಗೀತೆ ಬೇಕು ನಮಗೆ ಅಂತ. ಹಾಗೆ ರಘು ನಾರಾಯಣ್ ಬೆಂಗಳೂರಿನಿಂದ ಹೇಳ್ತಾ ಇದ್ದಾರೆ. ರಾಮ್ಪುರ್ ಕಾ ಲಕ್ಷ್ಮಣ್ ಅರೆ ಪ್ಯಾರ್ ಕಾ ಸಮಯ್.

ನುಗ್ಗಿತೇಬೇಕು ಅಂತ ಹೇಳ್ತಿದ್ದಾರೆ. ಹಾಗೆ ಮೊಹಮ್ಮದ್ ರಫಿ ಮತ್ತು ಲತಾ ಮಂಗೇಶ್ಕರ್ ಅವರ ದನಿಯಲ್ಲಿ ಬೇಕು ದಿ ಮೇ ಸನಮ್ ಅನ್ನೋ ಗೀತೆಯನ್ನ ಕೇಳೋ ಮನಸ್ಸಾಗಿದೆ ಅಂತ ಹೇಳ್ತಿದ್ದಾರೆ ಎಚ್ ಆರ್ ರುದ್ರಸ್ವಾಮಿ ಕಣದಾಳುವಿನಿಂದ. ಹಾಗೇನೆ ಹರೀಶ್ ಮಲ್ಲೇಶ್ವರಮ್ಮ ಕೂಡ ಸಂದೇಶ ಕಳಿಸಿದ್ದಾರೆ, ಚೆನ್ನಾಗಿದ್ದೀರಾ ಅಂತ ಕೇಳ್ತಿದ್ದಾರೆ. ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಎಲ್ಲರೂ ಚೆನ್ನಾಗಿರಬೇಕು ಅಂತ ಭಾವಿಸ್ತೀನಿ ಕೂಡ. ಹಾಗೇನೆ ಯಾರಿದು ಸಜ್ಜನಾರೇ ಜೂಟ್ ಮತ್ ಬೋಲು ಫ್ರಾಮ್ ಮೂವಿ ತೀಸರಿ ಕಸಮ್ ಸತ್ಯ ಫ್ರಾಮ್ ಬಸವೇಶ್ವರ್ ನಗರ್ ಪ್ರಸಾರ ಮಾಡೋಣ. ಹಾಗೆ ಹುಬ್ಬಳ್ಳಿಯ ಲೋಹಿಯ ನಗರದಿಂದ ಚನ್ನಬಸಪ್ಪ ಕರಮಡಿ ಮಧುಮತಿ ಕರಮಡಿಯವರು ಮೇರಾ ನಾಮ್ ಜೋಕರ್ ಚಿತ್ರದಿಂದ ಜಾನೇ ಕಹಾ ಓ ದಿನ್ ಹಾಡು ಬೇಕು, ಮುಖೇಶ್ ಹಾಡಿದ್ದಾರೆ, ಧನ್ಯವಾದಗಳು ಅಂತ ಹೇಳ್ತಿದ್ದಾರೆ. ಖಂಡಿತ ನಿಮ್ಮೆಲ್ಲರ ಗೀತೆಯನ್ನು ಪ್ರಸಾರ ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ. ಹಾಗೇನೆ ಇಂದು ಹಿಂದಿಯ ರಾಜ್ಕುಮಾರ್ ಅವರ ಡೆತ್ ಆನಿವರ್ಸರಿ ಇದೆ. ತಮ್ಮ ಗಂಭೀರವಾದ ಧ್ವನಿ, ರಾಜ ಗಾಂಭೀರ್ಯದ ನಟನೆ ಮತ್ತು ಪ್ರಸಿದ್ಧ ಜಾನೀ ಅನ್ನೋ ಡೈಲಾಗ್ನಿಂದಾನೇ ಹೆಸರಾಗಿದ್ದ ಹಿರಿಯ ನಟ ಇವರು. ಮದರ್ ಇಂಡಿಯಾ, ವಕ್ತ್, ಪಾಕಿಜಾ, ಸೌದಾಗರ್ ಮತ್ತು ತಿರಂಗಾ ಸೇರಿದಂತೆ ಹಲವಾರು ಮಾಸ್ಟರ್ ಪೀಸ್ ಚಿತ್ರಗಳಲ್ಲಿ ಇವರು ನಟಿಸಿದ್ದಾರೆ. ಹಾಗೇನೆ ಇವರು ನಮ್ಮನ್ನು 1996 ಅಗಲಿದ್ರು. ಹಾಗೆ ಪ್ರಸಿದ್ಧ ಸುಪ್ರಸಿದ್ಧ ಡಾನ್ಸ್ ಮಾಸ್ಟರ್ ಅಂತಾನೆ ಖ್ಯಾತರಾದ ಸರೋಜ್ ಖಾನ್ ರವರ ಡೆತ್ ಆನಿವರ್ಸರಿ ಕೂಡ. ಹೌದು, ಇವತ್ತು ಪುಣ್ಯ ಸ್ಮರಣೆ. ಹಿಂದಿ ಚಿತ್ರರಂಗದ ಅತ್ಯಂತ ಪ್ರಮುಖ ನೃತ್ಯ ನಿರ್ದೇಶಕಿ ಹಾಗೂ ಎಲ್ಲರಿಂದ ಪ್ರೀತಿಯಿಂದ ಮಾಸ್ಟರ್ ಜಿ ಅಂತ ಕರೆಸ್ಕೊಳ್ತಾ ಇದ್ರು. ದಶಕಗಳ ಕಾಲದ ತಮ್ಮ ವೃತ್ತಿ ಜೀವನದಲ್ಲಿ 2000 ಹೆಚ್ಚು ಹಾಡುಗಳಿಗೆ ನೃತ್ಯ ನಿರ್ದೇಶನ ಮಾಡಿದ್ರು ಇವರು. ಮಾಧುರಿ ದೀಕ್ಷಿತ್ ಮತ್ತು ಶ್ರೀದೇವಿ ಅವರ ಪ್ರಸಿದ್ಧ ಹಾಡುಗಳಾದ ಏಕ್ ದೋ ತೀನ್ ತೇಜಾಬ್ ಚಿತ್ರದ್ದು, ಹಾಗೆ ಬೇಟಾ ಚಿತ್ರದ ಧಕ್ ಧಕ್ ಕರ್ನೆ ಲಗಾ, ಹಾಗೇನೆ ಮಿಸ್ಟರ್ ಇಂಡಿಯಾ ಚಿತ್ರದ ಹವಾ ಹವಾ ಈ ಹಾಡುಗಳು, ಹಾಗೆಯೇ ಡೋಲಾರೆ ಡೋಲಾ ಹಾಡುಗಳು ದೇವದಾಸ್ ಚಿತ್ರದ ಹಿಂದಿನ ನೃತ್ಯ ಸಂಯೋಜನೆಯ ಶಕ್ತಿ ಇವರೇ ಆಗಿದ್ರು. ಇವರು 2020 ನಮ್ಮನ್ನು ಅಗಲಿದ್ರು. ನೀವು ಕೂಡ ರಾಜ್ಕುಮಾರ್ ಅಭಿನಯದ ಗೀತೆಗಳು ಅಥವಾ ಸರೋಜ್ ಖಾನ್ ಅವರು ಕೋರಿಯೋಗ್ರಫಿ ಮಾಡಿದ ಗೀತೆಗಳನ್ನು ಕೂಡ ಇಂದಿನ ನಮ್ಮ ಆಪ್ ಕಿ ಪಸಂದ್ನಲ್ಲಿ ರಿಕ್ವೆಸ್ಟ್ನ ಮಾಡ್ಬೋದು. ಈಗ ಗೀತೆ ಮೂಡಿ ಬರ್ತಾ ಇದೆ, ನಮ್ಮ ಕೇಳುಗರ ಮೆಚ್ಚಿನ ಗೀತೆ.

0: और फिर क्या होगा?
1: पार्टियां, दावतें,

0: ವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ ಇಂಡಿಯಾ ಪೋಸ್ಟ್ .gov.in ಗೆ ಭೇಟಿ ನೀಡಿ.
2: ಸಮಯ ಆಗಿದೆ 11:32. ನಿಮ್ಮ ನೆಚ್ಚಿನ ಗೀತೆಗಳನ್ನು ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ಕೇಳ್ತಾ ಸಾಕ್ತಾ ಇದ್ವಿ. ನಾವು ನಿಮ್ಮದೇ ನೆಚ್ಚಿನ ಗೀತೆಗಳು ಪ್ರಸಾರ ಆಗ್ತಾ ಇದ್ದಾವೆ, ಹಾಗೆಯೇ ಸಂದೇಶಗಳು ಬಹಳಷ್ಟು ಬಂದು ನಮ್ಮನ್ನು ತಲುಪಿದೆ. ಯಾರೆಲ್ಲ ಸಂದೇಶ ಕಳಿಸಿದ್ದಾರೆ ಅಂತ ನೋಡೋದಾದರೆ, ಸಿಂಧನೂರು ಸುರೇಶ್ ಬಳೂಟಗಿ ನಮಗೆ ಮೊಹರಾ ಚಿತ್ರದ ಟಿಪ್ಪ ಟಿಪ್ಪ ಬರಸಾ ಪಾನಿ ಹಾಡಬೇಕು ಅಂತ ಹೇಳ್ತಿದ್ದಾರೆ. ಹಾಗೆಯೇ ಸುಭಾನ್ ಕೋರಿ ಹಂಪ ಸಾಗರದಿಂದ ತಲಾಶ್ ಹಾಡು ಬೇಕು ಅಂತ ಹೇಳ್ತಿದ್ದಾರೆ. ಹಾಗೆ ಯಾರಿದು ಚುರಾಲಿಯಾ ಸಾಂಗ್ ಬೇಕು ಅಂತ ಮಂಜುಳಾ ದಾವಣಗೆರೆಯಿಂದ ಸಂದೇಶವನ್ನು ಕಳಿಸಿದ್ರೆ, ಅಗರ್ ತುಮ್ನಾ ಹೋತೆ ಚಿತ್ರದ ಹಮೇ ಔರ್ ಜೀನೆ ಕಿ ಚಾಹತ್ ನಾ ಹೋತಿ, ಹಮೇ ಔರ್ ಜೀನೆ ಕಿ ಚಾಹತ್ ನಾ ಹೋತಿ ಅನ್ನೋ ಹಾಡು ಪ್ರಸಾರ ಮಾಡಿ ಅಂತ ಅಮರಾವತಿ ಹರಿಕುಮಾರ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ಧರ್ಮಾತ್ಮ ಚಿತ್ರದ ಹಾಡಿಗೋಸ್ಕರ ರಿಕ್ವೆಸ್ಟ್ ಬಂದಿದೆ ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಹಾಡಿ ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆಯಿಂದ. ಹಾಗೆಯೇ ಶ್ರೀಕಾಂತ್ ಪೂಜಾರ್ ಮುಂಡರಗಿಯಿಂದ ಫನಾ ಚಿತ್ರದ ಹಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗೆ ರಾಜಾರಾಮ್ ಶಣೈ ವಸುಧಾ ಮಂಜೇಶ್ವರ್ ಕಾಸರಗೋಡಿನಿಂದ ಹರೇ ರಾಮ ಹರೇ ಕೃಷ್ಣದಲ್ಲಿ ದಮ್ ಹರೇ ದಮ್ ಹಾಡು ಕೇಳಲು ಇಷ್ಟಪಟ್ಟಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಮತ್ತಾರಿದು ಶೈಲಾ ರಾಜೇಶ್ ಚನನ್ ಕುಂಟೆಯಿಂದ ಶಿರಾ ಅವರು ಕಟಿ ಪತ್ತಂಗ್ ಚಿತ್ರದ ಯಾವುದಾದ್ರೂ ಒಂದು ಗೀತೆನ ಪ್ರಸಾರ ಮಾಡಿ ಅಂತ ಹೇಳ್ತಾ ಇದ್ರೆ, ಎಂಜಾಯಿಂಗ್ ಆಪ್ ಕಿ ಪಸಂದ್ ಪ್ಲೀಸ್ ಪ್ಲೇ ಯು ಹಿ ತುಮ್ ಮುಜ್ಸೆ ಬಾತ್ ಕರ್ತಿ ಹೋ ಅನ್ನೋ ಫ್ರಾಮ್ ದ ಮೂವಿ ಸಚ್ಚಾ ಜೂಟಾಯಿಂದ ಬೇಕು ಅಂತ ವೆಂಕಟೇಶ್ ಕಬಡ್ಡಿ ಹಾಗೂ ಇಂದಿರಾ ಕಬಾಡಿ ಪಿನ್ನಿಪೇಟೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸದಾಶಿವ ಹುಲ್ಗೂರ್ ಅವರು ಹೇಳ್ತಾ ಇದ್ದಾರೆ, ಪ್ಲೇ ಮಾಡಿ ನನಗೆ ಮೇಘ ಚಾಯೆ ಆದಿ ರಾತ್ ಸಾಂಗ್ ಅಂತ ಹೇಳ್ತಾ ಇದ್ದಾರೆ, ಶರ್ಮಿಲಿ ಚಿತ್ರದ್ದು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಲಕ್ಷ್ಮೀಪತಿ ಫ್ರಾಮ್ ಎಲ್ಲಿದು ಚನ್ನನಾಯಕನ ಪಟ್ಟಣನ ಏನಿದು ಬೆಂಗಳೂರಿನಿಂದ ಪ್ಲೀಸ್ ಪ್ಲೇ ಕರ್ಮ ಮೂವಿ ಅಂತ ಹೇಳ್ತಿದ್ದಾರೆ, ಮೂವಿ ಸಾಂಗ್ ಬೇಕಾಗಿದೆ ಇವ್ರಿಗೆ. ಹಾಗೆ ಸತ್ಯಂ ಶಿವಂ ಸುಂದರಿಂದ ಸತ್ಯಂ ಶಿವಂ ಸುಂದರ್ ಟೈಟಲ್ ಗೀತೆ ಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗೇನೇ ಯಾರಿದು ನಮಗೂ ಒಂದು ಗೀತೆ ಪ್ರಸಾರ ಮಾಡಿ ಅಂತ ಹೇಳ್ತಿದ್ದಾರೆ, ದೀಪಕ್ ಶಿರಾಲಿ ತ್ಯಾಗರಾಜ್ ನಗರದಿಂದ ಸ್ಯಾಡ್ ಗೀತೆ ಅಂತ ಹೇಳ್ತಿದ್ದಾರೆ. ಯಾಕದು ಸ್ಯಾಡ್ ಗೀತೆ, ಖುಷಿ ಖುಷಿಯಾಗಿರಿ, ಚೆನ್ನಾಗಿರೋ ಗೀತೆ ಕೂಡ ಕೇಳೋಣ, ಸ್ಯಾಡ್ ಗೀತೆ ಕೂಡ ಕೇಳೋಣ ಕೆಲವೊಂದು ಸಂದರ್ಭಗಳಲ್ಲಿ. ಹಾಗೆ ಚಂದ್ರಮುಖಿ ಐ ಟಿ ಐ ಲೇಔಟ್ ಮಲ್ಲಥಳ್ಳಿಯಿಂದ ಮಿಸ್ಟರ್ ಇಂಡಿಯಾ ಚಿತ್ರದ ಹವಾ ಹವಾಯಿ ಹಾಡಬೇಕು ಅಂತ ಹೇಳ್ತಿದ್ದಾರೆ. ಧನ್ಯವಾದಗಳು ನಿಮ್ಮೆಲ್ಲರ ಪ್ರೀತಿಯ ಸಂದೇಶಗಳಿಗೆ. ನಿಮ್ಮ ನೆಚ್ಚಿನ ಗೀತೆಗಳನ್ನು ಕೇಳೋಕೆ ನಮಗೆ ಸಂದೇಶ ಕಳಿಸಿ 9480901013. 1 ಗಂಟೆಯ ಕಾಲಾವಧಿಯಲ್ಲಿ ಎಷ್ಟು ಗೀತೆ ಪ್ರಸಾರ ಮಾಡೋಕೆ ಸಾಧ್ಯನೋ ನಿಮ್ಮ ನೆಚ್ಚಿನ ಗೀತೆಗಳನ್ನು ನಾವು ಕೂಡ ಪ್ರಸಾರ ಮಾಡ್ತೀವಿ.

0: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟ್ಟೆ

ನಿಮ್ಮ ಇಷ್ಟದ ಗೀತೆಗಳನ್ನು ಪ್ಲೇ ಮಾಡುವ ಆಪ್ಕಿ ಪಸಂದ್ನ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಬಹಳಷ್ಟು ಚಂದ ಚಂದದ ಗೀತೆಗಳನ್ನು ರಿಕ್ವೆಸ್ಟ್ ಮಾಡಿದ್ರಿ, ಹಾಗೆ ಬಹಳಷ್ಟು ಗೀತೆಗಳು ಕೂಡ ಪ್ರಸಾರ ನಾವು ಮಾಡಿದ್ವಿ ಅಂತ ಹೇಳ್ತಾ ಸಂದೇಶ ಬಂದಿದೆ. ಶಾಂತಾರಾಮ್ ಜೋಗುಪಾಳ್ಯ ಹಲ್ಸೂರಿನಿಂದ ಹೇಳ್ತಾ ಇದ್ದಾರೆ, ಗೋಕಾಕ್ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಅಂಗಡಿಯಲ್ಲಿ ಇಂತಹ ಹಾಡುಗಳನ್ನ ಹಾಕ್ತಾ ಇದ್ರು, ಕೇಳ್ತಾ ಕೆಲಸ ಮಾಡ್ತಾ ಇದ್ದೆ, ಬೆಸ್ಟ್ ಹಾಡು ಅಂತ ಹೇಳ್ತಾ ಇದ್ದಾರೆ. ಹಾಗೇನೆ ಹೇಮಾವತಿ, ಶ್ವೇತಾ, ಸ್ವಾತಿ, ಚಟ್ಟಿಮನಿ, ಭಾಗಮಂಡಲ, ಕೊಡಗುಯಿಂದ ಕೂಡ ಒಂದು ಗೀತೆಗೋಸ್ಕರ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ನೇಲ ಪ್ರಸಾದ್ ಅವರು ಕೂಡ ಒಂದು ಹಾಡುಗೋಸ್ಕರ ರಿಕ್ವೆಸ್ಟ್ನ ಕಳಿಸಿದ್ದಾರೆ. ಹಾಗೆ ಶಾಂತಿನಿ ಹಾಸನ್ನಿಂದ ಲವ್ ಚಿತ್ರದ ಒಂದು ಗೀತೆಯನ್ನು ಪ್ರಸಾರ ಮಾಡಿ ಅಂತ ಹೇಳ್ತಿದ್ದಾರೆ. ಹಾಗೇನೆ ಯಾರಿದು ಗುಡ್ ಮಾರ್ನಿಂಗ್ ಅಂತ ಹೇಳ್ತಿದ್ದಾರೆ. ಹಾಡುಗಳು ತುಂಬ ಚೆನ್ನಾಗಿದೆ ಇವತ್ತಿನ ಹಾಡುಗಳು ಅಂತ ಸರಸ್ವತಿ ಪಿ ಟಿ ಎಂ ಲೇಔಟಿಂದ ಎಂ ಡಿ ಸರಸ್ವತಿ ಅವರು ಸಂದೇಶವನ್ನು ಕಳಿಸಿದರೆ. ಚಂದ್ರಶೇಖರ್, ರಿಷಭ್, ದೇವರಾಯ್, ಜಯಲಕ್ಷ್ಮಿ, ಪಾಪಮ್ಮ, ಅಂಜನ್ ಕುಮಾರ್, ಲಲಿತ್ ಕುಮಾರ್ ವಿದ್ಯಾರಣ್ಯಪುರದಿಂದ ಒಂದು ಗೀತೆಗೋಸ್ಕರ ರಿಕ್ವೆಸ್ಟ್ನ ಕಳಿಸಿದ್ದಾರೆ. ಹಾಗೆ ಎಸ್ ಎಂ ಶೋಭಾ ಹಾಸನದಿಂದ ಇವರು ಕೂಡ ಗೈಡ್ ಚಿತ್ರದ ಗೀತೆಗೋಸ್ಕರ ರಿಕ್ವೆಸ್ಟ್ನ ಕಳಿಸಿದ್ದಾರೆ. ಹಾಗೆಯೇ ನನ್ನ ಹೆಸರು ಮಹಾದೇವ್ ಅಂತ ಕೊಪ್ಪಳ ಅವರು ದುಬೈದಲ್ಲಿದ್ದಾರಂತೆ. ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ, ರಾಜೇಶ್ ಖನ್ನಾ ಅವರ ಸಾಂಗ್ ಪ್ಲೇ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಅನಂತಕುಮಾರ್ ಅರಸು ಕಡಬ ಗುಬ್ಬಿ ತಾಲೂಕಿನಿಂದ ಇವರು ಕೂಡ ಆಪ್ಕಿ ನಜರೋನೆ ಸಮಜಾ ಅನ್ನೋ ಗೀತೆನ ಕೇಳ್ತಾ ಇದ್ದಾರೆ. ಹಾಗೆ ಬಹಳಷ್ಟು ಸಂದೇಶಗಳು ಬಂದು ತಲುಪಿದೆ ನಮಗೆ. ಸಾಜನ್ ಚಿತ್ರದ ಗೀತೆಗೋಸ್ಕರ ಮುನಿರಾಜು ಅರ್ಕೆರೆ ಸಂದೇಶವನ್ನು ಕಳಿಸಿದರೆ, ಗಣೇಶಪೇಟೆಯಿಂದ ಪ್ರವೀಣ್ ಮಾಧವಿ ಉಳ್ಳೇಕಟ್ಟಿ ರಾಹುಲ್ ಅವರು ಕೂಡ ರಿಕ್ವೆಸ್ಟ್ನ ಕಳಿಸಿದ್ದಾರೆ. ಹಾಗೆಯೇ ಹೀರ್ ರಾಜ್ ಚಿತ್ರದ ಗೀತೆಗೋಸ್ಕರ ಮನ್ವಿತಾ ಅವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಬಹಳಷ್ಟು ಜನ ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಸಮಯ ಆಗಿದೆ 11:55. ಆಪ್ಕಿ ಪಸಂದ್ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ನಾವಿದ್ದೀವಿ. ಸಂದೇಶವನ್ನು ಕಳುಹಿಸಿದ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಆದಷ್ಟು ನಿಮ್ಮ ಇಷ್ಟದ ಗೀತೆಗಳನ್ನು ಪ್ರಸಾರ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀವಿ ಅಂತ ಹೇಳ್ತಾ ಕೊನೆಯ ಗೀತೆಯಾಗಿ ಒಂದು ಗೀತೆ ಮೂಡಿ ಬರ್ತಾ ಇದೆ ಲವ್ ಚಿತ್ರದಿಂದ. ನಂತರ ಪ್ರದೇಶ ಸಮಾಚಾರ ಕೇಳುವಿರಿ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ. ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ಇಷ್ಟು ಹೊತ್ತು ನಿಮ್ಮ ಜೊತೆಯಾಗಿದ್ದೆ ನಾನು ಆರ್ ಜೆ ವಿನುತಾ ಶಶಿಧರ್.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ರಾಜ್ಯ ಸರ್ಕಾರದ ಜನಪರ ಯೋಜನೆಗಳ ಮಾಹಿತಿಯನ್ನು ಜನಸಾಮಾನ್ಯರಿಗೆ ತಲುಪಿಸಲು ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ನವ ತಂತ್ರಜ್ಞಾನ ಹಾಗೂ ನವ ಮಾಧ್ಯಮಗಳನ್ನು ಪರಿಣಾಮಕಾರಿಯಾಗಿ ಬಳಸಿಕೊಳ್ಳಲಿದೆ ಎಂದು ನೂತನ ಆಯುಕ್ತ ಎಂಎನ್ ಅನುಚೇತ್ ತಿಳಿಸಿದ್ದಾರೆ. ವಾರ್ತಾ ಇಲಾಖೆಯ ನೂತನ ಆಯುಕ್ತರಾಗಿ ಅಧಿಕಾರ ವಹಿಸಿಕೊಂಡ ಬಳಿಕ ಬೆಂಗಳೂರಿನ ಕೇಂದ್ರ ಕಚೇರಿಯಲ್ಲಿ ಜಿಲ್ಲಾ ವಾರ್ತಾಧಿಕಾರಿಗಳ ಸಭೆಯಲ್ಲಿ ಅವರು ಮಾತನಾಡಿದರು. ಮಾಸಿಕ ಪತ್ರಿಕೆಗಳಾದ ಜನಪದ ಹಾಗೂ ಮಾರ್ಚ್ ಆಫ್ ಕರ್ನಾಟಕ ಸ್ಪರ್ಧಾತ್ಮಕ ಪರೀಕ್ಷಾರ್ಥಿಗಳಿಗೆ ಕೈಪಿಡಿಯಂತಿವೆ ಎಂದರು. ತುಂಗಭದ್ರಾ ಜಲಾನಯನ ಪ್ರದೇಶ ವ್ಯಾಪ್ತಿಯಲ್ಲಿ ಪ್ರಸ್ತುತ ಮಳೆ ಕೊರತೆಯಿಂದಾಗಿ ತುಂಗಭದ್ರಾ ಜಲಾಶಯದಲ್ಲಿ ಇದುವರೆಗೆ ಸಂಗ್ರಹವಿರುವ ನೀರನ್ನು ಕುಡಿಯುವ ಉದ್ದೇಶಕ್ಕೆ ಮಾತ್ರ ಬಳಸುವಂತೆ ಸರ್ಕಾರ ಆದೇಶಿಸಿದೆ. ಈ ಹಿನ್ನೆಲೆ ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದ ಎಲ್ಲ ರೈತರು ಇಲಾಖೆಯೊಂದಿಗೆ ಸಹಕರಿಸುವಂತೆ ತುಂಗಭದ್ರಾ ಯೋಜನಾ ವೃತ್ತದ ಅಧೀಕ್ಷಕ ಅಭಿಯಂತರ ಎಸ್ಬಿ ಮಲ್ಲಿಗವಾಡ ಕೋರಿದ್ದಾರೆ. ಮುಂಬರುವ ದಿನಗಳಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಸುರಿದು ಜಲಾಶಯ ಭರ್ತಿಯಾದಲ್ಲಿ ನೀರಾವರಿ ಸಲಹಾ ಸಮಿತಿ ಸಭೆ ಆಯೋಜಿಸಿ ಬೆಳೆಗಳಿಗೆ ನೀರು ಹರಿಸುವ ಕುರಿತು ತೀರ್ಮಾನ ಕೈಗೊಳ್ಳಲಿದೆ ಎಂದು ತಿಳಿಸಿದ್ದಾರೆ. ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ 28 ಕೆರೆಗಳಿಗೆ ನೀರು ತುಂಬಿಸುವ 153 ಕೋಟಿ 76 ಲಕ್ಷ ರೂಪಾಯಿ ವೆಚ್ಚದ ಯೋಜನೆಗೆ ಶಾಸಕ ಗಾಲಿ ಜನಾರ್ದನ ರೆಡ್ಡಿ ಚಾಲನೆ ನೀಡಿದರು. ಕೊಪ್ಪಳ ಜಿಲ್ಲೆ ತಳಕಲ್ನಲ್ಲಿ ತೊಗರಿ ಬೆಳೆ ಸುಧಾರಿತ ಬೇಸಾಯ ಕುರಿತ ಒಂದು ದಿನದ ತಾಂತ್ರಿಕ ಕಾರ್ಯಾಗಾರದಲ್ಲಿ ಕೃಷಿ ಪಂಡಿತ ಶರಣಬಸಪ್ಪ ಪಾಟೀಲ್ ಮಾಹಿತಿ ನೀಡಿದರು. ಬಳ್ಳಾರಿ ಜಿಲ್ಲೆಯಲ್ಲಿ ಪ್ರಸಕ್ತ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ಕೆಂಪು ಮೆಣಸಿನಕಾಯಿ ಮತ್ತು ಈರುಳ್ಳಿ ಬೆಳೆಗಳನ್ನು ವಿಮೆ ಯೋಜನೆಯಡಿ ಒಳಪಡಿಸಲಾಗಿದೆ. ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ಹೆಸರು ನೋಂದಾಯಿಸಿಕೊಳ್ಳಲು ರೈತರಿಂದ ಅರ್ಜಿ ಆಹ್ವಾನಿಸಲಾಗಿದೆ ಎಂದು ತೋಟಗಾರಿಕೆ ಜಂಟಿ ನಿರ್ದೇಶಕರು ತಿಳಿಸಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ ಕೃಷಿ ವ್ಯಾಪಾರ ಹಾಗೂ ಸೇವಾ ವಲಯಗಳಲ್ಲಿ ಉದ್ಯಮ ಆರಂಭಿಸುವವರಿಗೆ 20 ಲಕ್ಷ ರೂಪಾಯಿಗಳವರೆಗೆ ಸಾಲ ಸೌಲಭ್ಯ ಒದಗಿಸುವ ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಪಿಎಂಎಂವೈ ಯಶಸ್ವಿಯಾಗಿ ಜಾರಿಯಲ್ಲಿದೆ. ಜಿಲ್ಲೆಯಲ್ಲಿ ಯೋಜನೆ ಆರಂಭವಾದಾಗಿನಿಂದ ಇದುವರೆಗೆ 2,36,635 ಫಲಾನುಭವಿಗಳಿಗೆ 2,727 ಕೋಟಿ ರೂಪಾಯಿ ಸಾಲ ವಿತರಣೆ ಮಾಡಲಾಗಿದೆ ಎಂದು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಜಿಲ್ಲಾ ಲೀಡ್ ಬ್ಯಾಂಕ್ ವ್ಯವಸ್ಥಾಪಕ ಎನ್ಜಿ ಪ್ರಭುದೇವ.
1: ಪಿಎಂಎಂವೈ ಅಂತ ಅಂದ್ರೆ ಪ್ರಧಾನ ಮಂತ್ರಿಗಳ ಮುದ್ರಾ ಯೋಜನೆ. ಈ ಮುದ್ರಾ ಯೋಜನೆ ಅಂತ ಹೇಳಿದ್ರೆ ಈ ಸಣ್ಣ ಬಿಸ್ನೆಸ್ ಮಾಡೋರಿಗೆ 4 ಕ್ಯಾಟಗರಿಗಳಲ್ಲಿ ಬ್ಯಾಂಕ್ನಲ್ಲಿ ಕೊಡುವಂತದ್ದು ಸಾಲ. ಕಳೆದ ಹಣಕಾಸು ವರ್ಷದಲ್ಲಿ ಅಂದ್ರೆ ಏಪ್ರಿಲ್ 2025 ಮಾರ್ಚ್ 2026 92,204 ಜನಕ್ಕೆ 1,402 ಕೋಟಿಗಳಷ್ಟು ನಾವು ಸಾಲ ವಿತರಣೆ ಮಾಡಿದೀವಿ. ಮೂಲ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ಸಣ್ಣ ವ್ಯಾಪಾರ ಮಾಡಿರುವಂತವ್ರು ಆಗಿರ್ಬೋದು ಅಥವಾ ಹೋಟೆಲ್ ಬಿಸ್ನೆಸ್ ಮಾಡುವಂತವ್ರು ನೀವು ಬ್ಯಾಂಕ್ಗಳಿಗೆ ಅಪ್ರೋಚ್ ಮಾಡಿಕೊಂಡು ಅಥವಾ ಇಲ್ಲಾಂದ್ರೆ ಜನಸಮರ್ಥ ಪೋರ್ಟಲ್ ಅಂತ ಇರ್ತದೆ, ಜನಸಮರ್ಥ ಪೋರ್ಟಲ್ ನಲ್ಲಿ ನಿಮ್ಮ ಸಾಲದ ಖಾತೆ ಮತ್ತೆ ಸಾಲದ ಬ್ಯಾಂಕ್ಗೆ ಸಂಬಂಧಪಟ್ಟಿದ್ದಾಗೆ ನೀವು ಅಪ್ಲೋಡ್ ಮಾಡಿಕೊಂಡ್ರೆ ಬ್ಯಾಂಕ್ಗಳಲ್ಲಿ ಅದು ಸಾಲ ಸಿಗುತ್ತೆ. ಇದನ್ನು ಸದುಪಯೋಗಿಸಿಕೊಳ್ಳಬೇಕು ಅಂತ ಕೇಳ್ಕೊಳ್ತೀನಿ.
0: 12ನೇ ಶತಮಾನದಲ್ಲಿ ಶರಣರು ತಾಳೆಗರಿ ಓಲೆಗರಿಗಳಲ್ಲಿ ಬರೆದಿಟ್ಟಿದ್ದ ವಚನಗಳನ್ನು ತಮ್ಮ ಕಷ್ಟಕಾಲದಲ್ಲೂ ಊರೂರು ಅಲೆದು ಸಂಗ್ರಹಿಸಿದ ಕೀರ್ತಿ ಡಾಕ್ಟರ್ ಫಗು ಹಳಕಟ್ಟಿ ಅವರಿಗೆ ಸಲ್ಲುತ್ತದೆ ಎಂದು ವಿಧಾನ ಪರಿಷತ್ ಶಾಸಕ ಎಸ್ವಿ ಸಂಕನೂರ್ ಹೇಳಿದ್ದಾರೆ. ಗದಗ ಜಿಲ್ಲಾಡಳಿತ ಭವನದಲ್ಲಿ ವಚನ ಸಾಹಿತ್ಯ ಸಂರಕ್ಷಣಾ ದಿನಾಚರಣೆ ಉದ್ಘಾಟಿಸಿ ಅವರು ಮಾತನಾಡಿದರು. ರಾಜ್ಯದಲ್ಲಿ ವಾಸಿಸುವ ಜನರಿಗೆ ಮಾತ್ರ ಗೃಹಜ್ಯೋತಿ ಯೋಜನೆ ಅನ್ವಯವಾಗಲಿದ್ದು ಹೊರ ರಾಜ್ಯದಿಂದ ಬಂದು ವಾಸವಿರುವ ಜನರಿಗೆ ಯೋಜನೆಯ ಲಾಭವನ್ನು ನೀಡಲು ಸಾಧ್ಯವಿಲ್ಲ ಎಂದು ಹುಬ್ಬಳ್ಳಿ ಹೆಸ್ಕಾಂ ನಿಗಮದ ಅಧ್ಯಕ್ಷ ಸೈಯದ್ ಅಜ್ಜಂಪೀರ್ ಖಾದ್ರಿ ತಿಳಿಸಿದ್ದಾರೆ. ಹಾವೇರಿ ಜಿಲ್ಲೆ ಶಿಗ್ಗಾಂವಿಯಲ್ಲಿ ಇಂದು ಗೃಹಜ್ಯೋತಿ ಫಲಾನುಭವಿಗಳ ಪರಿಶೀಲನಾ ಕಾರ್ಯಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಕಳೆದ 3 ವರ್ಷಗಳಿಂದ ಬಡ ಜನತೆಗೆ ಹೊರೆಯಾಗದಂತೆ ಸರ್ಕಾರ 200 ಯೂನಿಟ್ ವಿದ್ಯುತ್ ಉಚಿತವಾಗಿ ನೀಡುತ್ತಿದೆ ಎಂದರು. ಭಾರತ ರತ್ನ ಡಾ ಬಿಆರ್ ಅಂಬೇಡ್ಕರ್ ಅವರ 14 ಅಡಿ ಎತ್ತರದ ಭವ್ಯ ಮೂರ್ತಿ 1,35,00,000 ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿದ್ದು ನಾಡಿದ್ದು 5ನೇ ತಾರೀಖು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಜಿಲ್ಲಾಡಳಿತ ಭವನದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅನಾವರಣಗೊಳಿಸಲಿದ್ದಾರೆ ಎಂದು ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಕೆಎಚ್ ಮುನಿಯಪ್ಪ ತಿಳಿಸಿದ್ದಾರೆ. ನೈಋತ್ಯ ರೈಲ್ವೆ ಹುಬ್ಬಳ್ಳಿ ವಲಯ ಕಳೆದ ಜೂನ್ ತಿಂಗಳಲ್ಲಿ ಸರಕು ಸಾಗಣೆಯಲ್ಲಿ ದಾಖಲೆ ಮಟ್ಟದ ಪ್ರಗತಿ ಸಾಧಿಸಿದೆ. 4.18 ಮಿಲಿಯನ್ ಟನ್ ಸರಕು ಸಾಗಣೆ ಮಾಡಿದ್ದು ಕಳೆದ ಅವಧಿಗಿಂತ 5.2% ಹೆಚ್ಚಾಗಿದೆ. ಬೀದರ್ ತೋಟಗಾರಿಕಾ ಮಹಾವಿದ್ಯಾಲಯ ಈ ತಿಂಗಳ 7ನೇ ತಾರೀಖಿನವರೆಗೆ ಸಸ್ಯಸಂತೆ ಹಾಗೂ ತೋಟಗಾರಿಕೆ ಮುಂಗಾರು ಅಭಿಯಾನ ಆಯೋಜಿಸಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10 ಗಂಟೆಗೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ನೆನಪಿನಾಳದಲ್ಲಿ ಹುದುಗಿದ್ದ ನವಿಲು ಮತ್ತೆ ಗರಿಗೆ ದರಿದೆ.
2: ಸವಿ ಸವಿ ನೆನಪು,
3: ಸವಿ ಸವಿ ನೆನಪು,
2: ಸವಿ ಸವಿ ನೆನಪು,
3: ಸವಿ ಸವಿ ನೆನಪು.
4: ನಿಮ್ಮ ಮನದಿಂಗಿತ ಕಾಮನ ಬೆಲೆಗೂ ಗೊತ್ತಿದೆ.
5: ಏನು ಹೇಳಬೇಕು ಒಂದೇ ಏನದು, ಬೇಗ ಹೇಳು ಯಾರು ಕೇಳಬಾರದು.
4: ಮತ್ತೆ ಮತ್ತೆ ಕೇಳಬೇಕು ಅನ್ನಿಸೋ ಧ್ವನಿಗಳು ಮರುಕಳಿಸಿದೆ.
5: ಪುನಃ ಪುನಃ ಕೇಳಿದರು ನಿನ್ನ ವಿನಃ ಏನಿಲ್ಲ.
4: ಜನಮಾನಸದಲ್ಲಿ ಉಳಿದು ಹೋದ ಜನಪ್ರಿಯ ಆರ್ಜೆಗಳು ನಿಮ್ಮ ಜೊತೆಯಾಗೋ ಕಾರ್ಯಕ್ರಮ ನವಿಲು ಗರಿ.
1: ಪ್ರತಿದಿನ ಮಧ್ಯಾಹ್ನ 12:05 ರಿಂದ

ಸಮಯ ಆಗಿದೆ 12:07. ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಿ ಆಕಾಶವಾಣಿ FM ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು, ಮ್ಯೂಸಿಕಲಿ ಯೋರ್ಸ್. ಏನಿದು ಆರ್ ಜೆ ವಿನುತಾ ಶಶಿಧರ್ ಅವರೇ, ನವಿಲುಗರಿಯನ್ನು ನಡೆಸ್ಕೊಡ್ತಾ ಇದ್ದಾರಾ ಇಂದಿನ ಕಾರ್ಯಕ್ರಮದಲ್ಲಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹೌದು, ಇಂದಿನ ನವಿಲುಗರಿ ಕಾರ್ಯಕ್ರಮದಲ್ಲಿ ನಮ್ಮ ಕೇಳುಗರ ಜೊತೆ ನಾನು ಆರ್ ಜೆ ವಿನುತಾ ಶಶಿಧರ್ ಜೊತೆಯಾಗಿದ್ದೀನಿ ನಿಮ್ಮ ಆಕಾಶವಾಣಿ FM ರೇನ್ಬೋ 101.3 ಕನ್ನಡ ಕಾಮನಬಿಲ್ಲಿನಲ್ಲಿ.

ನವಿಲುಗರಿ ಕಾರ್ಯಕ್ರಮದಲ್ಲಿ ಇಂದು ನಾವು ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತ ನೋಡೋದಾದರೆ, ಕತ್ತಲ ಮುಗಿಲಲ್ಲಿ ಮಿಂಚಿನ ನಗುವಿನೊಂದಿಗೆ ತಣ್ಣನೆಯ ಗಾಳಿಯನ್ನು ಸವರಿಕೊಂಡು ಬರುವ ಮುಂಗಾರು ಪೂರ್ವ ಮಳೆ, ಅಂದರೆ ಈ ಬದಲಾಗುವ ಋತು ಕಾಲದ ಹೊಸ ರೋಮಾಂಚನವಾಗಿದೆ. ಸಿಡಿಲು ಮಿಂಚುಗಳು ಹಳೆಯ ನೆನಪುಗಳ ಕದವನ್ನು ತಟ್ಟಿದ್ರೆ ಮುಂಗಾರಿನ ಸತತ ಧಾರೆ ಹೊಸ ನಾಳೆಗೆ ಮುನ್ನುಡಿ ಬರೆಯುತ್ತೆ. ಮುಂಗಾರು ಅಂದರೆ ಜೀವರಾಶಿಯ ಮರುಹುಟ್ಟು, ಬದಲಾಗುವ ಜೀವನ, ಮನುಷ್ಯ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧದ ಕೊಂಡಿ. ಇಂದಿನ ನವಿಲುಗರಿ ಕಾರ್ಯಕ್ರಮದಲ್ಲಿ ನಾವು ಮುಂಗಾರು ಮಳೆ ಬಗ್ಗೆ, ಮಳೆಯ ಬಗ್ಗೆ, ಮಳೆ ಹೊಯ್ದರೆ ಏನಾಗುತ್ತೆ, ಈಗ ಸಿಟಿ ಜನರಿಗೆ ಹೇಗೆಲ್ಲ ಫೀಲ್ ಆಗುತ್ತೆ ಮಳೆ ಬಂದರೆ, ಹಾಗೆ ಹಳ್ಳಿಯ ಜನರಿಗೆ ಮಳೆ ಇಲ್ಲ ಅಂದರೆ ಯಾವ ರೀತಿ ಫೀಲ್ ಆಗುತ್ತೆ ಅಂತ ಅದ್ರ ಬಗ್ಗೆ ಮಾತಾಡ್ತಾ, ಮಳೆಗೆ ಶೀರ್ಷಿಕೆಯ ಗೀತೆಗಳನ್ನು ಕೂಡ ಕೇಳ್ತಾ ಸಾಗೋಣ ಇಂದಿನ ನವಿಲುಗರಿ ಕಾರ್ಯಕ್ರಮದಲ್ಲಿ. ಹಾಗೆ ಏನ್ರಿ ಇದು, ಮಳೆನೇ ಇಲ್ಲ, ಮಳೆನೇ ಬರ್ತಿಲ್ಲ, ಮಳೆ ಬಗ್ಗೆ ಮಾತಾಡ್ತಿದ್ದೀರಲ್ಲ ಅಂತ ಹೇಳ್ಬೋದು ನೀವು. ಹೌದು, ಬೆಂಗಳೂರಿನಲ್ಲಿ ಸುತ್ತಮುತ್ತಲ ಪ್ರದೇಶದಲ್ಲಿ ಮಳೆ ಇಲ್ಲ, ಅಲ್ಲಲ್ಲಿ ಮೋಡ ಕವಿದ ವಾತಾವರಣ ಇದ್ರೂ ಕೂಡ ಊರ್ ಕಡೆ ದಕ್ಷಿಣ ಕನ್ನಡ ಜಿಲ್ಲೆ ಹಾಗೇನೆ ಬೇರೆ ಕಡೆಗಳೆಲ್ಲ ಮಳೆ ಆಗ್ತಾ ಇರೋ ಸುದ್ದಿ ನೋಡ್ತಾ ಇದ್ದೀರಾ. ಹಾಗೆ ಬೇರೆ ರಾಜ್ಯಗಳಲ್ಲಿ ಕೂಡ ಏನೇನು ಅನಾಹುತಗಳಾಗ್ತಾ ಇದೆ ಮಳೆಯಿಂದ ಅಂತ ನೋಡ್ತಾ ಇದ್ದೀರಾ. ಇದ್ರ ಬಗ್ಗೆನೇ ನಾವೆಲ್ಲ ಮಾತಾಡ್ತಾ ಸಾಗೋಣ, ಅಂದರೆ ಮಳೆಯ ಬಗ್ಗೆ ಮಾತಾಡ್ತಾ ಸಾಗೋಣ ತಣ್ಣನೆಯ ರೋಮಾಂಚನದ ಒಂದು ಮಾತಿನೊಂದಿಗೆ ಅಂತ ಹೇಳ್ತಾ, ನಿಮಗಾಗಿ ಮುದ್ದಾದ ಮಳೆಯ ಗೀತೆಗಳು ಕೂಡ ನನ್ನ ಪ್ಲೇಲಿಸ್ಟಲ್ಲಿ ರೆಡಿಯಾಗಿದೆ. ಬನ್ನಿ ಕೇಳೋಣ ಬಣ್ಣದ ಗೆಜ್ಜೆ ಚಿತ್ರದಿಂದ ಸ್ವಾತಿ ಮುತ್ತಿನ ಮಳೆಹನಿಯೇ ಅನ್ನೋ ಗೀತೆ.

ಸಮಯ ಆಗಿದೆ 12:21:46. ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಿ ಆಕಾಶವಾಣಿ ಎಫ್ ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು, ಮ್ಯೂಸಿಕಲಿ ಯರ್ಸ್. ಮಳೆಯ ಬಗ್ಗೆ ಮಾತಾಡ್ತಾ ಮಳೆಯ ಗೀತೆಗಳನ್ನೇ ಕೇಳ್ತಾ ಸಾಕ್ತಾ ಇದ್ದೀವಿ ನಾವು ಇಂದಿನ ನವಿಲುಗರಿ ಕಾರ್ಯಕ್ರಮದಲ್ಲಿ. ತನ್ನವಳಿಗಾಗಿ ಕಾದು ಕಾದು ವಿರಹದ ಬೇಗೆಯಲ್ಲಿ ಒಳಗೊಳಗೆ ಬೆಂದು ಹೋಗಿರುವ ಮನಸ್ಸಿಗೆ ಏಕಾಏಕಿ ಗೆಳತಿಯ ಕಾಲ್ಗೆಜ್ಜೆಯ ನಾದ ಕೇಳಿಸಿದ್ರೆ ತಣ್ಣನೆಯ ಮಳೆ, ಸೋನೆ ಮಳೆ ಹೊಯ್ದಂಥ ಭಾವನೆ. ಆ ಕ್ಷಣದ ಸಂತಸಕ್ಕೆ ಸಾಟಿ ಇದೆಯಾ ಹೇಳಿ. ಈ ಬದುಕಿನ ದಾರಿಯಲ್ಲಿ ಎಲ್ಲರ ಎದೆಯಲ್ಲೂ ಇಂಥದ್ದೊಂದು ನೆನಪು ಇದ್ದೇ ಇರುತ್ತೆ. ಅದು ಆ ಸೋನೆಯಂತೆಯೇ ಮರೆಯಲೂ ಸಾಧ್ಯವಾಗದೆ, ಮರೆಯಲು ಇಷ್ಟವೂ ಆಗದೆ ವರ್ಷಗಳು ಕಳೆದರೂ ಮನದ ಮೂಲೆಯಲ್ಲಿ ಹಸಿರಾಗಿಯೇ ಉಳಿದುಕೊಳ್ಳುವಂತಹ ಮಧುರವಾದ ಋತು ಈ ಮಳೆಗಾಲ. ಅದರಂತೆಯೇ ಬದುಕಿನುದ್ದಕ್ಕೂ ನಮ್ಮೊಂದಿಗೆ ನಮ್ಮ ನೆನಪಿನಂಗಳದಲ್ಲಿ ನಾನಾ ಕಾರಣಗಳಿಗೆ ಉಳಿದುಕೊಳ್ಳುವ ಇನ್ನೊಂದು ಹೆಸರೇ ಮಾನ್ಸೂನ್ ಋತು. ಹೌದು, ಮಳೆಗಾಲ. ಮತ್ತೊಂದು ಮಳೆ ಗೀತೆ ಮೂಡಿ ಬರ್ತಾ ಇದೆ ನಿಮಗೋಸ್ಕರ. ಮುಂಗಾರು ಮಳೆ ಚಿತ್ರದ ಗೀತೆ ಜೊತೆಯಾಗಿ ಇನ್ನೊಂದು ಗೀತೆ ಮೂಡಿ ಬರ್ತಾ ಇದೆ. ಚಕ್ರವರ್ತಿ ಚಿತ್ರದಿಂದ ಎರಡು ಸೋನು ನಿಗಮ್ ಅವರ ಗಾಯನದಲ್ಲಿ ಬ್ಯಾಕ್ ಟು ಬ್ಯಾಕ್ ಗೀತೆಗಳು ನಿಮಗಾಗಿ.

0: ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ
1: ಸಣ್ಣ ತೆರೆಯ ಧಾರಾವಾಹಿ, ನೆನಪು
0: ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತಲ್ಲಿ

ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ರಲ್ಲಿ.

0: भारत अभियान।
1: निक्षय मित्र तो हम सबका साथ निभाते, टीबी रोगी व परिजन को पोषण, जांच, इलाज और आजीविका संबंधी सहायता पहुंचाते। जब मिल जाएगा सबको अपना निक्षय मित्र तैयार, तब पक्की हो जाएगी हमारी जी और टीबी की हार।
2: निक्षय मित्र, इस अभियान ने एक बड़े चैलेंज से निपटने में टीबी के मरीजों की बहुत मदद की है। आपको जानकर हैरानी होगी, हमारे देश में 10-12 साल के बच्चे भी निक्षय मित्र बनकर टीबी के खिलाफ लड़ाई को आगे बढ़ा रहे हैं।
0: जन जन का रखे ध्यान, टीबी मुक्त भारत अभियान।
1: अधिक जानकारी के लिए नजदीकी आयुष्मान आरोग्य मंदिर जाएं। स्वास्थ्य एवं परिवार कल्याण मंत्रालय द्वारा जनहित में जारी।
3: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
4: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
3: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
4: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
5: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

ಸಮಯ ಆಗಿದೆ 12:35. 101.3 ಮೆಗಾಹರ್ಸ್ಗಳಲ್ಲಿ ಕೇಳ್ತಾ ಇದ್ದೀರಿ ಕನ್ನಡ ಕಾಮನಬಿಲ್ಲು ಆಕಾಶವಾಣಿ FM ರೇನ್ಬೋ ನವಿಲುಗರಿ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಮಳೆಯ ಬಗ್ಗೆ ಮಾತಾಡ್ತಾ ಸುಮಧುರವಾದ ಗೀತೆಗಳನ್ನು ಕೇಳ್ತಾ ಸಾಕ್ತಾ ಇದ್ವಿ. ಈ ಮಳೆಯ ಗೀತೆಗಳನ್ನು ಕೇಳ್ತಾ ಹೋದರೆ ಮಾತಾಡದೇ ಮರೆತೋಗುತ್ತೆ, ಅಷ್ಟು ಸೊಗಸಾಗಿದೆ ಎಲ್ಲ ಗೀತೆಗಳು ಕೂಡ. ಹಾಗೆಯೇ ಮಳೆ ಬಗ್ಗೆ ಮಾತಾಡ್ತಾ ಇರಬೇಕಾದ್ರೆ ನೆನಪಾಗುತ್ತೆ ಈ ಬೇಸಿಗೆಯ ಬಿಗಿ ಬಿಗಿ ಕೆಂಡದಂತಹ ಬಿಸಿಲಿಗೆ ಬಾಡಿ ಬಸವಳಿದ ಬದುಕುಗೆ ಈ ನೆಲಕ್ಕೆ ತಾಕುವ ಸಣ್ಣದೊಂದು ಮಳೆ ಹನಿ ಸಾಕು ಮೈ ಮನಸ್ಸು ಹಿತವಾಗೋಕೆ ಅಲ್ವಾ. ಈ ತಣ್ಣನೆಯ ಗಾಳಿ ಮೈ ಸೌರಿ ಹೋದರೆ ಸಾಕು, ಕ್ಷಣಾರ್ಧದಲ್ಲೇ ಬದುಕೆ ಬದಲಾದಂತೆ ಭಾಸವಾಗುತ್ತೆ. ಒಣಗಿದ ಎಲೆಗಳಲ್ಲಿ ಹಸಿರು ಮೂಡ್ದಂಗೆ ಅನಿಸುತ್ತೆ. ಮನಸ್ಸಿನೊಳಗು ಏನೋ ಒಂಥರ ಮಳೆ ಬಂದರೆ ಹೊಸ ಚೈತನ್ಯ ಹೊಸ ಪುಳಕ ಅಂತಾನೆ ಹೇಳ್ಬೋದು. ಮಳೆ ಬಂದರೆ ಎಲ್ಲವೂ ಆರಾಮ ಆಹ್ಲಾದ ಅನಿಸುತ್ತೆ. ಭೂಮಿಗೆ ಬೀಳುವ ಮೊದಲ ಹನಿಯಿಂದಲೇ ಮನಸ್ಸಿನಾಳದಲ್ಲಿ ಒಂದು ತಲ್ಲಣ ಪುಳಕ, ಎಲ್ಲ ವಯೋಮಾನದವ್ರಿಗೂ ಕೂಡ ಹತ್ತಿರವಾಗುವ ಎಲ್ಲರನ್ನೂ ಒಳಗೊಳ್ಳುವ ಸುಂದರವಾದ ಅನುಭೂತಿ ಇದು. ಬಾಲ್ಯದ ಕಾಗದದ ದೋಣಿಗಳಿಂದ ಹಿಡಿದು ಯೌವ್ವನದ ನೆನಪುಗಳ ತನಕ, ವೃದ್ಧಾಪ್ಯದ ಕಿಟಕಿಯಂಚಿನ ತಣ್ಣನೆಯ ಗಾಳಿಯ ತನಕ, ಪ್ರತಿಯೊಬ್ಬರ ಬದುಕಿನಲ್ಲೂ ಕೂಡ ಮಳೆಗಾಲ ಅನ್ನೋದು ಸುಮಧುರವಾದ ನೆನಪುಗಳ ಬುತ್ತಿ ಕಟ್ಟುವ ಬಗೆಯೇ ಚೆನ್ನ. ಇಲ್ಲಿ ಅವನುಂಟು ಅವಳುಂಟು, ಅಮ್ಮನ ಮಡಿಲುಂಟು, ಅಪ್ಪನ ಗದರಿಕೆಯೂ ಉಂಟು, ಯಾರದೋ ಹೊಗಳಿಕೆ ಇನ್ನಾರದೋ ಮೆಚ್ಚುಗೆಯೂ ಉಂಟು. ಮಳೆ ತೊಯ್ದ ನೆನಪುಗಳಲ್ಲಿ ಏನುಂಟು ಏನಿಲ್ಲ ಹೇಳಿ, ನಿಮಗೂ ಈ ಥರ ಅನುಭವ ಆಗಿದೆಯಾ?

ನವಿಲುಗರಿ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ದೀವಿ ನಾವು. ಮಳೆ ಅಂದರೆ ಕೇವಲ ಮಳೆಗಾಲದ ಮಳೆಯಲ್ಲ, ಅದಕ್ಕಿಂತ ಮಿಗಿಲಾಗಿ ಅನಿರೀಕ್ಷಿತವಾಗಿ ಸುರಿಯುವ ಮಳೆಯ ಕಿಕ್ಕೇ ಬೇರೆ. ಅರ್ಥಾತ್ ಈ ಮಳೆಗಾಲವೂ ಅಲ್ಲದ, ಮಳೆ ಬರುತ್ತದೆ ಅನ್ನೋ ನಿರೀಕ್ಷೆಯೂ ಇಲ್ಲದ ದಿನಗಳಲ್ಲಿ ಬಾಡಿದ ಭಾವನೆಗಳಿಗೆ ಹೊಸ ಚೈತನ್ಯ ತುಂಬಲು ಬಂದೇ ಬಿಡುತ್ತೆ ಈ ಅನಿರೀಕ್ಷಿತ ಮಳೆ. ಹೊಸ್ತಿಲ ಹೊರಗೆ ಹೆಜ್ಜೆ ಹಾಕಲೂ ಸಾಧ್ಯವಾಗದೆ ಸುಡು ಬಿಸಿಲಿನ ಮಧ್ಯೆ ಏಕಾಏಕಿ ಸುರಿಯುವ ಮಳೆಗಿದೆ ದೊಡ್ಡ ಸಡಗರ. ಸುರಿಯುವ ಆಲಿಕಲ್ಲುಗಳು ಆ ದೇವರು ಕಳುಹಿಸಿದ ಈ ಹಿಮಗಲ್ಲುಗಳನ್ನು ಹಿಡಿಯಲು ಕುಪ್ಪಳಿಸುವ

ನವಿಲುಗರಿ ಕಾರ್ಯಕ್ರಮದಲ್ಲಿ ಮಳೆಯ ಸುಮಧುರವಾದ ಗೀತೆಗಳ ಜೊತೆಗೆ ನೆನೀತಾ ಸಾಕ್ತಾ ಇದ್ದೀವಿ ಅಂತಾನೇ ಹೇಳಬಹುದು ನಾವು. ಈ ಮುಂಗಾರಿನ ನಿರೀಕ್ಷೆ ರೈತರಲ್ಲೇ ಎಲ್ಲರಿಗಿಂತ ಹೆಚ್ಚಾಗಿರುತ್ತೆ. ಬಿತ್ತಿದ ಬೀಜ ಮೊಳಕೆ ಒಡೆದು ಹಸಿರು ಪೈರು ನಲಿದಾಡೋದನ್ನು ನೋಡಲು ಆತನ ಕಣ್ಣುಗಳು ಕಾತರದಿಂದ ಕಾಯ್ತಾ ಇರುತ್ತೆ. ಅದು ಬರೀ ಮಳೆಯಲ್ಲ, ಆತನ ಬದುಕಿನ ಜೀವನಾಡಿ ಕೂಡ ಹೌದು. ಬಿರುಕು ಬಿಟ್ಟ ಒಣಭೂಮಿ, ನೀರಿಗಾಗಿ ಕಾದು ನಿಂತಿರುವ ಹೆಣ್ಣು ಮಕ್ಕಳು, ಸುಡು ಬಿಸಿಲಿನ ತಾಪಕ್ಕೆ ನಲುಗಿ ನೆರಳಿಗಾಗಿ ಅಲೆದಾಡುವ ದನಕರುಗಳು, ಬಾಡಿ ಬಸವಳಿದು ತಲೆ ತಗ್ಗಿಸಿದ ಬೆಳೆ, ಎಲೆ ಉದುರಿ ಬೋಳಾದ ಗಿಡಮರಗಳು, ಈ ಎಲ್ಲ ಬೇಸಿಗೆಯ ಹಳ್ಳಿಗಾಡಿನ ಮೌನ ವ್ಯಥೆಗಳ ಮಧ್ಯೆ ರೈತರು ಮಾತ್ರ ಪ್ರತಿದಿನ ಕೂಡ ಆಕಾಶದತ್ತ ಕಣ್ಣಿಟ್ಟೆ ಬದುಕ್ತಾರೆ. ಬೆಳಗಿನಿಂದಲೇ ಮೋಡಗಳು ಕವಿದ್ರೆ ಸಾಕು, ಮನಸ್ಸಿನೊಳಗೊಂದು ಸಣ್ಣದೊಂದು ಭರವಸೆಯ ಚಿಗುರು. ದೂರದಲ್ಲಿ ಗುಡುಗು ಕೇಳಿದ್ರೂ ಸಾಕು, ಬಹುಶಃ ಇಂದು ಮಳೆ ಬರಬಹುದು ಎನ್ನುವ ನಿರೀಕ್ಷೆಗಳಲ್ಲಿ ಕಣ್ಣುಗಳಲ್ಲಿ ಮಿಂಚು. ಮಳೆಯ ನಿರೀಕ್ಷೆಯಲ್ಲಿ ಕಾದಿರುವ ನೇಗಿಲೆ ಯೋಗಿಯ ನೋವಿಗೆ ಮರುಗಿದಂತೆ ಒಂದು ದಿನ ಆಕಾಶವೇ ಕರಗಿ ಮಳೆಯಾಗಿ ಸುರಿಯತೊಡಗುತ್ತೆ. ಮೊದಲ ಮಳೆಹನಿ ಭೂಮಿಗೆ ತಾಗಿದ ಕ್ಷಣದಲ್ಲೇ ಒಣಗಿದ ನೆಲ ಉಸಿರೆಳೆದಂತೆ ಭಾಸವಾಗುತ್ತೆ. ಕೃಷಿಕರ ಮನಸ್ಸಿನಲ್ಲೂ ಕೂಡ ಹೊಸ ಭರವಸೆಯ ಅಂಕುರ. ಬತ್ತಿದ್ದ ಬಾವಿ, ಕೆರೆ, ತೊರೆ, ನದಿ, ಬಾಡಿದ್ದ ಹೊಲಗಳಲ್ಲಿ ಮತ್ತೆ ಹಸಿರಿನ ಕನಸು ಮೂಡುತ್ತೆ. ಆ ಕ್ಷಣದಲ್ಲಿ ರೈತರ ಕಣ್ಣಿನಲ್ಲಿ ಮೂಡುವ ನೆಮ್ಮದಿ, ತುಟಿಗಳ ಮೇಲೆ ಅರಳುವ ಮಂದಹಾಸ, ಅದು ಕೇವಲ ಮಳೆಯ ಖುಷಿಯಲ್ಲ, ಬದುಕು ಮತ್ತೆ ಕೈ ಹಿಡಿದ ಸಂತೋಷ.

ಮಳೆ ಹಾಡುಗಳು ಕೇಳ್ತಾ ಇದ್ರೆ ಕೇಳ್ತಾನೆ ಇರಬೇಕು ಅಂತ ಅನಿಸ್ತಾ ಇದೆ ನನಗೂ ಕೂಡ. ಈಗ ಸಂದೇಶಗಳ ಕಡೆಗೆ ಗಮನ ಹರಿಸುವಂತಹ ಸಮಯ. ಶ್ರೀ ಹೋವಳಿ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ ಸಂದೇಶ ಕಳಿಸಿದ್ದಾರೆ. ನಮ್ಮ ಹರಿಹರದಲ್ಲಿ ನಿನ್ನೆ ಫುಲ್ ಮಳೆ ಬಂತು ಅಂತ ಹೇಳ್ತಾ ಇದ್ದಾರೆ. ಹಾಗೇನೆ ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಹಾಡ್ಲಿ ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆಯಿಂದ ನವಿಲುಗರಿ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಹಾಡುಗಳು ಅಮೋಘವಾಗಿವೆ, ನಿಮಗೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಹಾಗೇನೆ ಸಿಪಾಯಿ ಚಿತ್ರದಿಂದ ಬಂದ ಮೇಘರಾಜ ನನ್ನ ಫೇವ್ರೆಟ್ ಸಾಂಗ್ ಅಂತ ಬೋದಿಗೆರೆ ಮುರುಳಿ ಅವರು ಸಂದೇಶವನ್ನು ಕಳಿಸಿದರೆ, ನಾಗೇಂದ್ರ ತಾವರೆಕೆರೆ ಕುಣಿಗಲ್ ತಾಲೂಕು ಇಂದಿನ ನವಿಲುಗರಿ ಸುಂದರವಾಗಿ ಅದ್ಭುತವಾಗಿ ಮೂಡಿ ಬರ್ತಾನೆ ಅಂತ ಹಾಡ್ತಿದ್ದಾರೆ. ಹಾಕಿದಾರ ಅವರು ಬರ್ತಾನೆ ಅಂದರೆ ಮಳೆರಾಯನ್ ಕರೀತಾ ಇದ್ದಾರೆ ಅಂತ ಅನಿಸುತ್ತೆ. ಹಾಗೆಯೇ ಶಾಂತಾಚಾರ್ ಬಡಿಗೇರಿ ಕೊಕ್ಕನೂರಿನಿಂದ ಹೇಳ್ತಾ ಇದ್ದಾರೆ, ಕನ್ನಡದ ಕಾಮನಬಿಲ್ಲು ನವಿಲುಗರಿ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸಿಕೊಟ್ರಿ, ಧನ್ಯವಾದಗಳು ಅಂತ ಹೇಳ್ತಿದ್ದಾರೆ. ಮುಂಗಾರು ಮಳೆ ಶೀರ್ಷಿಕೆಯಡಿ ಪ್ರಸಾರವಾದ ಹಾಡುಗಳು ಮನಸ್ಸಿಗೆ ತುಂಬ ಹತ್ತಿರ ಆಯಿತು, ಹಾಗೆ ಬಾಲ್ಯದ ನೆನಪುಗಳು ಇಂದಿಗೂ ಹಚ್ಚ ಹಸಿರಾಗಿದೆ ಅಂತ ಇವರು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ಯಾರಿದು ಹರಿಹರನ್ ವಿಜ್ಞಾನ ನಗರದಿಂದ ನವಿಲುಗರಿ ಕಾರ್ಯಕ್ರಮದ ಹಾಡುಗಳು ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಮಳೆಗಾಲದ ತಂಪು ಗಾಳಿ, ಚಿಮುಟುವ ಹನಿಗಳು ಮತ್ತು ರಸ್ತೆಯಲ್ಲಿ ಕೊಡೆ ಹಿಡಿದು ನಡೆದ ನೆನಪುಗಳು ಮರೆಯಲಾಗದವು, ಬಸ್ ಹತ್ತಿ ಕಿಟಕಿ ಪಕ್ಕ ಕುಳಿತು ನೆಚ್ಚಿನ ಹಾಡುಗಳನ್ನು ಕೇಳ್ತಾ ಮನಸ್ಸು ಲೀನ ಆಗುತ್ತೆ ಅಂತ ಹರಿಹರನ್ ವಿಜ್ಞಾನ ನಗರದಿಂದ ಸಂದೇಶವನ್ನು ಕಳಿಸಿದರೆ, ಮಳೆ ಬಂದಾಗ ಡ್ರೈವ್ ಮಾಡಬೇಕಾದ್ರೆ ಮೊದಲೇ ಮನಸ್ಸಿನಲ್ಲಿ ಸರ್ಕ್ಯೂಟ್ ಪ್ರಿಪೇರ್ ಮಾಡಿ ಫ್ಲಡ್ಡೆಡ್ ರೋಡ್ ಅವಾಯ್ಡ್ ಮಾಡ್ತಿದ್ದೆ ಅಂತ ಶ್ರೀಕಾಂತ್ ಹೇಳ್ತಾ ಇದ್ದಾರೆ ಕೆಪಿ ಅಗ್ರಹಾರದಿಂದ. ಹಾಗೆಯೇ ಸುಮಧುರವಾದ ಗೀತೆಗಳು ಅಂತ ಕೂಡ ಸಂದೇಶ ಕಳಿಸ್ತಾ ಇದ್ದಾರೆ. ಹಾಗೆಯೇ ಅನುಷಾ ಅವ್ರು ಹೇಳ್ತಿದ್ದಾರೆ, 3 ದಿನಗಳಿಂದ ಮಳೆ ಬರುವಂತಿದೆ ಆದರೆ ಬರ್ತಾ ಇಲ್ಲ ಅಂತ. ಕರೆಕ್ಟ್, ಅದು ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ ಅಂದ್ಕೊಂಡ್ರೆ ಬರ್ತಾ ಇಲ್ಲ ಅಂದರೆ ಅದು ಬರ್ತಾ ಇಲ್ಲ ಅಷ್ಟೇ. ಈಗ ಮಳೆ ಬಂದಾಯಿತು, ಮಳೆ ನಿಂತು ಹೋದ್ಮೇಲೆ ಏನು? ಹಾಗಾದರೆ ಮೊದಲು ನಮ್ಮ ಕೇಳುಗರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಸುಮಧುರವಾದ ಸುಂದರವಾದ ಸಂದೇಶಗಳನ್ನು ಕಳಿಸಿದ್ದೀರಿ. ಹಾಗೆಯೇ ಈ ಮಳೆ ನಿಂತು ಹೋದ್ಮೇಲೆ ಏನು, ಈ ಮಳೆ ಸುರಿದು ಹೋದ್ಮೇಲೆ ಜೀವಕ್ಕೆ ಹಿತ ಅನಿಸೋ ತಣ್ಣನೆ ಗಾಳಿ, ಮಣ್ಣಿನ ಸುವಾಸನೆ, ಆ ಮುಸ್ಸಂಜೆಯ ದಾರಿ, ತಣ್ಣಗೆ ಹೆಜ್ಜೆ ಹಾಕುವ ಗೆಳೆಯ ಗೆಳತಿಯರ ಸಾಂಗತ್ಯ, ಬಿಸಿ ಬಿಸಿ ಕುರುಕುಲ ತಿಂಡಿಗಳ ಸವಿ, ಆಹಾ ಅಂಗೈಯಲ್ಲಿ ಹಬೆಯಾಡುವ ಭೂಲೋಕದ ಅಮೃತ ಅಂದರೆ ಏನದು, ಚಹಾ. ಹಾಗೇನೆ ಎಷ್ಟೆಲ್ಲ ಖುಷಿಗಳ ಸಾಲು ಅಲ್ವಾ? ಹೌದು ಸ್ನೇಹಿತರೆ, ಸಮಯ ಕೂಡ ಆಗ್ತಾ ಇದೆ, 12:56. ನವಿಲುಗರಿ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ಕೂಡ ನಾವಿದ್ದೀವಿ. ಮುಂಗಾರು ಮಳೆಯಲ್ಲಿ ಅಂತ ಶೀರ್ಷಿಕೆಯಡಿ ನಾವು ಒಂದು ಸುಮಧುರವಾದ ಗೀತೆಗಳನ್ನು ಕೇಳಿದ್ವಿ. ಈ ನವಿಲುಗರಿ ಕಾರ್ಯಕ್ರಮದಲ್ಲಿ ಕೊನೆಯ ಗೀತೆಯಾಗಿ ಮೂಡಿ ಬರ್ತಾ ಇದೆ ನಿಮಗೋಸ್ಕರ ಮಿಲನ ಚಿತ್ರದಿಂದ ಮಳೆ ನಿಂತು ಹೋದ ಮೇಲೆ. ಇಷ್ಟೊತ್ತು ನವಿಲುಗರಿ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದೆ ನಾನು ಆರ್ಜೆ ವಿನುತಾ ಶಶಿಧರ್. ಮತ್ತೆ ಕರೆಯಲ್ಲಿ ಕೈರುಚಿ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ ಅಂತ ಹೇಳ್ತಾ ಈ ಸುಮಧುರವಾದ ಗೀತೆ ನಿಮಗಾಗಿ.

0: ಬೇಗನೆ ಏನನ್ನು ಕಳುಹಿಸಬೇಕು? ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸಮಯ ಆಗಿದೆ 1:33 ಎಫ್ಎಂ ರೇನ್ಬೋನ ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ 101.3 ಮೆಗಾಹರ್ಟ್ಸ್ಗಳಲ್ಲಿ. ಕರೆಯಲ್ಲಿ ಕೈರುಚಿ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೂ ಆತ್ಮೀಯವಾದ ಸ್ವಾಗತ. ನೀವು ಕೂಡ ಏನಾದರೂ ಸ್ಪೆಷಲ್ ಆಗಿ ಅಡುಗೆ ಮಾಡ್ತೀರಾ? ನಿಮ್ಮ ಕೈ ರುಚಿಗೆ ಯಾರಾದರೂ ಫಿದಾ ಆಗಿದ್ದಾರಾ? ಹಾಗಾದರೆ ನಿಮ್ಮ ಕೈ ರುಚಿಯ ಕರೆಗೆ ನಾವು ಕಾಯ್ತಾ ಇರ್ತೀವಿ. ನೀವು ಮಾಡಬೇಕಾಗಿದ್ದು ಇಷ್ಟೇ, ನೀವು ಹೇಳಬೇಕೆಂದಿರುವ ರೆಸಿಪಿಯನ್ನು ಕರೆಯ ಮೂಲಕ ನಮ್ಮ ಜೊತೆ ಹಂಚ್ಕೋಬೇಕು. ನಮ್ಮ ದೂರವಾಣಿ ಸಂಖ್ಯೆ ಹೀಗಿದೆ: 0802228206. ಈ ದೂರವಾಣಿ ಸಂಖ್ಯೆಗೆ ಕರೆ ಮಾಡಬೇಕು. ನೀವು ಹೇಳಬೇಕೆಂದಿರುವ ರೆಸಿಪಿಯನ್ನು ನಮ್ಮ ಜೊತೆ ಹಂಚ್ಕೋಬೇಕು.

ಕರೆಯಲ್ಲಿ ಕೈರುಚಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೂ. ಕೇಳುಗರು ಹೇಳ್ತಾ ಇದ್ದಾರೆ, ಮೇಡಮ್ ನಿಮ್ಮ ಕೈ ರುಚಿನೇ ಒಂದು ಹೇಳಿಬಿಡಿ ನೋಡೋಣ ಅಂತ ಹೇಳ್ತಿದ್ದಾರೆ. ಒಂದು ಚಿಕ್ಕದಾಗೊಂದು ರೆಸಿಪಿ ಹೇಳ್ತೀನಿ, ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ತುಂಬ ಹೀಟ್ ಪ್ರಕೃತಿಯವರು ಇರ್ತಾರಲ್ಲ, ಅವರಿಗಂತೂ ತುಂಬಾ ಹೊಂದ್ಕೊಳ್ಳುತ್ತೆ ಅಂತ ಹೇಳ್ಬೋದು. ವೀಳ್ಯದೆಲೆ ಇರುತ್ತಲ್ಲ, ಎರಡು ವೀಳ್ಯದೆಲೆನ ಹಿಂದೆ ಮುಂದೆ ಅದರದ್ದು ಕಟ್ ಮಾಡಬೇಕು. ಕಟ್ ಮಾಡಿಬಿಟ್ಟು ಅದಕ್ಕೆ ಒಂದು ಸ್ಪೂನ್ ಗುಲ್ಕನ್ನು, ಒಂದು ಸ್ಪೂನ್ ಸೋಂಪು, ಹಾಗೇ ಅರ್ಧ ಕಪ್ ಕೋಲ್ಡ್ ಹಾಲು ಹಾಕಿಬಿಟ್ಟು ಮಿಕ್ಸಿ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ನೀರು ಹಾಕಿಬಿಟ್ಟು ಮಿಕ್ಸರಲ್ಲಿ ಹಾಕೋಬೇಕು. ಅದು ಸ್ವಲ್ಪ ಜ್ಯೂಸ್ ಥರ ಬಂದಾಗ ಅದನ್ನು ಸೋಸಿ, ಆ ಸೋಸಿದ ಜ್ಯೂಸ್ಗೆ ನೆನೆಸಿದ ಗೋಂದು, ಈ ಬಾದಾಮಿ ಅಂಟು ಅಂತ ಬರುತ್ತೆ ನೋಡಿ, ಗೋಂದು ಅಂತ ಹೇಳ್ತೀವಿ, ಅದನ್ನು ಸಕ್ಕರೆ ಕಲ್ಸಕ್ಕರೆ ಥರನೇ ಇರುತ್ತೆ ಚಿಕ್ಕ ಚಿಕ್ಕದಾಗಿ, ಅದನ್ನು ತಂದು ಒಂದು 2-3 hours ನೆನೆಸಿದ್ರೆ ಅದು ಅಂಟು ಥರ ಬರುತ್ತೆ. ಅದು ಮತ್ತು ಈ ಸಬ್ಜಾ ಸೀಡ್ ಕಾಮಕಸ್ತೂರಿ ಬೀಜವನ್ನು ಹಾಕಿ ಮಿಕ್ಸ್ ಮಾಡಿಬಿಟ್ಟು ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ತುಂಬಾ ಚೆನ್ನಾಗಿ ದೇಹಕ್ಕೆ ಹೀಟ್ ಪ್ರಕೃತಿಯವರಿಗೆ ತುಂಬಾ ಒಳ್ಳೆಯದು ಅಂತಲೇ ಹೇಳಬಹುದು.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು: ಪಾಕಿಸ್ತಾನದ ಗಡಿಯಾಚೆಗಿನ ಭಯೋತ್ಪಾದನೆಯನ್ನು ತೀವ್ರವಾಗಿ ಖಂಡಿಸಿದ ಭಾರತ ಜಪಾನ್. ರಾಜಸ್ಥಾನ ಗುಜರಾತ್ಗೆ ನಾಳೆ ಪ್ರಧಾನಿ ನರೇಂದ್ರ ಮೋದಿ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ. ನಾವೀನ್ಯತೆ ಆಧಾರಿತ ಅಭಿವೃದ್ಧಿಗೆ ಭಾರತ ಫ್ರಾನ್ಸ್ ಕಾರ್ಯತಂತ್ರದ ಪಾಲುದಾರಿಕೆಯ ಬಲ, ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್. ಫಿಫಾ ವಿಶ್ವಕಪ್ ಫುಟ್ಬಾಲ್ 16ನೇ ಸುತ್ತಿಗೆ ಸ್ವಿಟ್ಜರ್ಲೆಂಡ್ ಸ್ಪೇನ್ ಮುನ್ನಡೆ. ವಾರ್ತೆಗಳ ವಿವರ: ಪಾಕಿಸ್ತಾನದ ಗಡಿಯಾಚೆಗಿನ ಭಯೋತ್ಪಾದನೆ ಸೇರಿದಂತೆ ಎಲ್ಲಾ ರೀತಿಯ ಭಯೋತ್ಪಾದನೆ ಮತ್ತು ಹಿಂಸಾತ್ಮಕ ಉಗ್ರವಾದವನ್ನು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಜಪಾನ್ ಪ್ರಧಾನಿ ಸನೆ ತಕೈಚಿ ಬಲವಾಗಿ ಖಂಡಿಸಿದ್ದಾರೆ. 16ನೇ ಭಾರತ ಜಪಾನ್ ವಾರ್ಷಿಕ ಶೃಂಗಸಭೆಯ ಜಂಟಿ ಹೇಳಿಕೆ ಪ್ರಕಟಿಸಲಾಗಿದ್ದು, ಕಳೆದ ವರ್ಷ ಏಪ್ರಿಲ್ 22ರಂದು ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದಕ ದಾಳಿಯನ್ನು ಉಭಯ ನಾಯಕರು ತೀವ್ರವಾಗಿ ಖಂಡಿಸಿದ್ದಾರೆ. ಉಗ್ರರು ಭಯೋತ್ಪಾದನೆಗೆ ಹಣಕಾಸು ಒದಗಿಸುವವರು ಮತ್ತು ಸಂಘಟಕರ ವಿರುದ್ದ ವಿಳಂಬವಿಲ್ಲದೆ ಕಾನೂನು ಕ್ರಮ ಕೈಗೊಳ್ಳಬೇಕು. ಅಲ್ಖೈದಾ, ಐಸಿಸ್, ಲಷ್ಕರ್ ಎ ತೊಯ್ಬಾ, ಜೈಷ್ ಎ ಮೊಹಮ್ಮದ್ ಮತ್ತು ಅವರ ಪ್ರಾಕ್ಸಿಗಳು ಸೇರಿದಂತೆ ವಿಶ್ವಸಂಸ್ಥೆ ಪಟ್ಟಿ ಮಾಡಲಾದ ಎಲ್ಲಾ ಭಯೋತ್ಪಾದಕ ಗುಂಪುಗಳು ಮತ್ತು ಸಂಸ್ಥೆಗಳ ವಿರುದ್ದ ಸಂಘಟಿತ ಕ್ರಮ ಕೈಗೊಳ್ಳಬೇಕೆಂದು ಉಭಯ ನಾಯಕರು ಕರೆ ನೀಡಿದರು. ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ರಾಜಸ್ಥಾನ ಮತ್ತು ಗುಜರಾತ್ಗೆ ಭೇಟಿ ನೀಡಲಿದ್ದಾರೆ. ರಾಜಸ್ಥಾನದ ಪ್ರವಾಸದ ವೇಳೆ ಅವರು ಜೋಧ್ಪುರ ವಿಮಾನ ನಿಲ್ದಾಣದ ಹೊಸ ಟರ್ಮಿನಲ್ ಅನ್ನು ಉದ್ಘಾಟಿಸಲಿದ್ದಾರೆ. 480 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವ ಈ ಯೋಜನೆಯು ವಾರ್ಷಿಕ 20 ಲಕ್ಷ ಪ್ರಯಾಣಿಕರನ್ನು ನಿರ್ವಹಿಸುವ ಸಾಮರ್ಥ್ಯ ಹೊಂದಿದೆ. ಇದೇ ಸಂದರ್ಭದಲ್ಲಿ ಜೋಧ್ಪುರದಲ್ಲಿ ಪರಿಷ್ಕೃತ ಉಡಾನ್ ಯೋಜನೆಗೆ ಅವರು ಚಾಲನೆ ನೀಡಲಿದ್ದಾರೆ. ಬಲೋತ್ರಾದಲ್ಲಿ ಸುಮಾರು 1.06 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಅಭಿವೃದ್ಧಿ ಯೋಜನೆಗಳನ್ನು ಪ್ರಧಾನಿ ಅವರು ಲೋಕಾರ್ಪಣೆಗೊಳಿಸಲಿದ್ದಾರೆ. ಈ ಯೋಜನೆಗಳು ಪೆಟ್ರೋಕೆಮಿಕಲ್ಸ್, ನಗರ ಸಾರಿಗೆ, ರೈಲ್ವೆ, ರಸ್ತೆ, ನವೀಕರಿಸಬಹುದಾದ ಇಂಧನ ಮತ್ತು ವಿದ್ಯುತ್ ಪ್ರಸರಣ ಸೇರಿದಂತೆ ಹಲವು ಕ್ಷೇತ್ರಗಳನ್ನು ಒಳಗೊಂಡಿವೆ. ಬಾಲೋತ್ರದ ಪಚಾದ್ರಾದಲ್ಲಿ ದೇಶದ ಮೊದಲ ಗ್ರೀನ್ಫೀಲ್ಡ್ ಸಮಗ್ರ ತೈಲ ಸಂಸ್ಕರಣ ಮತ್ತು ಪೆಟ್ರೋಕೆಮಿಕಲ್ ಸಂಕೀರ್ಣವನ್ನು ಅವರು ರಾಷ್ಟಕ್ಕೆ ಸಮರ್ಪಿಸಲಿದ್ದಾರೆ. ಇದೇ ವೇಳೆ 13,000 ಕೋಟಿ ರೂಪಾಯಿಗೂ ಅಧಿಕ ವೆಚ್ಚದ ಜೈಪುರ ಮೆಟ್ರೋ ರೈಲು ಯೋಜನೆಯ ಎರಡನೇ ಹಂತಕ್ಕೆ ಅವರು ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಜೊತೆಗೆ ರಾಜಸ್ಥಾನ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ನೇಮಕಗೊಂಡಿರುವ ಸುಮಾರು 54,000 ಯುವಕರಿಗೆ ನೇಮಕಾತಿ ಪತ್ರಗಳನ್ನು ಪ್ರಧಾನಿ ವಿತರಿಸಲಿದ್ದಾರೆ. ಗುಜರಾತ್ಗೆ ನಾಳೆ ಸಂಜೆ ಭೇಟಿ ನೀಡಲಿರುವ ಪ್ರಧಾನಿ ನರೇಂದ್ರ ಮೋದಿ ಅವರು ಸನಾತ್ನಲ್ಲಿ ಸೇಜಿ ಸೆಮಿ ಸಂಸ್ಥೆಯ ಸೆಮಿಕಂಡಕ್ಟರ್ ಘಟಕವನ್ನು ಉದ್ಘಾಟಿಸಲಿದ್ದಾರೆ. ಭಾರತ ಫ್ರಾನ್ಸ್ ಕಾರ್ಯತಂತ್ರದ ಪಾಲುದಾರಿಕೆಯು ಸುಸ್ಥಿರ ಸ್ಥಿತಿಸ್ಥಾಪಕ ಹಾಗೂ ನಾವೀನ್ಯತೆ ಆಧಾರಿತ ಅಭಿವೃದ್ಧಿಯ ಮುಂದಿನ ಹಂತಕ್ಕೆ ವೇಗ ನೀಡುವ ಸಾಮರ್ಥ್ಯ ಹೊಂದಿದೆ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅಭಿಪ್ರಾಯಪಟ್ಟಿದ್ದಾರೆ. ಪ್ಯಾರಿಸ್ನಲ್ಲಿ ನಡೆದ ಭಾರತ ಫ್ರಾನ್ಸ್ ಉದ್ಯಮಿಗಳ ದುಂಡುಮೇಜಿನ

0: ಸಭೆಯ ಉದ್ದೇಶಿಸಿ ಮಾತನಾಡಿದ ಅವರು, ತಂತ್ರಜ್ಞಾನದಲ್ಲಿ ಪ್ರಗತಿ, ಪೂರೈಕೆಯ ಸರಪಳಿಯ ವೈವಿಧ್ಯೀಕರಣ, ಇಂಧನ ಪರಿವರ್ತನೆ ಹಾಗೂ ಜಾಗತಿಕ ರಾಜಕೀಯ ಬೆಳವಣಿಗೆಗಳಿಂದಾಗಿ ವಿಶ್ವ ಆರ್ಥಿಕತೆ ವೇಗವಾಗಿ ರೂಪಾಂತರಗೊಳ್ಳುತ್ತಿದೆ ಎಂದು ಹೇಳಿದರು. ವಿಕಸಿತ ಭಾರತ 2047 ಗುರಿ ಸಾಧಿಸುವ ಭಾರತದ ಪಯಣದಲ್ಲಿ ಪಾಲುದಾರರಾಗುವಂತೆ ಫ್ರಾನ್ಸ್ನ ಉದ್ಯಮಿಗಳು ಮತ್ತು ಹೂಡಿಕೆದಾರರಿಗೆ ಇದೇ ವೇಳೆ ಸಚಿವರು ಆಹ್ವಾನ ನೀಡಿದರು. ಉಭಯ ರಾಷ್ಟಗಳ ಹಂಚಿಕೆಯ ಸಮೃದ್ಧಿಯನ್ನು ಸಾಧಿಸಲು ಭಾರತ ಫ್ರಾನ್ಸ್ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ ಅಗತ್ಯವಿದೆ. ಕಳೆದ ಒಂದು ದಶಕದಲ್ಲಿ ಭಾರತ ಮತ್ತು ಫ್ರಾನ್ಸ್ ನಡುವೆ ದ್ವಿಪಕ್ಷೀಯ ವ್ಯಾಪಾರ 2 ಪಟ್ಟು ಹೆಚ್ಚಾಗಿದೆ ಎಂದು ಸಚಿವೆ ನಿರ್ಮಲಾ ಸೀತಾರಾಮನ್ ತಿಳಿಸಿದರು. ಅಖಿಲ ಭಾರತ ತೃಣಮೂಲ ಕಾಂಗ್ರೆಸ್ ಪಕ್ಷದ ಸಾಂಸ್ಥಿಕ ಚುನಾವಣೆ ಹಾಗೂ ಪಕ್ಷದ ಪರವಾಗಿ ಅಧಿಕೃತವಾಗಿ ಸಹಿ ಹಾಕುವವರಿಗೆ ಸಂಬಂಧಿಸಿದಂತೆ ಉದ್ಭವಿಸಿರುವ ಪರಸ್ಪರ ವಿರುದ್ಧದ ಹಕ್ಕು ಪ್ರತಿಪಾದನೆಗಳ ಕುರಿತು ಪ್ರತಿಕ್ರಿಯೆ ಸಲ್ಲಿಸುವಂತೆ ಭಾರತ ಚುನಾವಣಾ ಆಯೋಗ ಪಕ್ಷದ ಉಭಯ ಬಣಗಳಿಗೆ ಸೂಚಿಸಿದೆ. ಈ ಕುರಿತು ತೃಣಮೂಲ ಕಾಂಗ್ರೆಸ್ ಅಧ್ಯಕ್ಷೆ ಮಮತಾ ಬ್ಯಾನರ್ಜಿ ಹಾಗೂ ಪಕ್ಷದ ನಾಯಕ ರಿತಂಪ್ರತಾ ಬ್ಯಾನರ್ಜಿ ಅವರಿಗೆ ಪ್ರತ್ಯೇಕ ಪತ್ರಗಳನ್ನು ಬರೆದಿರುವುದಾಗಿ ಚುನಾವಣಾ ಆಯೋಗ ತಿಳಿಸಿದೆ. ಉಭಯ ಬಣಗಳು ಸೋಮವಾರ ಸಂಜೆ 5:30 ತಮ್ಮ ಪ್ರತಿಕ್ರಿಯೆಯನ್ನು ಸಲ್ಲಿಸುವಂತೆ ಚುನಾವಣಾ ಆಯೋಗ ನಿರ್ದೇಶನ ನೀಡಿದೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ವಾರ್ಷಿಕ ಶ್ರೀ ಅಮರನಾಥ ಯಾತ್ರೆ ಇಂದು ಬೆಳಗ್ಗೆ ಪಹಲ್ಗಾಮ್ ಮತ್ತು ಬಾಲ್ತಾಲ್ ಮಾರ್ಗಗಳಿಂದ ಆರಂಭವಾಗಿದೆ. 57 ದಿನಗಳ ಈ ಪವಿತ್ರ ಯಾತ್ರೆಯಲ್ಲಿ ದೇಶದ ವಿವಿಧ ಭಾಗಗಳಿಂದ ಲಕ್ಷಾಂತರ ಭಕ್ತರು ಪಾಲ್ಗೊಳ್ಳುವ ನಿರೀಕ್ಷೆ ಇದೆ. ಸಮುದ್ರ ಮಟ್ಟದಿಂದ ಸುಮಾರು 3,888 ಮೀಟರ್ ಎತ್ತರದಲ್ಲಿರುವ ಅಮರನಾಥ ಗುಹಾ ದೇಗುಲಕ್ಕೆ ತೆರಳಿ ಸ್ವಯಂ ರೂಪುಗೊಂಡಿರುವ ಹಿಮ ಶಿವಲಿಂಗ ದರ್ಶನ ಪಡೆದು ಶಿವನ ಆಶೀರ್ವಾದ ಪಡೆಯುವುದು ಯಾತ್ರೆಯ ಉದ್ದೇಶವಾಗಿದೆ. ರಕ್ಷಾಬಂಧನದ ದಿನವಾದ ಆಗಸ್ಟ್ 28 ಯಾತ್ರೆ ಸಂಪನ್ನಗೊಳ್ಳಲಿದೆ. ಅಮರನಾಥ ಯಾತ್ರೆ ಕೈಗೊಂಡಿರುವ ಯಾತ್ರಾರ್ಥಿಗಳಿಗೆ ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಗಣ್ಯರು ಶುಭಾಶಯ ಕೋರಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಅಯೋಧ್ಯೆಯ ಶ್ರೀರಾಮ ಮಂದಿರಕ್ಕೆ ಸಂಬಂಧಿಸಿದ ನಿಧಿ ಮತ್ತು ದೇಣಿಗೆ ದುರ್ಬಳಕೆ ಕುರಿತ ಎಲ್ಲಾ ಆರೋಪಗಳ ಬಗ್ಗೆ ನ್ಯಾಯಸಮ್ಮತ ಹಾಗೂ ಸಮಗ್ರ ತನಿಖೆ ನಡೆಸಬೇಕು ಎಂದು ವಿಶ್ವ ಹಿಂದೂ ಪರಿಷತ್ ಅಧ್ಯಕ್ಷ ಅಲೋಕ್ ಕುಮಾರ್ ಆಗ್ರಹಿಸಿದ್ದಾರೆ. ಅಯೋಧ್ಯೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಸಂಬಂಧಿಸಿದ ಪ್ರಕರಣದಲ್ಲಿ ಚಂಪತ್ ರೈ ವಿರುದ್ದ ಕೇಳಿಬಂದಿರುವ ಆರೋಪಗಳ ಕುರಿತು ಪ್ರತಿಕ್ರಿಯಿಸಿರುವ ಅವರು, ಈ ಹಂತದಲ್ಲಿ ಯಾವುದೇ ನಿರ್ದಿಷ್ಟ ಅಭಿಪ್ರಾಯ ವ್ಯಕ್ತಪಡಿಸಲು ಸಾಧ್ಯವಿಲ್ಲ. ಆರೋಪಗಳು ಕೇಳಿಬಂದಿದ್ದು ಕೆಲವು ಮಂದಿ ಅವರ ವಿರುದ್ಧ ದೂರುಗಳನ್ನು ನೀಡಿದ್ದಾರೆ. ಈ ಆರೋಪಗಳ ಕುರಿತು ತನಿಖೆ ನಡೆಯುತ್ತಿದೆ ಎಂದು ಹೇಳಿದ್ದಾರೆ. ಈ ಹಿಂದೆ ಟ್ರಸ್ಟ್ನ ಕಚೇರಿ ಉಸ್ತುವಾರಿ ಪ್ರಕಾಶ್ ಗುಪ್ತಾ ಅವರು ದೇಣಿಗೆ ಹಣ ಎಣಿಕೆ ಪ್ರಕ್ರಿಯೆಯಲ್ಲಿ ಅಕ್ರಮ ನಡೆದಿದೆ ಎಂದು ಆರೋಪಿಸಿದ್ದರು. ನಗದು ದೇಣಿಗೆ ನಿರ್ವಹಣೆಗೆ ಭಾರತೀಯ ಸ್ಟೇಟ್ ಬ್ಯಾಂಕ್ ನಿಯೋಜಿಸಿದ್ದ ಸಿಬ್ಬಂದಿಯ ಪೈಕಿ ಕೆಲವರು ಅಕ್ರಮದಲ್ಲಿ ಭಾಗಿಯಾಗಿರಬಹುದು ಎಂಬ ಶಂಕೆಯನ್ನು ಅಲೋಕ್ ಕುಮಾರ್ ವ್ಯಕ್ತಪಡಿಸಿದ್ದಾರೆ. ಯುವಜನ ವ್ಯವಹಾರಗಳ ಇಲಾಖೆಯು ಇಂದು ನವದೆಹಲಿಯಲ್ಲಿ ಮೈ ಭಾರತ್ ಕೈಗಾರಿಕಾ ಸಂಘಟನೆಗಳ ಸಮಾವೇಶವನ್ನು ಆಯೋಜಿಸಲಾಗಿತ್ತು. ಅಸೋಚಾಮ್, FICCI, CAIT, CII ಸೇರಿದಂತೆ ಪ್ರಮುಖ ಕೈಗಾರಿಕಾ ಸಂಘಟನೆಗಳು ಸಮಾವೇಶದಲ್ಲಿ ಭಾಗವಹಿಸಿದ್ದವು. ಯುವಜನ ಅಭಿವೃದ್ಧಿಗಾಗಿ ಭವಿಷ್ಯದ ಸಹಭಾಗಿತ್ವದ ರೂಪುರೇಷೆಗಳ ಕುರಿತು ಚರ್ಚಿಸುವುದು ಹಾಗೂ ರಾಷ್ಟೀಯ ಯುವಜನ ಗುರಿಗಳನ್ನು ಕೈಗಾರಿಕಾ ವಲಯದ ಉಪಕ್ರಮಗಳೊಂದಿಗೆ ಸಂಯೋಜಿಸುವ ಕುರಿತು ಸಮಾವೇಶದಲ್ಲಿ ಸಮಾಲೋಚನೆ ನಡೆಯಿತು. ವೆನಿಚುವಾಲಾದಲ್ಲಿ ನಿಧನರಾದ ಭಾರತೀಯ ನಾವಿಕ ರಾಕೇಶ್ ಚೌಹಾಣ್ ಅವರ ಪಾರ್ಥಿವ ಶರೀರವನ್ನು ವಿರೂಪಗೊಳಿಸಿರುವ ಪ್ರಕರಣದ ಕುರಿತು ಸಮಗ್ರ ತನಿಖೆ ನಡೆಸುವಂತೆ ವೆನಿಚುವಾಲಾ ಅಧಿಕಾರಿಗಳನ್ನು ಭಾರತ ಒತ್ತಾಯಿಸಿದೆ. ಘಟನೆ ಬೆಳಕಿಗೆ ಬಂದ ದಿನದಿಂದಲೇ ಸಂಬಂಧಪಟ್ಟ ಸ್ಥಳೀಯ ಅಧಿಕಾರಿಗಳೊಂದಿಗೆ ಈ ವಿಷಯವನ್ನು ನಿರಂತರವಾಗಿ ಪ್ರಸ್ತಾಪಿಸುತ್ತಿರುವುದಾಗಿ ಕರಾಕಾಸ್ನಲ್ಲಿ ಭಾರತೀಯ ರಾಯಭಾರ ಕಚೇರಿ ತಿಳಿಸಿದೆ. ಭೂಕಂಪದಿಂದ ತತ್ತರಿಸಿರುವ ವೆನಿಜುವೆಲಾಗೆ ಆಪರೇಷನ್ ಅಮಿಸ್ತಾದ್ ಅಡಿಯಲ್ಲಿ ಮಾನವೀಯತೆಯ ನೆರವನ್ನು ಭಾರತ ಮತ್ತಷ್ಟು ವಿಸ್ತರಿಸಿದೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ, ಭಾರತ ಸೇನೆಯ ಫೀಲ್ಡ್ ಆಸ್ಪತ್ರೆಯ ಸಿಬ್ಬಂದಿಯು ವೆನಿಜುವೆಲಾದ ಭೂಕಂಪ ಪೀಡಿತ ಪ್ರದೇಶಗಳಲ್ಲಿ ಸಂತ್ರಸ್ತರಿಗೆ ನಿರಂತರವಾಗಿ ವೈದ್ಯಕೀಯ ಸೇವೆ ಒದಗಿಸುತ್ತಿದೆ ಎಂದು ತಿಳಿಸಿದೆ.

ಆಂಧ್ರಪ್ರದೇಶದ ಮರ್ಕಾಪುರಂನಲ್ಲಿ ಇಂದು ಮುಂಜಾನೆ ಸಂಭವಿಸಿದ ರಸ್ತೆ ಅಪಘಾತದಲ್ಲಿ ನಾಲ್ವರು ಮೃತಪಟ್ಟಿದ್ದು 8 ಮಂದಿ ಗಾಯಗೊಂಡಿದ್ದಾರೆ. ಕಂಭಂ ವೈ ಜಂಕ್ಷನ್ನಲ್ಲಿ ಸಮೀಪ ನಿಲ್ಲಿಸಿದ್ದ ಆಟೋಗೆ ಅತಿ ವೇಗವಾಗಿ ಬಂದ ಲಾರಿಯೊಂದು ಡಿಕ್ಕಿ ಹೊಡೆದ ಪರಿಣಾಮ ಈ ದುರ್ಘಟನೆ ಸಂಭವಿಸಿದೆ. ಕೆನಡಾದ ವ್ಯಾಂಕುವರ್ನಲ್ಲಿ ಇಂದು ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ 32ರ ಸುತ್ತಿನ ಪಂದ್ಯದಲ್ಲಿ ಸ್ವಿಟ್ಜರ್ಲೆಂಡ್ ತಂಡ ಅಲ್ಜೀರಿಯಾದ ವಿರುದ್ದ 2-0 ಗೋಲುಗಳ ಅಂತರದಲ್ಲಿ ಜಯ ಗಳಿಸಿ 16ರ ಸುತ್ತಿಗೆ ಪ್ರವೇಶಿಸಿದೆ. ಮೊದಲ ಸುತ್ತಿನಲ್ಲಿ 2 ಗೆಲುವು ಹಾಗೂ 1 ಡ್ರಾ ದಾಖಲಿಸಿ ಬಿ ಗುಂಪಿನಲ್ಲಿ ಅಗ್ರಸ್ಥಾನ ಪಡೆದಿದ್ದ ಸ್ವಿಟ್ಜರ್ಲೆಂಡ್ ಈ ಗೆಲುವಿನೊಂದಿಗೆ ಪಂದ್ಯಾವಳಿಯಲ್ಲಿ ತನ್ನ ಅಜೇಯ ಓಟವನ್ನು ಮುಂದುವರೆಸಿದೆ. ಕೆನಡಾದ ವ್ಯಾಂಕುವರ್ನಲ್ಲಿ ಮಂಗಳವಾರ ನಡೆಯುವ 16ರ ಸುತ್ತಿನ ಪಂದ್ಯದಲ್ಲಿ ಸ್ವಿಟ್ಜರ್ಲೆಂಡ್ ತಂಡ ಕೊಲಂಬಿಯಾ ಅಥವಾ ಘನಾ ತಂಡವನ್ನು ಎದುರಿಸಲಿದೆ. ಕ್ಯಾಲಿಫೋರ್ನಿಯಾದ ಎಂಗಲ್ವುಡ್ನ ಲಾಸ್ ಏಂಜಲೀಸ್ ಕ್ರೀಡಾಂಗಣದಲ್ಲಿ ನಡೆದ 32ರ ಸುತ್ತಿನ ಪಂದ್ಯದಲ್ಲಿ ಸ್ಪೇನ್ ತಂಡ ಆಸ್ಟ್ರಿಯಾ ವಿರುದ್ಧ 3-0 ಗೋಲುಗಳಿಂದ ಜಯಗಳಿಸಿ 16ರ ಸುತ್ತಿಗೆ ಪ್ರವೇಶಿಸಿದೆ. ಆರ್ಲಿಂಗ್ಟನ್ ಡಲ್ಲಾಸ್ ಕ್ರೀಡಾಂಗಣದಲ್ಲಿ ಇಂದು ನಡೆಯುವ 32ರ ಸುತ್ತಿನ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ತಂಡ ಈಜಿಪ್ಟ್ ತಂಡವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 11:30 ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಾಕಿಸ್ತಾನದ ಗಡಿಯಾಚೆಗಿನ ಭಯೋತ್ಪಾದನೆಯನ್ನು ತೀವ್ರವಾಗಿ ಖಂಡಿಸಿದ ಭಾರತ ಜಪಾನ್. ರಾಜಸ್ಥಾನ ಗುಜರಾತ್ಗೆ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ, ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ. ನಾವೀನ್ಯತೆ ಆಧಾರಿತ ಅಭಿವೃದ್ಧಿಗೆ ಭಾರತ ಫ್ರಾನ್ಸ್ ಕಾರ್ಯತಂತ್ರದ ಪಾಲುದಾರಿಕೆ ಬಲ, ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್. ಫಿಫಾ ವಿಶ್ವಕಪ್ ಫುಟ್ಬಾಲ್ 16ರ ಸುತ್ತಿಗೆ ಸ್ವಿಟ್ಜರ್ಲೆಂಡ್ ಸ್ಪೇನ್ ಮುನ್ನಡೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸಮಯ ಆಗಿದೆ 1:20 ಕೇಳ್ತಾ ಇದ್ದೀರಿ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನ ಬಿಲ್ಲು. ಈಗ ಕೇಳೋಣ ಕಾರ್ಯಕ್ರಮ ವೀರಯೋಧರು.
2: ಆಕಾಶವಾಣಿ ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ. ಕೇಳಿ ವಿಶೇಷ ಕಾರ್ಯಕ್ರಮ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ಒ. ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ವಾಯುಸೇನೆಯ ನಿವೃತ್ತ ವಾರಂಟ್ ಆಫೀಸರ್ ಶ್ರೀಧರ್ ಭಟ್ ಅವರು.
3: ಶ್ರೋತೃಗಳೇ ನಮಸ್ಕಾರ. ಇವತ್ತಿನ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನಾವು ಕಳೆದ ವಾರ ಇದೇ ಹೊತ್ತಿಗೆ ಭಾರತೀಯ ವಾಯುಸೇನೆಯಲ್ಲಿ ವಾರಂಟ್ ಆಫೀಸರ್ ಆಗಿ ನಿವೃತ್ತಿ ಹೊಂದಿದಂತಹ ಶ್ರೀಧರ ಭಟ್ ಅವರೊಂದಿಗೆ ಮಾತನಾಡ್ತಾ ಇದ್ದೀವಿ. ಇವತ್ತು ಈ ಮಾತುಕತೆಯ ಮುಂದಿನ ಭಾಗವನ್ನ ಕೇಳೋಣ. ನಾವು ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೋತೃಗಳ ಎಲ್ಲರ ಪರವಾಗಿ ನಿಮ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಜೈ ಹಿಂದ್ ಸರ್.
4: ಜೈ ಹಿಂದ್.
3: ಶ್ರೀಧರ್ ಭಟ್ ಅವರೇ, ಕಾರ್ಗಿಲ್ ಆಪರೇಷನ್ ವಿಜಯ್ ಏನಾಯ್ತಲ್ಲ, ನೀವು ಹೇಳಿದಾಗೆ ಸಫೇದ್ ಸಾಗರ್ ಭಾರತೀಯ ವಾಯುಸೇನೆ ಅದನ್ನ ಕರೆದಿರೋದಾಗ, ಆವಾಗ ನೀವು ಎಲ್ಲಿದ್ರಿ? ಕಾರ್ಗಿಲ್ಗೆ ಸಮೀಪ ಇದ್ರಾ ಅಥವಾ ಕಾರ್ಗಿಲ್ಗೆ ನೀವು ಹೋಗ್ಬೇಕಾಯ್ತು?
4: ನಾವು ಭಾರತೀಯ ವಾಯುಸೇನೆ ಭಾರತೀಯ ಸೇನೆಗೆ ಏರ್ ಸಪೋರ್ಟ್ ಕೊಡುವಂತಹ ಒಂದು ಕ್ರಿಯೆಯನ್ನ ಮಾಡ್ತಾ ಇರ್ತೀವಿ ಭಾರತೀಯ ವಾಯುಸೇನೆ. ಸೊ ನಾವು ನಮ್ಮ ವಾಯುಸೇನೆ ತಾಣದಲ್ಲಿ ಇರ್ತೀವಿ, ನಾವು ವಿಮಾನಗಳನ್ನ ಸನ್ನದ್ಧ
3: ಮಾಡಿರ್ತೀವಿ.
4: ನಾನು ಆವಾಗ ಭಾರತೀಯ ವಾಯುಸೇನೆ, ನಾನು ಪಾಲಂ ಅಲ್ಲಿದ್ದೆ. ಪಾಲಂ ಅಲ್ಲಿ ನಮ್ಮ ಭಾರತೀಯ ವಾಯುಸೇನೆ ದೊಡ್ಡ ತಾಣ ಇದೆ. ಸೊ ಅಲ್ಲಿಂದ ಕೆಲಸ ಮಾಡ್ತಾ ಇದ್ದೆ. ಸೊ ನಮ್ಮ ಆ ಸಂದರ್ಭದಲ್ಲಿ ನಮಗೆ ಏನು ಕರೆ ಬಂತು ಅದರ ಪ್ರಕಾರ ನಾವು ನಮ್ಮ ವಿಮಾನಗಳನ್ನ ಅಥವಾ ನಮ್ಮ ಗ್ರೌಂಡ್ ಎಕ್ವಿಪ್ಮೆಂಟ್ಸ್ ಇರ್ತೀವಿ ಅದನ್ನ ಸನ್ನದ್ಧ ಮಾಡಿ ನಾವು ಯುದ್ಧಕ್ಕೆ ಬೇಕಾದಂತ ಸಹಕಾರ ಕೊಟ್ಟು ಕೆಲಸ ಮಾಡ್ತಾ ಇದ್ವಿ.
3: ಅವಾಗ ನೀವು ಮಿಗ್ ಮತ್ತೆ ಜಾಗ್ವಾರ್ ಎರಡನ್ನೂ ಬಳಸಿದ್ರ ಅಲ್ಲಿ?
4: ಇಲ್ಲ, ಭಾರತೀಯ ವಾಯುಸೇನೆ ಕಾರ್ಗಿಲ್ ವಾರದಲ್ಲಿ ಮಿಗ್, ಜಾಗ್ವಾರ್ ಎರಡು ಅಥವಾ ಮಿರಾಜ್ ಅಂತ ಹೇಳುವಂತ ಇನ್ನೊಂದು ಇದೆ, ಇವುಗಳನ್ನು ಉಪಯೋಗಿಸಿ ನಾವು ವಾಯುಸೇನೆಯಲ್ಲಿ ಅವಾಗ ಆಪರೇಷನ್ ಮಾಡಿದ್ವಿ. ಸೊ ಇವುಗಳನ್ನು ಉಪಯೋಗಿಸಿಬಿಟ್ಟು ನಾವು ಭಾರತೀಯ ಸೇನೆಗೆ ಏರ್ ಸಪೋರ್ಟ್ ಕೊಟ್ಟು ಕೆಲಸ ಮಾಡಿದ್ರಂತ.
3: ಕಾರ್ಗಿಲ್ ಆಪರೇಷನ್ ಅಲ್ಲಿ ಭಾರತ ವಿಜಯಿ ಆದ್ರೂ ಕೂಡ ಸಾಕಷ್ಟು ಸಾವು ನೋವು ಕೂಡ ಆ

0: ಆಯಿತು ಭಾರತೀಯ ಸೇನೆಗೆ.
1: ಹೌದು ಹೌದು
0: ಹಾಗೆ ನೀವು ನಿಮ್ಮ ಕಣ್ಣೆದುರಿಗೆ ನೋಡಿದಂತಹ ಕೆಲವು ವಿವರಗಳನ್ನು
1: ಹೌದು ಹೌದು.
0: ಹೇಳ್ಬೋದಾ?
1: ಈ ಒಂದು ಕಾನ್ಫ್ಲಿಕ್ಟ್ ಅಥವಾ ಒಂದು ಒಂದು ವಾರ್ ಹೇಳುವಂಥ ಒಂದು ಸಿಚುವೇಶನ್ ಬಂದಾಗ ಅದರಲ್ಲಿ ನಮ್ಮ ಸೈನ್ಯ ಇರ್ಬೋದು ಅಥವಾ ನಮ್ಮ ವೈರಿ ಸೈನಿಕರಿರ್ಬೋದು ಸಾವನ್ನು ಸಂಭವಿಸುತ್ತೆ. ಆದರೆ ನಮ್ಮ ಭಾರತೀಯ ವಾಯುಸೇನೆ ಅಥವಾ ಭಾರತೀಯ ಸೇನೆಯಿಂದ ಹಲವಾರು ಜನರಿಗೆ ಗಾಯಗಳಾಗಿದ್ದವು. ಹಲವರನ್ನೆಲ್ಲ ಆವಾಗವಾಗ ವಿಮಾನಗಳ ಮೂಲಕ ನಮ್ಮ ಸೇನಾ ಆಸ್ಪತ್ರೆಗಳಿಗೆ ಸಾಗಿಸಿ ಅವರಿಗೆ ಶುಶ್ರೂಷೆ ಅವರಿಗೆ ಟ್ರೀಟ್ಮೆಂಟ್ ಕೊಡುವಂತಹ ಹಲವಾರು ಸಂದರ್ಭಗಳು ಎದುರಾಗಿದ್ದವು. ಅದೊಂದು ನಿರಂತರ ಪ್ರಕ್ರಿಯೆ ಆಗಿತ್ತು. ಯಾಕಂದರೆ ಸೊ ದ್ಯಾಟ್ ಯಾರೆಲ್ಲ ಇಂಜುರಿ ಆಗಿದ್ದರೆ ಇಂಜುರಿ ಆದವರನ್ನು ಇಮಿಡಿಯೇಟ್ಲಿ ನಾವು ರೆಸ್ಕ್ಯೂ ಮಾಡಿ ಅವ್ರನ್ನ ಆಸ್ಪತ್ರೆಗೆ ರವಾನಿಸಿ ಅವರಿಗೆ ಸೂಕ್ತವಾದ ಟ್ರೀಟ್ಮೆಂಟ್ ಕೊಡುವಂಥ ಕೆಲಸವನ್ನು ನಾವು ಮಾಡಿದ್ವಿ.
0: ಈಗ ಆ ಸಂದರ್ಭದಲ್ಲಿ ಮಿಗ್ ಆಗಿರಬಹುದು, ಜಾಗ್ವಾರ್ ಆಗಿರಬಹುದು, ಅಥವಾ ಮಿರಾಜ್ ಆಗಿರಬಹುದು, ಭಾರತದಿಂದ ಪಾಕಿಸ್ತಾನ ಗಡಿಯ ತನಕ ನಿರಂತರವಾಗಿ ಹೋಗ್ತಾ ಇರುವಂತಹ ಅವಶ್ಯಕತೆ ಇತ್ತು ಆಗ. ಆಮೇಲೆ ಅದು ನೀವೇ ಹೇಳಿದ ಹಾಗೆ 17,500 ಅಡಿಯಿಂದ ಎತ್ತರಕ್ಕೆ ಹಾರೋದು ಅಷ್ಟು ಸುಲಭ ಅಲ್ಲ. ಅಲ್ಲಿ ಯಾವುದೇ ಯಂತ್ರೋಪಕರಣ ಆದರೂ ತಾಂತ್ರಿಕವಾಗಿ ಏನಾದರೂ ಮಿಗ್ಗೆ ತೊಂದರೆಯಾಗಿ ಅದನ್ನ ಸರಿಪಡಿಸಬಹುದಾದಂಥ ಒಂದು ದೊಡ್ಡ ಸವಾಲು ನಿಮಗೆ ಬಂತ ಹೇಗೆ?
1: ವಿಮಾನ ನಾವು ಸನ್ನದ್ಧ ಮಾಡಿ ವಿಮಾನ ಹಾರಿದಾಗ ಒಂದೆರಡು ಸಂದರ್ಭಗಳಲ್ಲಿ ತಾಂತ್ರಿಕ ದೋಷಗಳಿಂದಾಗಿ ವಿಮಾನ ಪುನಃ ಬಂದಿದ್ದಂಥ ಪ್ರಮೇಯಗಳಿತ್ತು. ಬಂದದ್ದ ವಿಮಾನಗಳನ್ನು ನಾವು ಪುನಃ ಪರಿಶೀಲನೆ ಮಾಡಿ ಪುನಃ ಹಾರಾಟಕ್ಕೆ ಅಣಿಗೊಳಿಸಿದ್ವಿ. ಮತ್ತು ಯಾವುದೇ ಯುದ್ಧ ವಿಮಾನ ಆ ಸಂದರ್ಭದಲ್ಲಿ ನಮ್ಮ ಯುದ್ಧ ವಿಮಾನಗಳು ನಮ್ಮ ಕಡೆಯಿಂದ ಯಾವುದೇ ಹಾನಿಗೊಳಗಾಗಿಲ್ಲ. ನಮ್ಮ ಯಾವುದೇ ಯುದ್ಧ ವಿಮಾನಗಳು ಹಾನಿಗೊಳಗಾಗಿಲ್ಲ ಹೇಳುವಂಥದ್ದನ್ನು ಈ ಸಂದರ್ಭ ಹೇಳೋಕ್ಕೆ ಇಷ್ಟಪಡ್ತೀವಿ. ಯಾಕಂದರೆ ನಮ್ಮ ದಾಳಿ ಅಥವಾ ನಮ್ಮ ಏರ್ ಸಪೋರ್ಟ್ ಏನಿತ್ತು ಅದು ನಿಖರವಾಗಿತ್ತು. ಆದ್ದರಿಂದ ನಾವು ಇದರಲ್ಲಿ ಹೆಚ್ಚು
0: ವಿಮಾನಗಳನ್ನು
1: ಕಳ್ಕೊಂಡಿಲ್ಲ ಹೇಳುವಂಥದ್ದನ್ನು ಈ ಸಂದರ್ಭ ಹೇಳೋಕ್ಕೆ ಇಷ್ಟಪಡ್ತೀನಿ.
0: ಈಗ ಯುದ್ಧ ಎಲ್ಲಿ ನಡೆಯುತ್ತೋ ಅಲ್ಲಿಗೆ ಹತ್ತಿರಕ್ಕೆ ಒಂದು ಬೇಸ್ ಮಾಡ್ಕೊಳ್ಳಲಾಗುತ್ತೆ. ಮೊದಲೇ ಈಗ ನೀವು ಪಾಲಂನಲ್ಲಿದ್ದರೂ ಕೂಡ ಈ ಮಿಗ್ಗಳನ್ನಾಗಲಿ ಅಥವಾ ಜಾಗ್ವಾರ್ಗಳನ್ನಾಗಲಿ ಹೋಗಿ ಒಂದು ಬೇಸಲ್ಲಿ ಇಟ್ಕೊಳ್ಬೇಕು, ಅಲ್ಲಿ ತಯಾರಿ ಮಾಡಬೇಕು, ಅಲ್ಲಿಂದ ಶೀಘ್ರವಾಗಿ ಅವು ಹಾರಿ ಶತ್ರು ನೆಲೆಯ ಮೇಲೆ ದಾಳಿ ಮಾಡೋ ಹಾಗೆ ಇರಬೇಕು. ಆ ಬೇಸ್ ಏನಿದೆ ಅದು ಬಹಳ ದೂರ ಇರಲ್ಲ ಶತ್ರು ನೆಲೆಯಿಂದ, ಸ್ವಲ್ಪ ಸಮೀಪದಲ್ಲೇ ಇರ್ತಿರುತ್ತೆ. ಅಲ್ಲಿ ಯಾವತ್ತು ಈಗ ಶತ್ರುಗಳು ಕೂಡ ಅದನ್ನು ದಾಳಿ ಮಾಡುವಂತಹ ಸಂದರ್ಭ ಇರುತ್ತೆ ಆ ಬೇಸ್ ಅನ್ನು. ಹಾಗಾಗಿ ಸದಾ ಸನ್ನದ್ಧವಾಗಿರ್ಬೇಕು, ಸದಾ ಜಾಗೃತವಾಗಿರ್ಬೇಕಾದಂತ ಅವಶ್ಯಕತೆ ಇರುತ್ತೆ. ಅದು 24 ಗಂಟೆಗಳೂ ಕೂಡ ಹಾಗೆ ಇರಬೇಕಾಗುತ್ತೆ. ಅವಾಗ ನಿಮಗೆ ಊಟ ನಿದ್ದೆ ಅದೆಲ್ಲ ಯಾವುದು ಒಂದು ಲೆಕ್ಕಕ್ಕೆ ಬರೋದಿಲ್ಲ ಆ ಸಂದರ್ಭದಲ್ಲಿ. ಹಾಗೆ ತುಂಬಾ ಅದು ಈಗ ನಾವು ನೆನಪಿಸ್ಕೊಂಡ್ರೆ ಅದು ಕಷ್ಟ ಅನ್ಸುತ್ತೆ. ಆದರೆ ಕೆಲಸ ಮಾಡ್ತಾ ಇರುವಾಗ ನಿಮಗೆ ಅಲ್ಲಿ ಕಾರ್ಯತತ್ಪರರಾಗಿರುವಾಗ ಇದು ಯಾವುದರ ಪರಿವೆಯೇ ಇರೋದಿಲ್ಲ. ಆ ಥರದ ಅನುಭವ ಇದ್ರೆ ಹೇಳಿ.
1: ಹೌದು, ಈ ಒಂದು ಸಲ ಒಂದು ವಾರ್ ಡಿಕ್ಲೇರ್ ಆದರೆ ಅಂದರೆ ಯುದ್ಧದ ಒಂದು ಘೋಷಣೆ ಆದ ಮೇಲೆ ನಾವು ನಾವಿರುವಂಥ ತಾಣದಲ್ಲಿ ಅಥವಾ ನಮ್ಮ ನಾವು ಎಲ್ಲಿ ಕೆಲಸ ಮಾಡ್ತಾ ಇರ್ತೀವಿ ವಾಯು ತಾಣದಲ್ಲಿ ಆ ಎಲ್ಲ ಕಡೆ ಒಂದು ಜನರಲ್ ವಾರ್ನಿಂಗ್ ಕೊಟ್ಟಿರ್ತೀವಿ. ಎಲ್ಲರೂ ಸನ್ನದ್ಧರಾಗಿರಬೇಕು ಹೇಳುವಂಥ ಒಂದು ವಾರ್ನಿಂಗ್ ಕೊಟ್ಟಿರ್ತೀವಿ. ಮತ್ತೆ ಅಲ್ಲಿ ನಮ್ಮಲ್ಲಿ ಬ್ಲ್ಯಾಕ್ಔಟ್ ಬ್ಲ್ಯಾಕ್ಔಟ್ ಅಂದ್ರೆ ವಿದ್ಯುತ್ ರಾತ್ರಿ ಎಲ್ಲ ಕತ್ತಲು ಮಾಡಿಬಿಟ್ಟು ಬ್ಲ್ಯಾಕ್ಔಟ್ ಮಾಡ್ತಾರೆ.
0: ಲೈಟ್ ಹಾಕೋ ಹಾಗಿಲ್ಲ,
1: ಯಾಕಂದ್ರೆ ಅದರಿಂದ ವೈರಿಗಳಿಗೆ ಶತ್ರುಗಳಿಗೆ ನಮ್ಮ ತಾಣ ಗುರುತಿಸಬಾರದು ಹೇಳುವ ಉದ್ದೇಶದಿಂದ ಬ್ಲ್ಯಾಕ್ಔಟ್ ಮಾಡಿರ್ತಾರೆ. ಅದೇ ಸಂದರ್ಭದಲ್ಲಿ ನಮ್ಮ ಎಲ್ಲರ ಫ್ಯಾಮಿಲಿ ಇರ್ಬೋದು ಅಥವಾ ನಮ್ಮ ಸಿವಿಲಿಯನ್ ಪಾಪ್ಯುಲೇಷನ್ ಇರ್ಬೋದು ಅವರೆಲ್ಲರಿಗೂ ಒಂದು ಮೈಕ್ ಮೂಲಕ ಅಥವಾ ವಾಹನಗಳ ಮೂಲಕ ಎಲ್ರಿಗೂ ಒಂದು ಘೋಷಣೆ ಕೊಡ್ತೀವಿ. ಏನಂತ ಹೇಳಿದ್ರೆ ಯಾರೂ ಅನಗತ್ಯವಾಗಿ ಮನೆಯಿಂದ ಹೊರಗೆ ಬರಬಾರ್ದು, ಮನೆ ಒಳಗಡೆ ಇರಬೇಕು ಅಂತದನ್ನು. ನಮ್ಮ ವಾಯು ತಾಣದಲ್ಲಿ ಅಥವಾ ಬೇರೆ ಯಾವುದಾದ್ರು ಸೇನಾ ತಾಣಗಳಲ್ಲಿ ಬಂಕರ್ಗಳು ಇರುತ್ತವೆ ಸೈರನ್ ಆದರೆ ಆ ಬಂಕರ್ಗಳಲ್ಲಿ ನಾವು ಹೋಗಿ ಆ ಸೈರನ್ ಆದಾಗ ನಾವು ಅಡಗಿ ಕುಳಿತುಕೊಳ್ಬೇಕಾಗತ್ತೆ. ಮತ್ತೆ ಈ ಸಂದರ್ಭದಲ್ಲಿ ನಾವು ಯಾವಾಗಲೂ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇರ್ತೀವಿ. ಯಾಕಂದ್ರೆ ನಾವು ಸೇನೆಯವರೇ ಆದ ಕಾರಣ ನಮ್ಮ ಕೆಲಸದಲ್ಲಿ ತುಂಬ ಮುಂಚೂಣಿಯಲ್ಲಿ ಅಥವಾ ತುಂಬ ಹುರುಪಿನಿಂದ ಕೆಲಸ ಮಾಡಿಕೊಂಡು ಬೇಕಂದರೆ ನಮ್ಮ ವಿಮಾನವನ್ನು ತಯಾರು ಮಾಡಬೇಕಾಗತ್ತೆ. ಡ್ಯೂಟಿಗೆ ಹೋಗ್ಬಿಟ್ಟು ವಿಮಾನ ತಯಾರು ಮಾಡುವಂಥದ್ದು ವಿಮಾನ ಹಾರಾಟಕ್ಕೆ ಅಣಿಗೊಳಿಸಿ ನಾವು ವಿಮಾನವನ್ನು ಇಟ್ಟಿರ್ತೇವೆ. ಅದರೊಳಗೆ ಎಲ್ಲ ಶಸ್ತ್ರಾಸ್ತ್ರಗಳನ್ನು ನಾವು ತುಂಬಿಸಿಟ್ಟಿರ್ತೀವಿ. ಅದು ಮಿಸೈಲ್ ಇರ್ಬೋದು ಅಥವಾ ಬಾಂಬ್ ಇರ್ಬೋದು ಅಥವಾ ರಾಕೆಟ್ ಇರ್ಬೋದು, ಇಂಥವುಗಳನ್ನು ತುಂಬಿಸಿ ವಿಮಾನ ರೆಡಿಯಾಗಿರುತ್ತೆ.
0: ಈ ಬೇಸ್ಗಳು ಅಂತ ಹೇಳಿದ್ನಲ್ಲ, ಒಂದು ತಾತ್ಕಾಲಿಕ ಒಂದು ನೆಲೆ ಮಾಡ್ಕೊಂಡಿರ್ತಿರಲ್ಲ, ಅಲ್ಲಿ ಸುತ್ತಮುತ್ತಲು ಸಾರ್ವಜನಿಕರು ಯಾರಿಗೂ ಇರೋದಕ್ಕೆ ಅವಕಾಶ ಇರಲ್ಲ.
1: ಭಾರತೀಯ ವಾಯುಸೇನೆಯ ತಾಣಗಳು ಅಥವಾ ಭಾರತೀಯ ಸೇನೆಯ ತಾಣಗಳೆಲ್ಲ ತುಂಬ ಸುರಕ್ಷಿತ ತಾಣಗಳಾಗಿರುತ್ತವೆ. ಅಲ್ಲಿ ಅನಗತ್ಯ ಅಥವಾ ಅಪ್ಪಣೆ ಇಲ್ಲದೆ ಯಾರು ಪ್ರವೇಶ ಮಾಡುವಂತಹ ಒಂದು ಅವಕಾಶ ಇರುವುದಿಲ್ಲ. ಆದ್ದರಿಂದ ಇದು ಹೈಲಿ ಸೆಕ್ಯೂರ್ಡ್ ಝೋನ್ ಆಗಿರುತ್ತೆ, ತುಂಬ ಸೆಕ್ಯೂರ್ಡ್ ಇರೋ ಝೋನ್ ಆಗಿರುತ್ತೆ. ಆದ್ರಿಂದ

0: ಆ ಥರ ಆಗುವ ಪ್ರಮೇಯ ಬಹಳ ಕಡಿಮೆ. ಯಾಕಂತ ಹೇಳಿದ್ರೆ ಸಪೋಸ್ ಯುದ್ಧ ವಿಮಾನದಲ್ಲಿ ಒಂದು ಕ್ಷಿಪಣಿ ಕೊಂಡೋದ್ರೆ ಅದು ಏರ್ ಟು ಗ್ರೌಂಡ್ ಮಿಸೈಲ್ ಆಗಿರುತ್ತೆ. ಅಂದರೆ ವಿಮಾನದಿಂದ ನಾವು ಅದನ್ನು ಟ್ರಿಗರ್ ಆನ್ ಮಾಡಿ ಅದನ್ನು ಆಪರೇಷನ್ ಮಾಡಿದ್ರೆ ಅದು ಹೋಗ್ಬಿಟ್ಟು ಯಾವ ಯಾವ ಟಾರ್ಗೆಟನ್ನು ಅದು ಭೇದಿಸ್ಬೇಕು ಆ ಟಾರ್ಗೆಟೇ ಭೇದಿಸುತ್ತೆ. ಅದು ಫೇಲ್ಯೂರ್ ಆಗೋ ಚಾನ್ಸಸ್ ಭಾಳ ಕಡಿಮೆ. ಬಾಂಬ್ ಅಷ್ಟೇ, ಬಾಂಬ್ ಅಂತ ಹೇಳಿದ್ರೆ ಇಂಥ ತಾಣಕ್ಕೆ ಅದನ್ನು ಬಾಂಬನ್ನು ಬೀಳಿಸ್ಬೇಕಂತ ಹೇಳುವಂತ ಒಂದು
1: ಮೆಷರ್ಮೆಂಟ್
0: ಮೆಷರ್ಮೆಂಟ್ ಇರುತ್ತೆ, ಅಥವಾ ಒಂದು ಕ್ಲಿಯರ್ ಅವರಿಗೆ ಒಂದು ಮಾರ್ಕಿಂಗ್ ಇರುತ್ತೆ, ಅದರ ಪ್ರಕಾರ ಹೋಗಿ ಅದು ಬೀಳುತ್ತೆ. ಸೊ ಅಂಥ ಸಂದರ್ಭಗಳಲ್ಲಿ ಅವುಗಳು ವೈಫಲ್ಯ ಅಂತ ಹೇಳುವಂಥದ್ದು ಬಹಳ ಕಡಿಮೆ ಆಗಿರುತ್ತೆ. ಸೊ ನಿಖರವಾಗಿ ಅವುಗಳು ಕೆಲಸ ಮಾಡುತ್ತವೆ ಹೇಳುವಂಥದ್ದನ್ನು ಹೇಳ್ತೀನಿ.
1: ಈಗ ನಿಮ್ಮ ಟೀಮ್ಗಳಿಗೆ ಕಮಾಂಡರ್ಸ್ ಅಂತ ಇರ್ತಾರೆ, ಮೇಲಧಿಕಾರಿಗಳು, ಅನೇಕ ಬಾರಿ ಅವರು ನಿಮಗೆ ಕೆಲವು ಸೂಚನೆಗಳನ್ನು ಕೊಡ್ತಿರ್ತಾರೆ, ಅವರ ಸೂಚನೆಗಳ ಮೇರೆಗೆ ನೀವು ಕೆಲಸ ಮಾಡ್ತಿರ್ಬೇಕಾಗುತ್ತೆ. ಯಾರು ಈ ಥರದ ಮೇಲಧಿಕಾರಿಗಳು ಕಮಾಂಡರ್ಸು ಚೆನ್ನಾಗಿರ್ತಾರಲ್ಲ, ಆ ತಂಡ ಬಹಳ ಉತ್ಸಾಹದಿಂದ ಕೆಲಸ ಮಾಡುತ್ತೆ, ಮತ್ತು ಅವರು ಯುದ್ಧದ ಯಶಸ್ಸಿಗೂ ಕಾರಣರಾಗಿರ್ತಾರೆ, ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ. ಹಾಗೆ ನಿಮ್ಗೆ ಸಿಕ್ಕಂತ ಅಂತ ಅಧಿಕಾರಿಗಳನ್ನು ನೆನಪು ಮಾಡ್ಕೊಳ್ಬೋದ?
0: ನಾವು ಈಗ ಹೇಳಿದಂಗೆ ನಮ್ಮದೊಂದು ತಾಂತ್ರಿಕ ವಿಭಾಗ ಇರುತ್ತೆ, ನಮ್ಮ ಒಂದು ಇಂಜಿನಿಯರಿಂಗ್ ಟೀಮ್ ಇರುತ್ತೆ, ನಾವೆಲ್ಲ ವಿಮಾನವನ್ನು ತಯಾರಿ ಮಾಡುವಂಥ ಟೀಮಿನವರಾಗಿರ್ತಾರೆ. ನಮ್ಮ ಟೀಮಿಗೆ ಒಬ್ಬರು ಇಂಜಿನಿಯರಿಂಗ್ ಆಫೀಸರ್ ಅಂತ ಹೇಳಿ ಇನ್ನೊಬ್ಬರು ಇರ್ತಾರೆ, ನಮ್ಮ ಮೇಲ್ದಲ್ಲಿರ್ತಾರೆ, ಅವರು ಇದನ್ನೆಲ್ಲನೂ ಉಸ್ತುವಾರಿ ನೋಡಿಕೊಳ್ಳೋರಾಗಿರ್ತಾರೆ. ಅವರ ಮೇಲೆ ನಮ್ಮ ಇಡೀ ನಮ್ಮ ಒಂದು ಸ್ಕ್ವಾಡ್ರನ್ ಅಂತ ಹೇಳ್ತೀವಿ ನಾವು, ಅಥವಾ ನಮ್ಮ ಒಂದು ಯೂನಿಟಿಗೆ ಒಬ್ಬರು ಕಮಾಂಡಿಂಗ್ ಆಫೀಸರ್ ಅಂತ ಹೇಳಿರ್ತಾರೆ. ಸೊ ಹೀ ವಿಲ್ ಬಿ ದ ಓವರ್ ಆಲ್ ಇನ್ ಚಾರ್ಜ್ ಆಫ್ ಅವರ್ ಕಂಪ್ಲೀಟ್ ಬಿಗ್ ಯೂನಿಟ್. ಅವರ ಪೂರ್ಣ ಆದೇಶದಂತೆ ನಾವು ಕೆಲಸ ಮಾಡ್ತಾ ಇರಬೇಕಾಗುತ್ತೆ.
1: ಹೀಗೆ ನೀವು 26 ವರ್ಷ ಸೇವೆ ಸಲ್ಲಿಸಿದ್ರಿ ಬೇರೆ ಬೇರೆ ಕಡೆಗಳಲ್ಲಿ, ಬಹಳ ಒಳ್ಳೆಯ ಅನುಭವವನ್ನು ನಿಮ್ಮ ಈ ಸೇವಾ ಅವಧಿ ನಿಮಗೆ ಕೊಡ್ತು. ಕೊನೆಗೆ ಸೇವೆಯಿಂದ ನಿರ್ಗಮಿಸಬೇಕು ಅನ್ನುವಂಥ ಒಂದು ನಿರ್ಧಾರ ಮಾಡಿ 26 ವರ್ಷದ ನಂತರದಲ್ಲಿ ನೀವು ಸೇವಾ ನಿವೃತ್ತಿಯನ್ನು ತೆಗೆದುಕೊಳ್ಬೇಕು ಅನ್ನೋ ಮನಸ್ಸು ಮಾಡಿದ್ರಿ. ಹೀಗೆ ಬಹಳ ಶಿಸ್ತಿನಿಂದ ದಕ್ಷತೆಯಿಂದ, ಅದು ಭಾರತೀಯ ವಾಯುಸೇನೆಯಂಥ ಒಂದು ದೊಡ್ಡ ಸಂಸ್ಥೆಯಲ್ಲಿ ಕೆಲಸ ಮಾಡಿ ಅಲ್ಲಿಂದ ಹೊರಗೆ ಬರೋದು ಅಷ್ಟು ಸುಲಭ ಅಲ್ಲ. ಹಾಗೆ ಹೊರಗೆ ಬರುವಾಗ ಹೇಗಿತ್ತು ನಿಮ್ಮ ಮನಸ್ಥಿತಿ?
0: 26 ವರ್ಷ ಭಾರತೀಯ ವಾಯುಸೇನೆ ಕೆಲಸ ಮಾಡಿದ ನಂತರ ನಮ್ಮ ಮನಸ್ಸು ಪೂರ್ಣವಾಗಿ ಒಂದು ಡಿಫೆನ್ಸಿನ ಒಂದು ಸಿಸ್ಟಮ್ಗೆ ಟ್ಯೂನ್ ಆಗಿರುತ್ತೆ. ಸೊ ಮುಂದಿನ ನಮ್ಮ ಸಾಂಸಾರಿಕ ಜೀವನದ ದೃಷ್ಟಿಯಿಂದ ನಾವು ಭಾರತೀಯ ವಾಯುಸೇನೆಯನ್ನು ಸೇನೆಯಿಂದ ಸ್ವಯಂ ನಿವೃತ್ತಿ ಪಡೆದವರಾಗಿರುತ್ತೇನೆ. ಭಾರತ ಮನಸ್ಸಿನಿಂದಲೇ ಭಾರತೀಯ ವಾಯುಸೇನೆ ಬಿಟ್ಟು ಹೇಳುವಂಥದ್ದನ್ನು ಈಗ ಹೇಳ್ತೀನಿ ನಾನು. ಯಾಕಂತ ಹೇಳಿದ್ರೆ ಈವನ್ ಟುಡೇ ಇವತ್ತೂ ಅಷ್ಟೇ, ನಮ್ಮನ್ನು ಭಾರತೀಯ ವಾಯುಸೇನೆಗೆ ಪುನಃ ಕರೆದ್ರೆ ಪುನಃ ನಮ್ಮನ್ನು ದೇವ್ ಆಸ್ಪಿ ಟು ಜಾಯಿನ್ ಬ್ಯಾಕ್, ಐ ಆಮ್ ರೆಡಿ ಟು ಜಾಯಿನ್ ಬ್ಯಾಕ್ ಆ ಥರ. ಯಾಕಂದರೆ ನಮ್ಮ ದೇಶ ನಮ್ಮ ಮಾತೃಭೂಮಿ ಅತ್ಯಂತ ಶ್ರೇಷ್ಠ. ಸೊ ಅದಕ್ಕೆ ನಾವು ಯಾವಾಗಲೂ ತಲೆ ಬಾಗ್ತೀವಿ. ಆ ವಿಚಾರದಲ್ಲಿ ನನಗೆ ಇನ್ನೂ ಬಹಳ ಅಭಿಮಾನ ಇದೆ.
1: ಇನ್ನು ನಿಮ್ಮ ಸೇವೆಯಲ್ಲಿ ಸಾಕಷ್ಟು ಪದಕಗಳನ್ನು, ಪಾರಿತೋಷಕಗಳನ್ನು ನೀವು ಪಡಿತೀರಿ. ಅದು ನಿಮ್ಮ ಸೇವಾವಧಿ ಇಷ್ಟು ವರ್ಷ ಆದಮೇಲೆ, ಅಥವಾ ನೀವು ಮರುಭೂಮಿಯಲ್ಲಿ ಕೆಲಸ ಮಾಡಿದ್ರಿ, ಅಥವಾ ಕಾರ್ಗಿಲ್ನಂಥ ಬಹಳ ಕಠಿಣ ಪ್ರದೇಶಗಳಲ್ಲಿ ಕೆಲಸ ಮಾಡಿದ್ರೆ, ಅದು ಸಿಯಾಚಿನ್ ಆಗಿರ್ಬೋದು, ಕಾರ್ಗಿಲ್ ಆಗಿರ್ಬೋದು, ಲಡಾಖ್ ಆಗಿರ್ಬೋದು, ಇಂಥ ಕಡೆ ಕೆಲಸ ಮಾಡಿದಾಗ ಅದಕ್ಕೆಲ್ಲ ನಿಮಗೆ ಭಾರತೀಯ ವಾಯುಸೇನೆ ಒಂದು ಪ್ರೋತ್ಸಾಹದಾಯಕವಾಗಿ ಪಾರಿತೋಷಕಗಳನ್ನು, ಪದಕಗಳನ್ನು ಕೊಡುತ್ತೆ, ಅವುಗಳ ಬಗ್ಗೆ ನೆನಪು ಮಾಡಿಕೊಳ್ಳಿ.
0: ಅಂದರೆ ಈ ನಮ್ಮ ಸೇನಾ ಸಿಸ್ಟಮಲ್ಲಿ, ಅಂದರೆ ನಮ್ಮ ಡಿಫೆನ್ಸ್ ಫೋರ್ಸಲ್ಲಿ ಇರುವಂತಹ ಒಂದು ಅವಾರ್ಡಿಂಗ್ ಸಿಸ್ಟಮ್ ಅಂತ ಹೇಳುವಂಥದ್ದನ್ನು ನಾನು ಹೇಳ್ತೀನಿ. ಯಾಕಂದರೆ ಅದು ಒಬ್ಬೊಬ್ಬರ ಒಂದು ಸಾಧನೆ. ಆ ಸಾಧನೆ ನಾವು ಅಂದರೆ ಒಂದು ಪರ್ಫಾರ್ಮೆನ್ಸ್ ಸರಿಯಾಗಿ ಮಾಡಿಕೊಡು, ಸ್ಯಾಟಿಸ್ಫ್ಯಾಕ್ಟರಿ ಪರ್ಫಾರ್ಮೆನ್ಸ್ ಮಾಡಿದ್ರೇ ಆ ಸಾಧನೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಒಂದು ಸುಮ್ಮನೆ ಸಮಯ ಕಳೆಯೋಕ್ಕೆ ಕೂತ್ಕೊಂಡ್ರೆ ಆ ಥರ ಯಾವುದೇ ಸಾಧನೆ ಮಾಡೋಕ್ಕಾಗಲ್ಲ. ಸೊ ಆ ದೃಷ್ಟಿಯಿಂದ ನಾವು ಈಗ ರಾಜಸ್ಥಾನ ಸೆಕ್ಟರ್ ಆ ಸಂದರ್ಭಗಳಲ್ಲಿ ಅಂದರೆ ಒಂದು 30-40 ವರ್ಷಗಳ ಹಿಂದಿನ ವಿಚಾರಗಳಲ್ಲೆಲ್ಲ ಅದು ಮರುಭೂಮಿ ಥರ. ಸೊ ಅಲ್ಲಿ ಸೇವೆ ಮಾಡುವಂಥದ್ದು ಬಹಳ ಕಷ್ಟದ ಪರಿಸ್ಥಿತಿಯಲ್ಲಿ ನಾವು ಕೆಲಸ ಮಾಡಿದ್ವಿ. ನಮಗೆ ಈಗಿನ ಥರ ಅನುಕೂಲ ವ್ಯವಸ್ಥೆ ಅಥವಾ ಆ ಥರದ ವ್ಯವಸ್ಥೆಗಳು ಇರಲಿಲ್ಲ. ಸೊ ಅಲ್ಲಿಯ ರಾಜಸ್ಥಾನ ಮರುಭೂಮಿ ಅಂತ ಹೇಳಿದ್ರೆ ಅಲ್ಲಿಯ ಉಷ್ಣತೆ 48-50 ಡಿಗ್ರಿ ಟೆಂಪರೇಚರ್ ನಾವು ಕೆಲಸ ಮಾಡಿದ್ವಿ. ನಮಗೆ ಈಗಿನ ಥರ ಅನುಕೂಲ ವ್ಯವಸ್ಥೆ ಅಥವಾ ಆ ಥರದ ವ್ಯವಸ್ಥೆಗಳು
1: ಇರಲಿಲ್ಲ.
0: ಸೊ ಆ ಥರ ಎಲ್ಲ ಒಂದು ಕಷ್ಟದ ಸನ್ನಿವೇಶ ಕೆಲಸ ಮಾಡಿದ ಕಾರಣ ನಮಗೆ ಅದಕ್ಕೊಂದು ಅಲ್ಲಿಗೆ ಒಂದು ಸಪರೇಟ್ ಮೆಡಲ್, ಮರುಸ್ಥಳ ಸೇವಾ ಮೆಡಲ್ ಹೇಳುವಂಥದ್ದನ್ನು ಆ ಸಂದರ್ಭದಲ್ಲಿ ನಮಗೆ ಕೊಟ್ಟಿದ್ದರು. ಯಾಕಂದರೆ ಅಲ್ಲಿ ಆ ಒಂದು ಟಫ್ ಟೆರೇನ್ ಕೆಲಸ ಮಾಡಿದಂಥ ದೃಷ್ಟಿಯಿಂದ ಅದು ಸರ್ಕಾರ ಅಥವಾ ನಮ್ಮ ಸೇನೆ ನಮಗೆ ಗುರುತಿಸಿರುವಂತಹ ಒಂದು ಹಂತ. ಸೊ ಹಾಗೆ ಮತ್ತೆ ಆಮೇಲೆ ಅದ ನಂತರ ಸರ್ವಿಸ್ ಆದ ನಂತರ 20 ಮಿನಿಟ್ಸ್ ಲಾಂಗ್ ಸರ್ವಿಸ್ ಮೆಡಲ್ ಕೊಡ್ತಾರೆ, ಮತ್ತೆ 28 ಸೀರಿಯಸ್ ಇನ್ನೊಂದು ಸರ್ವಿಸ್. ಆ ಥರ ಸರ್ವಿಸಲ್ಲಿ ಕ್ಲಿಯರ್ ರೆಕಾರ್ಡ್ ಇರಬೇಕಾಗುತ್ತೆ, ಸುಮ್ಮನೆ ಸರ್ವಿಸ್ ಅಂತ ಹೇಳಿ ಮಾಡಿದ್ರೆ ಆಗಲ್ಲ. ನಮ್ಮ ಪರ್ಫಾರ್ಮೆನ್ಸ್ ಇಲ್ಲದ್ರೆ ದೇವಲ್ಲಿ ಡಿಮೋಟ್.

0: ನಮ್ಮನ್ನು ಆ ಹುದ್ದೆಯನ್ನು ಕೆಳಗಿಳಿಸುವಂಥ ಅವಕಾಶವೂ ಇರುತ್ತೆ.
1: ಅಂದ್ರೆ ಒಬ್ಬ ಸೈನಿಕ ಸದಾ ಸದೃಢನಾಗೇ ಇರಬೇಕು, ಮತ್ತೆ ಅದು ಮಾನಸಿಕವಾಗಿ ಆಗಿರಬಹುದು ಅಥವಾ ದೈಹಿಕವಾಗಿರಬಹುದು.
0: ದೈಹಿಕ ಮಾನಸಿಕವಾಗಿ ಸನ್ನದ್ಧನಾಗಿದ್ದರೇನೆ ಅವನು
1: ಸೈನಿಕ
0: ಕೆಲಸ
1: ಅಂತ
0: ಮಾಡೋಕೆ ಸ್ಟಾರ್ಟ್
1: ಅನಿಸ್ಕೊತಾನೆ.
0: ಆಗುತ್ತೆ. ಯಾಕಂದರೆ ಈ ಭಾರತೀಯ ವಾಯುಸೇನೆ ಅಥವಾ ನೌಕಾದಳ ಅಥವಾ ಭಾರತೀಯ ಸೇನೆಗೆ ಸೇರಿಕೊಂಡ್ರೆ ಅವ್ರಿಗೆ ಕೆಲವು ಫಂಡಮೆಂಟಲ್ ರೈಟ್ಸ್ ಬಗ್ಗೆ ರೆಸ್ಟ್ರಿಕ್ಷನ್ ಇರುತ್ತೆ. ಸೊ ಅವ್ರು ಸಿವಿಲಿಯನ್ಸ್ ಅಂದರೆ ಹೊರಗಿನ ನಾಗರಿಕರಿಗೂ ಅವರಿಗೆ ಸ್ವಲ್ಪ ವ್ಯತ್ಯಾಸ ಇರುತ್ತೆ. Article 33 ಆಫ್ ದ ಕಾನ್ಸ್ಟಿಟ್ಯೂಷನ್, ಸೊ ದೇರ್ ಆರ್ ಸಮ್ ಸರ್ಟನ್ ರೆಸ್ಟ್ರಿಕ್ಷನ್ಸ್ ಇಂಪೋಸ್ಡ್ ಅಪಾನ್ ದ ಡಿಫೆನ್ಸ್
1: ಪರ್ಸನಲ್.
0: ಸೊ ಅದನ್ನು ನಾವು ಪಾಲಿಸಬೇಕಾಗುತ್ತೆ. ಅದು ನಮಗಿರುವಂತಹ ಒಂದು ಅಡಿಷನಲ್ ಜವಾಬ್ದಾರಿ ಅಂತ ಹೇಳಕ್ ಇಷ್ಟಪಡ್ತೀವಿ.
1: ಅಂದ್ರೆ ನೀವು ಅಲ್ಲಿ ಏನು ಕಳೆದುಕೊಳ್ಳೋದಿಲ್ಲ, ಆದ್ರೆ ಪಡ್ಕೊಂಡಿರ್ತೀರಾ?
0: ಹೌದು, ಪಡ್ಕೊಂಡಿರ್ತೀವಿ. ಅದು ನಾವು ದೇಶಕ್ಕೆ ಕೊಡುವಂಥ ಒಂದು ಕೊಡುಗೆ ಅಂತ ಹೇಳುವಂಥದ್ದನ್ನು ಇಷ್ಟಪಡ್ತೀವಿ. ಯಾಕಂದರೆ ಸಿ ಡಿಫೆನ್ಸ್ ಫೋರ್ಸಸ್ ಈಸ್ ದ ಒನ್ ಇನ್ ವಿಚ್ ವಿ ಆರ್ ರೆಡಿ ಟು ಸ್ಯಾಕ್ರಿಫೈಸ್ ಅವರ್ ಲೈಫ್ ಟು ದ ನೇಷನ್. ಅದು ಸ್ಪೆಷಾಲಿಟಿ ಆಫ್ ದ ಡಿಫೆನ್ಸ್ ಫೋರ್ಸಸ್.
1: ನಿಮ್ಮ ಈ ದೀರ್ಘ ಸೇವಾವಧಿಯಲ್ಲಿ ನೀವು ಉನ್ನತ ಅಧಿಕಾರಿಗಳನ್ನು ಯಾರನ್ನಾದರೂ ನೋಡ್ಲಿಕ್ಕೆ ಸಾಧ್ಯ ಆಗಿತ್ತಾ, ಭಾರತೀಯ ವಾಯುಸೇನೆಯವ್ರನ್ನ?
0: ಹೌದು, ನಾವು ನೋಡಿದ್ವಿ. ಅಂದರೆ ಸ್ವಾಭಾವಿಕವಾಗಿ ಅವರು ನಮ್ಮ ನಮ್ಮ ವಾಯುಸೇನೆಗಳಿಗೆ ಬರ್ತಾರೆ, ನಮ್ಮನ್ನು ಪರಿಶೀಲನೆ ಮಾಡ್ತಾರೆ, ನಮ್ಮ ಇಂಟ್ರಾಕ್ಷನ್ ಇದೆ. ನಮ್ಮಲ್ಲಿ ವೆಲ್ಫೇರ್ ಸಿಸ್ಟಮ್ ಅಂತ ಹೇಳಿದೆ. ವೆರಿ ಚೀಫ್ ಆಫ್ ಏರ್ ಸ್ಟಾಫ್ ಇರ್ಬೋದು ಅಥವಾ ಬೇರೆ ಯಾರಾದರೂ ಇರ್ಬೋದು, ಅವ್ರು ಬಂದು ನಮ್ಮ ಹತ್ರ ಇಂಟ್ರಾಕ್ಷನ್ ಮಾಡ್ತಾರೆ, ನಮ್ಮನ್ನು ಭೇಟಿ ಆಗ್ತಾರೆ, ನಮ್ಮನ್ನು ಮಾತಾಡಿಸ್ತಾರೆ. ಬಿಕಾಸ್ ವಿ ಆರ್ ಆಲ್ ಫ್ರಮ್ ದ ಒನ್ ಸಿಂಗಲ್ ಫ್ಯಾಮಿಲಿ. ರ್ಯಾಂಕ್ ಸ್ಟ್ರಕ್ಚರ್ ಇರುತ್ತೆ, ನಮ್ಮ ನಮ್ಮ ಜವಾಬ್ದಾರಿ ಇರುತ್ತೆ, ನಮ್ಮ ಹುದ್ದೆ ಇರುತ್ತೆ, ನಮ್ಮ ಅದು ಯಾವ ಏನಿದ್ರೂ ನಾವೆಲ್ಲ ಕಮ್ಸಂಡ್ರ ಸಿಂಗಲ್ ಫ್ಯಾಮಿಲಿ. ಆಸ್ ಎ ಕ್ಲೋಸ್ ನಿಟ್ ಫ್ಯಾಮಿಲಿ ನಾವು, ಹೌದು, ಆಸ್ ಎ ಕ್ಲೋಸ್ ನಿಟ್ ಫ್ಯಾಮಿಲಿ ವಿ ವರ್ಕ್. ದ ಅಲ್ಟಿಮೇಟ್ ಏಮ್ ಇಸ್ ಟು ಪ್ರೊಟೆಕ್ಟ್ ದ ನೇಷನ್ ಅಂತ ಹೇಳುವಂತಹ.
1: ಹೀಗೆ ನಿಮ್ಮ ಸೇವೆಯಲ್ಲಿ ನಿಮಗೆ ಸ್ವಾತಂತ್ರ್ಯ ದಿನದ ಮೆಡಲ್ ಕೂಡ ಸಿಕ್ತು.
0: ಹೌದು, ಅದು ಸ್ವಾತಂತ್ರ್ಯ ದಿನ ಅಂತ ಹೇಳಿದ್ರೆ, ನಮ್ಮ ಭಾರತ ಸ್ವಾತಂತ್ರ್ಯ ಸಿಕ್ಕಿ 50 ವರ್ಷ ಆದಾಗ ಆ ಸಂದರ್ಭದಲ್ಲಿ ಯಾರೆಲ್ಲ ಭಾರತೀಯ ಸಶಸ್ತ್ರ ಸೇನೆಗಳಲ್ಲಿ ಕೆಲಸ ಮಾಡಿದವರು ಅವರಿಗೆ ಪಡೆದಿರುವಂತಹ ಒಂದು ಮೆಡಲ್ ಆಗಿರುತ್ತೆ. ಅದು ಇಂಡಿಪೆಂಡೆನ್ಸ್ ಡೇ ಮೆಡಲ್ ಅಂತ ಹೇಳುವಂತಹದನ್ನ ಹೇಳ್ತೀವಿ ನಾವು. ಅದು ಆ ಸಂದರ್ಭದಲ್ಲಿ ಸಶಕ್ತರಾಗಿ ಯಾರು ಕೆಲಸ ಮಾಡಿದವರು ಭಾರತೀಯ ವಾಯುಸೇನೆಯಲ್ಲಿದ್ದರು ಅವರಿಗೆ ಕೊಟ್ಟಿರುವಂತಹ ಮೆಡಲ್ ಆಗಿತ್ತು.
1: ಈ ಹೊತ್ತಿನಲ್ಲಿ ನಿಂತು ಹಿಂದೆ ನೋಡಿದಾಗ ನಿಮ್ಮ ಜೀವನದ ಬಗ್ಗೆ ನಿಮಗೆ ಏನನ್ನಿಸ್ತಾ ಇದೆ?
0: ನನಗೆ ನಾನೊಂದು ಭಾರತೀಯ ವಾಯುಸೇನೆಗೆ ಸೇರಿ ಭಾರತ ಮಾತೆಗೆ ಒಂದು ಸೇವೆ ಸಲ್ಲಿಸುವಂತಹ ಒಂದು ಸುವರ್ಣಾವಕಾಶ ಸಿಕ್ಕಿತ್ತು. ಅದು ನನ್ನ ಜೀವನದ ನನ್ನ ಒಂದು ತಾರುಣ್ಯದ ಪೂರ್ಣ ಅವಧಿಯನ್ನು ನಾನು ಭಾರತೀಯ ಸೇನೆಗಳಿಗೆ ಕೊಟ್ಟಿದ್ದೆ ಹೇಳುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಅದು ಬಹಳ ಒಂದು ಸ್ಯಾಟಿಸ್ಫ್ಯಾಕ್ಟರಿ ಲೈಫ್ ಆಫ್ ಮೈ ಸರ್ ಅಂತ ಹೇಳುವಂಥದ್ದನ್ನು ಈ ಸಂದರ್ಭ ಹೇಳಕ್ಕೆ ಇಷ್ಟ.
1: ಶ್ರೀಧರ್ ಭಟ್ ಅವರೇ, ಈಗ ನಿಮ್ಮ ಕುಟುಂಬದವರು ಶ್ರೀಮತಿಯವರಾದ ಸುಧಾ ಎಸ್ ಭಟ್ ಅವರು, ಮಗಳು ಡಾಕ್ಟರ್ ರಮ್ಯಾ, ಮಗ ಪ್ರವೀಣ್ ಈಗ ನಮ್ಮೊಂದಿಗೆ ನಿಮ್ಮ ಕುರಿತು ಮಾತನಾಡ್ತಾರೆ, ಕೇಳೋಣ.
2: ನಮ್ಮ ಮದುವೆಯ ಸಂದರ್ಭದಲ್ಲಿ ಇವರ ವೃತ್ತಿ ಜೀವನದ ಬಗ್ಗೆ ನಾನು ಅಷ್ಟೊಂದು ಆಳವಾಗಿ ಯೋಚಿಸಿರಲಿಲ್ಲ. ಆದರೆ ಕಾಲಾನಂತರದಲ್ಲಿ ಅದರ ಗಾಂಭೀರ್ಯದ ಅರಿವಾಯಿತು. ದೇಶದ ಗಡಿಗಳನ್ನು ಕಾಯುವಲ್ಲಿ ಮತ್ತು ತುರ್ತು ಪರಿಸ್ಥಿತಿಗಳಲ್ಲಿ ತಮ್ಮ ಜೀವವನ್ನೇ ಮುಡಿಪಾಗಿಟ್ಟು ಸುದೀರ್ಘ ಸೇವೆಯನ್ನು ಸಲ್ಲಿಸಿ ನಿವೃತ್ತರಾಗಿರುವ ವೀರ ಯೋಧನ ಪತ್ನಿ ಎಂದು ಬಹಳ ಹೆಮ್ಮೆಯಿಂದ ಹೇಳ ಬಯಸುತ್ತೇನೆ. ಸೇನೆಯಲ್ಲಿ ಕಲಿತ ಶಿಸ್ತು ಮತ್ತು ನಾಯಕತ್ವದ ಗುಣಗಳನ್ನು ಈಗಲೂ ಸಮಾಜದ ಅಭಿವೃದ್ಧಿಗೆ ಬಳಸಿಕೊಳ್ಳುತ್ತಿದ್ದಾರೆ. ಶಾಲಾ ಕಾಲೇಜುಗಳಲ್ಲಿ ಮತ್ತು ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಯುವ ಜನರಿಗೆ ದೇಶಭಕ್ತಿಯ ಪಾಠವನ್ನು ಹೇಳಿಕೊಡುತ್ತಾರೆ. ನಿವೃತ್ತಿಯ ನಂತರವೂ ಸಮಾಜದ ಒಳಿತಿಗಾಗಿ ಶ್ರಮಿಸುವ ನಿವೃತ್ತ ಸೇನಾನಿಗಳು ನಮ್ಮ ರಾಷ್ಟ್ರದ ಹೆಮ್ಮೆ. ಇವರ ಸೈನಿಕ ಜೀವನ ಈಗಿನ ಯುವ ಜನಾಂಗಕ್ಕೆ ಮಾದರಿಯಾಗಲೆಂದು ನನ್ನ ಹಾರೈಕೆ. ನಮ್ಮ ಜೀವನದ ಪಯಣಕ್ಕೆ ದೋಣಿಯಾಗಿ ನಿಂತ ನಮ್ಮ ಕುಟುಂಬ ವರ್ಗದವರಿಗೆ, ಭಾರತೀಯ ವಾಯುಪಡೆಗೆ ಮತ್ತು ಭಗವಂತನಿಗೆ ನಾನು ಸದಾ ಕೃತಜ್ಞಳಾಗಿರುತ್ತೇನೆ.
3: ನನ್ನ ತಂದೆಯ 26 ವರ್ಷಗಳ ವಾಯುಸೇನೆಯ ಸೇವೆಯ ಬಗ್ಗೆ ನಮ್ಮ ಕುಟುಂಬ ಯಾವಾಗಲೂ ಹೆಮ್ಮೆ ಪಡುತ್ತದೆ ಮತ್ತು ಅವರಿಗೆ ಸದಾ ಕೃತಜ್ಞರಾಗಿರುತ್ತೇವೆ. ಆದರೆ ವಾಯುಸೇನೆ ಅಧಿಕಾರಿಯ ಮಗನಾಗಿ ಬೆಳೆದದ್ದು ಕೇವಲ ಅವರ ಜೀವನ ಮಾತ್ರ ರೂಪಿಸಲಿಲ್ಲ, ಅದು ನಮ್ಮ ಬದುಕನ್ನೇ ಬದಲಾಯಿಸಿತು. ಅದು ನಮಗೆ ಶಿಷ್ಟುಬದ್ಧ ಜೀವನವನ್ನು ಕಲಿಸಿಕೊಟ್ಟ ಒಂದು ವಿಶಿಷ್ಟ ವಾತಾವರಣವಾಗಿತ್ತು. ಅದರ ಜೊತೆಗೆ ನಮಗೆ ಸೆಂಟ್ರಲ್ ಸ್ಕೂಲಿನಲ್ಲಿ ಕಲಿಯುವ ಅದ್ಭುತ ಅವಕಾಶ ಸಿಕ್ಕಿತು. ಆ ತರಗತಿಗಳಲ್ಲಿ ನಾವು ಯಾವುದೇ ಒಂದು ಚೌಕಟ್ಟಿಗೆ ಸೀಮಿತವಾಗದೆ ದೇಶದ ಎಲ್ಲ ಕಡೆಯ ವಿದ್ಯಾರ್ಥಿಗಳ ಗುಂಪಿನೊಂದಿಗೆ ಒಟ್ಟಿಗೆ ಬೆಳೆದೆವು. ವಿಭಿನ್ನ ದೃಷ್ಟಿಕೋನಗಳನ್ನು ಗೌರವಿಸುವುದನ್ನು ನಾವು ಅಲ್ಲಿ ಕಲಿತೆವು. ಕೇವಲ ನಮಗೆ ಸಿಕ್ಕಿದ ಸಂಸ್ಕಾರ ಅಷ್ಟೇ ಅಲ್ಲದೆ ನಮ್ಮ ಈ ಕುಟುಂಬವು ವಾಯುಸೇನೆಯ ಸಂಸ್ಥೆಗೆ ಕೃತಜ್ಞರಾಗಿರಲು ಮತ್ತೊಂದು ಕಾರಣ.

0: ಕಾರಣವಾಗಿದೆ. ನಮ್ಮ ಪ್ರತಿಯೊಂದು ಅಗತ್ಯದಲ್ಲೂ ವಾಯುಸೇನೆಯು ಒಂದು ಭದ್ರವಾದ ಬೆಂಬಲವಾಗಿ ನಮ್ಮ ಹಿಂದೆ ನಿಂತಿದೆ. ಪ್ರತಿ ಹಂತದಲ್ಲೂ ನಮಗೆ ರಕ್ಷಣೆ ಮತ್ತು ಧೈರ್ಯವನ್ನು ನೀಡಿದೆ. ಇದರೊಂದಿಗೆ ಪ್ರತಿ ಹೆಜ್ಜೆಯಲ್ಲೂ ನಮ್ಮ ಇಡೀ ಕುಟುಂಬಕ್ಕೆ ಧೈರ್ಯ ತುಂಬುತ್ತಾ ನಮಗೆ ಗಟ್ಟಿಯಾಗಿ ಬೆಂಬಲವಾಗಿ ನಿಂತ ನನ್ನ ತಾಯಿಗೂ ನಾನು ಧನ್ಯವಾದ ಹೇಳಲು ಬಯಸುತ್ತೇನೆ. ತಂದೆಯ ಸೇವೆ, ತ್ಯಾಗ ಮತ್ತು ನಮಗೆ ಕಲಿಸಿಕೊಟ್ಟ ಜೀವನದ ಪಾಠಕ್ಕೆ ಧನ್ಯವಾದಗಳು.
1: ನನ್ನ ತಂದೆ ಬೆಳಗ್ಗೆ 7:30 ನನ್ನನ್ನು ಮತ್ತು ನನ್ನ ತಮ್ಮನನ್ನು ಸ್ಕೂಟರ್ನಲ್ಲಿ ಶಾಲೆಗೆ ಬಿಡಲು ಹೋಗುತ್ತಿದ್ದ ಆ ದಿನಗಳನ್ನು ನಾನು ಎಂದಿಗೂ ಮರೆಯಲಾರೆ. ನಾವು ಹೀಗೆ ಒಂದು ದಿನ ಹೋಗುವಾಗ ದಾರಿಯಲ್ಲಿ ಪೆರೇಡ್ ಮಾಡುತ್ತಾ ಏರ್ಫೋರ್ಸ್ ಟ್ರೇನೀಸಿಂದ ಒಂದು ಗುಂಪು ಸಿಕ್ಕಿತು. ಅವರು ಯೂನಿಫಾರ್ಮ್ನಲ್ಲಿ ಇದ್ದ ನನ್ನ ತಂದೆಯನ್ನು ನೋಡಿ ತಕ್ಷಣ ಇಡೀ ಗುಂಪು ಒಟ್ಟಿಗೆ ನಿಂತು ಗೌರವಪೂರ್ವಕವಾಗಿ ಸೆಲ್ಯೂಟ್ ಹೊಡೆಯಿತು. ಅವರು ನನ್ನ ತಂದೆಯ ಯೂನಿಫಾರ್ಮ್ಗೆ ನೀಡಿದ ಆ ಗೌರವವನ್ನು ನೋಡಿ ನನಗೆ ಮೈ ಜುಮ್ ಎಂದಿತ್ತು. ಅವರ ಜೀವನವು ಶಿಸ್ತು, ಪರಿಶ್ರಮ ಮತ್ತು ಸಮಯ ಪ್ರಜ್ಞೆಗೆ ಕಟ್ಟುಬಿದ್ದಿದೆ. ನಮಗೆ ಬೆಳೆಯುವಾಗ ದೇಶಭಕ್ತಿ ಅನ್ನೋದು ಬರೀ ಮಾತಾಗಿರಲಿಲ್ಲ, ಅದು ನಮ್ಮ ದೈನಂದಿನ ಜೀವನದ ಭಾಗವಾಗಿತ್ತು. ಅಷ್ಟೇ ಯಾಕೆ, ನಾವು ಫ್ಯಾಮಿಲಿ ಜೊತೆ ನೋಡುವ ಸಿನಿಮಾಗಳು ಹೆಚ್ಚಾಗಿ ದೇಶಭಕ್ತಿಯದ್ದೇ ಆಗಿರುತ್ತದೆ. ಪ್ರತಿ ಗಣರಾಜ್ಯೋತ್ಸವ ಮತ್ತು ಸ್ವಾತಂತ್ರ್ಯ ದಿನದಂದು ನಾವೆಲ್ಲರೂ ಬೆಳಗ್ಗೆ 7-8 ಗಂಟೆಗೆ ಧ್ವಜಾರೋಹಣ ನೋಡಲು ಹೆಮ್ಮೆಯಿಂದ ಹೋಗುತ್ತೇವೆ.
2: ಶ್ರೀಧರ್ ಭಟ್ ಅವರೇ, ನಿಮ್ಮ ಕುಟುಂಬದವರು ನಿಮ್ಮ ಬಗ್ಗೆ ಒಳ್ಳೆಯ ಮಾತುಗಳನ್ನು ಹೇಳಿದ್ರು. ನಿಮ್ಮ ಮನೆಯವರು, ಮಗಳು, ಮಗ ಎಲ್ಲರೂ ಕೂಡ ಬಹಳ ಒಳ್ಳೆಯ ಮಾತುಗಳನ್ನು ಹೇಳಿದ್ದು ಕೇಳಿ ಶ್ರೋತೃಗಳಿಗೆ ಹಾಗೆ ನಮಗೆಲ್ಲರಿಗೂ ತುಂಬ ಸಂತೋಷ ಆಗಿದೆ. ಈಗ ನಿಮ್ಮೊಂದಿಗೆ ಮಾತನ್ನ ಮುಂದುವರಿಸ್ತಾ,
3: ಭಾರತೀಯ ವಾಯುಸೇನೆ ಅನ್ನೋದು, ಅದು ನೀವು ಈಗಾಗಲೇ ಹೇಳಿದ್ವಿ, ನನ್ನ ಪೂರ್ತಿ ಯುವ ಅವಧಿಯನ್ನು ನಾನು ಸೇನೆಗೆ ಕೊಟ್ಟೆ ಅಂತ. ಹಾಗೆ ಇವತ್ತಿನ ಸೇನೆಗೆ ಯುವಜನರ ಅವಶ್ಯಕತೆ ಇದೆ, ಏನು ಹೇಳೋದಕ್ಕೆ ಬಯಸ್ತೀರಿ?
4: ಈಗಿನ ಯುವಜನರಿಗೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದ್ಬಿಟ್ರೆ, ಅವಕಾಶ ಸಿಕ್ಕಿದಾಗ ಎಲ್ಲರೂ ನಮ್ಮ ಭಾರತ ಮಾತೆಯ ಸೇವೆಗೆ, ಅಂದರೆ ಸಶಸ್ತ್ರ ಪಡೆಗಳಿಗೆ ಸೇರಿ ಕೆಲಸ ಮಾಡುವ ಅವಕಾಶ ಸಿಕ್ಕಿದರೆ ಅವ್ರು ಕೆಲಸ ಮಾಡಬೇಕು ಹೇಳುವಂತ ನಾನು ಹೇಳ್ತೀನಿ. ಅದರಿಂದ ನಮಗೇನಂತ ಹೇಳಿದ್ರೆ, ಒಂದು ದೈಹಿಕವಾಗಿ ಮಾನಸಿಕವಾಗಿ ನಾವು ಯಾವಾಗಲೂ ಸನ್ನದ್ಧರಾಗಿರ್ತೀವಿ. ನಮಗೆ ಒಂದು ಶಿಸ್ತುಬದ್ಧ ಜೀವನ ಮಾಡಿಸೋಕೆ ಒಂದು ಅವಕಾಶ ಇರುತ್ತೆ, ಮತ್ತು ಒಂದು ರಿಸಲ್ಟ್ ಓರಿಯೆಂಟೆಡ್ ಕೆಲಸ ಮಾಡಿ ನಾವು ಮುಂದೆ ಬರಬೇಕು ಹೇಳುವಂಥ ಒಂದು ಭಾವನೆ ನಮ್ಮಲ್ಲಿ ಬೆಳೆಯುತ್ತೆ. ಒಂದು ಒಳ್ಳೆಯ ಪ್ರಜೆಯಾಗಿ ಈ ದೇಶಕ್ಕೆ ನಾವು ಒಂದು ಕೊಡುಗೆ ಕೊಡಬೇಕು. ನಾವು ದೇಶಕ್ಕೆ ಏನು ಕೊಟ್ಟಿದ್ದೀವಿ, ದೇಶ ನಮಗೆ ಏನು ಕೊಟ್ಟಿದ್ದೀವಿ ಹೇಳುವಂಥ ಹೆಚ್ಚಾಗಿ ನಾವು ವಾಟ್ ಡಿಡ್ ವಿ ಗಿವ್ ಬ್ಯಾಕ್ ಟು ನೇಷನ್, ದ್ಯಾಟ್ಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ವಾಟ್ ವಿ ಟೇಕ್ ಫ್ರಮ್ ದ ನೇಷನ್ ಹೇಳುವಂಥದ್ದನ್ನು ಒಂದು ಅರ್ಥ ಮಾಡ್ಕೋಬೇಕಿದ್ರೆ ನಾವು ಸೇನೆಗಳಿಗೆ ಸೇರಿಕೊಳ್ಳಬೇಕು ಹೇಳುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಈಗ ಯುವ ಜನತೆಗೆ ಹೇಳಕ್ಕೆ ಇಷ್ಟಪಡ್ತೀನಿ.
3: ತುಂಬ ಸಂತೋಷ ಶ್ರೀಧರ್ ಭಟ್ ಅವರೇ. ಕಾಸರಗೋಡಿಂದ ಕಾರ್ಗಿಲ್ ತನಕ ನಿಮ್ಮ ಈ ಜೀವನ ಏನಿದೆ, ನಿಮ್ಮ ಒಂದು ಪಯಣ ಏನಿದೆ, ಒಬ್ಬ ವಾರಂಟ್ ಆಫೀಸರ್ ಆಗಿ ಭಾರತೀಯ ಸೇನೆಯ ಒಬ್ಬ ಯೋಧನಾಗಿ ಕಾಸರಗೋಡಿಂದ ಕಾರ್ಗಿಲ್ ತನಕ ನೀವು ಪಯಣ ಮಾಡಿದ್ರಿ. ಭಾರತದ ಅನೇಕ ಪ್ರಮುಖ ವಾಯುನೆಲೆಗಳಲ್ಲಿ ಸುಮಾರು 26 ವರ್ಷಗಳ ಸುದೀರ್ಘ ಸೇವೆಯನ್ನು ಮಾಡಲಿಕ್ಕೆ ನಿಮಗೆ ಅವಕಾಶ ಸಿಕ್ತು. ನಿಮ್ಮ ಅಪೂರ್ವವಾದ ಅನುಭವವನ್ನು ಇವತ್ತು ನಮ್ಮ ಶ್ರೋತೃಗಳೊಂದಿಗೆ ಹಂಚಿಕೊಂಡಿದ್ದಕ್ಕೆ ನಿಮಗೆ ಎಲ್ಲ ಶ್ರೋತೃಗಳ ಪರವಾಗಿ ಧನ್ಯವಾದಗಳು. ಜೈ ಹಿಂದ್ ಸರ್.
4: ಜೈ ಹಿಂದ್.
5: ಇದುವರೆಗೆ ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ. ಈ ಸಂದರ್ಭದಲ್ಲಿ ವೀರ ಯೋಧರು, ರಕ್ಷಣಾ ಸೇವೆಯ ತಾರೆಗಳು, ವಿಶೇಷ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ವಾಯುಸೇನೆಯ ನಿವೃತ್ತ ವಾರಂಟ್ ಆಫೀಸರ್ ಶ್ರೀಧರ್ ಭಟ್ ಅವರು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ವೋ, ಸಂಕಲನ ಧನರಾಜ್ ಎಸ್ ಬಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ ಇಂಡಿಯಾ ಪೋಸ್ಟ್ .gov.in ಗೆ ಭೇಟಿ ನೀಡಿ.

0: ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.
1: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನೂ ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: ಸಮಯ ಆಗಿದೆ 1:45. ಟ್ಯೂನ್ ಮಾಡಿದ್ದೀರಿ ಆಕಾಶವಾಣಿ FM ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಲಂಚ್ ಬಾಕ್ಸ್ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಸುಮಧುರವಾದ ಗೀತೆಗಳನ್ನು ನಿಮಗೆ ಕೇಳಿಸೋಕೆ ಮೂಡಿ ಬರ್ತಾ ಇದೆ. ರಥಸಪ್ತಮಿ ಚಿತ್ರದಿಂದ SP ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಚಿಯುದೇಶಂಕರ್ ಅವರ ಸಾಹಿತ್ಯಕ್ಕೆ ಉಪೇಂದ್ರ ಕುಮಾರ್ ಅವರ ಸಂಗೀತವಿರುವ ಗೀತೆ. ಹಾಗೇನೆ ಮತ್ತೊಂದು ಗೀತೆ ನಿಮ್ಮ ಜೊತೆಯಾಗಲಿದೆ. ಗೀತಾ ಚಿತ್ರದಿಂದ SP ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಎರಡು ಬ್ಯಾಕ್ ಟು ಬ್ಯಾಕ್ ಗೀತೆಗಳು ನಿಮಗಾಗಿ.

ಈ ಊರಿನ ಜನಕ್ಕೂ ಆ ಊರಿನ ಜನಕ್ಕೂ ಹಿಂದಿನಿಂದ ದ್ವೇಷ, ಒಬ್ಬರನ್ನೊಬ್ಬರು ಕೊಲ್ಲೋಷ್ಟು ಆಕ್ರೋಶ. ಹೀಗಿದ್ರು ಆ ಪ್ರೇಮಿಗಳು ಹೆದರಲಿಲ್ಲ. ದಿನ ರಾತ್ರಿ ಊರೆಲ್ಲ ಮಲಗಿದ್ಮೇಲೆ ಹಗ್ಗದ ಸೇತುವೆ ಮೇಲೆ ಇಬ್ಬರು ಸೇರ್ತಿದ್ರು.

ಈ ಒಂದು ಗೀತೆಯೊಂದಿಗೆ ಲಂಚ್ ಬಾಕ್ಸ್ ಕಾರ್ಯಕ್ರಮವನ್ನು ಮುಗಿಸುವ ಸಮಯ ಬಂದಿದೆ. ಸಮಯ ಆಗಿದೆ 1:39:33 ಕೇಳ್ತಾ ಇದ್ದೀರಿ ಆಕಾಶವಾಣಿ FM ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. 2 ಗಂಟೆಗೆ ಸರಿಯಾಗಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ ಹಾಗೂ ಹಿಂದಿಯಲ್ಲಿ ವಾರ್ತಾ ಪ್ರಸಾರ ಕೇಳುವಿರಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು. ಬಿಎಲ್ಒಗಳು ಗಣತಿ ನಮೂನೆ ಮನೆ ಮನೆಗೆ ತೆರಳಿ ವಿತರಿಸುವಂತೆ ಚುನಾವಣಾ ಅಧಿಕಾರಿ ಅನ್ಬುಕುಮಾರ್ ಸೂಚನೆ. ರಾಮನಗರ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಅಕ್ರಮ, ತನಿಖೆಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆಗ್ರಹ. 30 ದಿನದ ಕಾರ್ಯಾವಧಿ ಕಾರ್ಯಸೂಚಿ ಮಂಡಿಸಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ನಗರಾಭಿವೃದ್ಧಿ ಇಲಾಖೆಗೆ ಬಾಕಿ ಅನುದಾನ ಬಿಡುಗಡೆ ಮಾಡುವಂತೆ ಕೇಂದ್ರವನ್ನು ಒತ್ತಾಯಿಸಿದ ಸಚಿವ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ. ಮೇಕೆದಾಟು ಯೋಜನೆ ಕುರಿತು ತಮಿಳುನಾಡು ಕಾಂಗ್ರೆಸ್ ನಿಲುವಿನ ಬಗ್ಗೆ ಮುಖ್ಯಮಂತ್ರಿ ಮೌನ, ಬಿಜೆಪಿ ಆಕ್ಷೇಪ. ರಾಜ್ಯದಲ್ಲಿ ನಡೆಯುತ್ತಿರುವ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆಯಲ್ಲಿ ಬಿಎಲ್ಒಗಳು ಮನೆ ಮನೆಗೆ ತೆರಳಿ ಗಣತಿ ನಮೂನೆ ವಿತರಿಸುತ್ತಿಲ್ಲ ಎಂಬ ದೂರುಗಳ ಹಿನ್ನೆಲೆಯಲ್ಲಿ ರಾಜ್ಯ ಮುಖ್ಯ ಚುನಾವಣಾ ಅಧಿಕಾರಿ ವಿ ಅನ್ಬುಕುಮಾರ್ ಎಲ್ಲಾ ಜಿಲ್ಲಾ ಚುನಾವಣಾ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ನಿರ್ದೇಶನ ನೀಡಿದ್ದಾರೆ. ಆಯೋಗದ ಮಾರ್ಗಸೂಚಿಗಳನ್ನು ಕಡ್ಡಾಯವಾಗಿ ಪಾಲಿಸುವಂತೆ ಸೂಚಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆದಿರುವ ರಾಜ್ಯ ಮುಖ್ಯ ಚುನಾವಣಾ ಅಧಿಕಾರಿ ಎಲ್ಲಾ ಬಿಎಲ್ಒಗಳು ಕಡ್ಡಾಯವಾಗಿ ಮತದಾರರ ಮನೆ ಬಾಗಿಲಿಗೆ ತೆರಳಿ ಫಾರಂ ವಿತರಿಸಬೇಕು. ವಿಶೇಷ ತೀವ್ರ ಪರಿಷ್ಕರಣೆಯ ಎಲ್ಲಾ ಹಂತಗಳಲ್ಲಿಯೂ ಕೇಂದ್ರ ಚುನಾವಣಾ ಆಯೋಗದ ಮಾರ್ಗಸೂಚಿಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಲು ಅಧಿಕಾರಿಗಳು ಅಗತ್ಯ ನಿರ್ದೇಶನ ನೀಡಬೇಕು ಎಂದು ಆದೇಶ ನೀಡಿದ್ದಾರೆ. ಗಣತಿ ನಮೂನೆ ತುಂಬಲು ಕಷ್ಟವಾಗುವ ಮತದಾರರು ಮತದಾರರ ಸಹಾಯಕ ಕೇಂದ್ರಗಳಿಗೆ ಭೇಟಿ ನೀಡಿ ನೆರವು ಪಡೆಯಬಹುದು ಎಂದು ತಿಳಿಸಿದ್ದಾರೆ. ರಾಜ್ಯ ಸರ್ಕಾರ ಕೇಳಿರುವ 12 ಪ್ರಶ್ನೆಗಳಿಗೆ ಕೇಂದ್ರ ಚುನಾವಣಾ ಆಯೋಗ ಮೊದಲು ಉತ್ತರ ನೀಡಲಿ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮತದಾರರ ಪಟ್ಟಿ ಸಮಗ್ರ ಪರಿಶೀಲನೆಗೆ ಅದರದ್ದೇ ಆದ ಮಾನದಂಡಗಳಿವೆ. ಅದರಂತೆಯೇ ಪ್ರಕ್ರಿಯೆ ನಡೆಯಬೇಕು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಯಾವುದೇ ನಾಗರಿಕರ ಮತದಾನದ ಹಕ್ಕನ್ನು ಕಸಿದುಕೊಳ್ಳಲು ಯಾರಿಗೂ ಅವಕಾಶವಿಲ್ಲ ಎಂದು ಹೇಳಿದ್ದಾರೆ. ರಾಮನಗರ ಕಲ್ಯಾಣ ಮಂಟಪದಲ್ಲಿ ನಡೆದ ಎಸ್ಐಆರ್ ಪ್ರಕ್ರಿಯೆ ಸರಿಯಿಲ್ಲ ಎಂದು ತಿಳಿಸಿದ ಗೃಹ ಸಚಿವರು, ಈ ವಿಷಯವನ್ನು ಚುನಾವಣಾ ಆಯೋಗವೇ ಬಗೆಹರಿಸಲಿ ಎಂದು ಸ್ಪಷ್ಟಪಡಿಸಿದ್ದಾರೆ. ರಾಮನಗರದಲ್ಲಿ ನಡೆಯುತ್ತಿರುವ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ರಾಜ್ಯ ಸರ್ಕಾರದ ನೇರ ಹಸ್ತಕ್ಷೇಪ ಮತ್ತು ರಾಜಕೀಯ ಪ್ರಭಾವ ಎದ್ದು ಕಾಣುತ್ತಿದ್ದು ನಿಷ್ಪಕ್ಷಪಾತ ತನಿಖೆ ನಡೆಸಬೇಕೆಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆಗ್ರಹಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಂಚಿಕೊಂಡಿರುವ ಅವರು, ಇದು ಪ್ರಜಾಪ್ರಭುತ್ವದ ಆಶಯಕ್ಕೆ ದ್ರೋಹ ಬಗೆದಿಂತಿದೆ ಎಂದು ತಿಳಿಸಿದ್ದಾರೆ. ಕೇಂದ್ರ ಚುನಾವಣಾ ಆಯೋಗದ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ನಿಯಮಾವಳಿ ಮಾರ್ಗಸೂಚಿಗಳನ್ನು ಸಂಪೂರ್ಣ ಗಾಳಿಗೆ ತೂರಿ ಸ್ಥಳೀಯ ಬಿಎಲ್ಒಗಳನ್ನು ದುರ್ಬಳಕೆ ಮಾಡಿಕೊಂಡಿರುವ ಈ ಪರಿಷ್ಕರಣೆ ಕಾನೂನುಬಾಹಿರವಾಗಿದೆ ಎಂದು ಆರೋಪಿಸಿದ್ದಾರೆ. ರಾಜ್ಯದಲ್ಲಿ ಮತದಾರರ ಪಟ್ಟಿಗಳ ವಿಶೇಷ ಸಮಗ್ರ ಪರಿಷ್ಕರಣೆ ಮುಂದುವರೆದಿದೆ. ಬಳ್ಳಾರಿ ಜಿಲ್ಲೆಯಲ್ಲಿ ಮನೆ ಮನೆಗೆ ಭೇಟಿ ಮುಂದುವರೆದಿದ್ದು, ಜೂನ್ 30 ಜುಲೈ 2 1,09,234 ಗಣತಿ ನಮೂನೆಗಳನ್ನು ಮತದಾರರಿಗೆ ಹಂಚಿಕೆ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ನಾಗೇಂದ್ರ ಪ್ರಸಾದ್ ತಿಳಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಚುರುಕಿನಿಂದ ಸಾಗಿದ್ದು, ಇದುವರೆಗೂ ಜಿಲ್ಲೆಯಾದ್ಯಂತ ಒಟ್ಟು 3,95,023 ಎನ್ಯುಮರೇಷನ್ ಫಾರ್ಮ್ಗಳನ್ನು ವಿತರಿಸಲಾಗಿದ್ದು, 3,036 ಫಾರಂಗಳನ್ನು ಗಣಕೀಕರಣಗೊಳಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ತಿಳಿಸಿದ್ದಾರೆ. ದಾವಣಗೆರೆ ಜಿಲ್ಲೆಯಲ್ಲಿ ಮತದಾರರ ಮಾಹಿತಿ ಸಂಗ್ರಹಣೆ ಕಾರ್ಯ ಮುಂದುವರೆದಿದ್ದು, ಕ್ಷೇತ್ರವಾರು ಸ್ಥಳಾಂತರ, ಮರಣ ಹಾಗೂ ದ್ವಿಪ್ರತಿ ಸೇರಿದಂತೆ ಒಟ್ಟು 159 ವಿವಿಧ ಪ್ರಕರಣಗಳನ್ನು ಪತ್ತೆಹಚ್ಚಲಾಗಿದೆ ಎಂದು ಜಿಲ್ಲಾ ಚುನಾವಣಾ ಅಧಿಕಾರಿ ಜಿಎಂ ಗಂಗಾಧರ ಸ್ವಾಮಿ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಪ್ರಗತಿಯಲ್ಲಿದ್ದು, ಮತದಾರರಿಗೆ ಜಾಗೃತಿ ಮೂಡಿಸಲು ವಿವಿಧ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ. ಜಿಲ್ಲಾಡಳಿತ, ಜಿಲ್ಲಾ ಸ್ವೀಪ್ ಸಮಿತಿ ವತಿಯಿಂದ ಮತದಾರರಿಗೆ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕೋಲಾರದಲ್ಲಿ ಸಾರ್ವಜನಿಕರಲ್ಲಿ ವ್ಯಾಪಕ ಅರಿವು ಮೂಡಿಸುವ ಹಾಗೂ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಬಲಪಡಿಸುವ ನಿಟ್ಟನಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ಜಿಲ್ಲಾ ಸ್ವೀಪ್ ಸಮಿತಿಯ ಸಂಯುಕ್ತ ಆಶ್ರಯದಲ್ಲಿ ಇಂದು ಸೈಕಲ್ ಜಾಥಾ ಆಯೋಜಿಸಲಾಗಿತ್ತು. ಕೋಲಾರ ನಗರದ ಬಂಗಾರಪೇಟೆ ಸರ್ಕಲ್ನಿಂದ ಆರಂಭವಾದ ಜಾಗೃತಿ ಜಾಥಾಗೆ ಜಿಲ್ಲಾಧಿಕಾರಿ ಡಾಕ್ಟರ್ ಎಂಆರ್ ರವಿ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾ ಪ್ರವೀಣ್ ಪಿ ಬಾಗೇವಾಡಿ

0: ಜಂಟಿಯಾಗಿ ಚಾಲನೆ ನೀಡಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧಿಕಾರ ಸ್ವೀಕರಿಸಿ ಇಂದಿಗೆ 30 ದಿನಗಳಾಗಿದೆ. ರಾಜ್ಯದ ಎಲ್ಲಾ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್, ರಾಜ್ಯದೆಲ್ಲೆಡೆ ಬಿಯಿಂದ ಎ ಖಾತಾ ಪರಿವರ್ತನೆ ಸೇರಿದಂತೆ ಹಲವು ಮಹತ್ವದ ತೀರ್ಮಾನ ಕೈಗೊಳ್ಳಲಾಗಿದೆ ಎಂದು ಮುಖ್ಯಮಂತ್ರಿ ಕಚೇರಿ ಪ್ರಕಟಣೆಯಲ್ಲಿ ತಿಳಿಸಿದೆ. ಗ್ಯಾರಂಟಿ ಯೋಜನೆಗಳು ರಾಜ್ಯದವರಿಗೆ ಮಾತ್ರ ಸಿಗಬೇಕು. ಈ ಹಿನ್ನೆಲೆಯಲ್ಲಿ ಸೋರಿಕೆ ತಪ್ಪಿಸಲು ಕ್ರಮ ಕೈಗೊಳ್ಳಬೇಕು. ರೌಡಿಗಳ ನಿಗ್ರಹಕ್ಕೆ ಜಿಲ್ಲೆಗೊಂದು ಪಡೆ. ಭ್ರಷ್ಟಾಚಾರದ ವಿರುದ್ದ ದೂರು ನೀಡಲು ದೂರವಾಣಿ ಸಂಖ್ಯೆ. ಮೀಟರ್ ಬಡ್ಡಿ ದಂಧೆಗೆ ಕಡಿವಾಣ ಹಾಕಲು ಅಧಿಕಾರಿಗಳಿಗೆ ನಿರ್ದೇಶನ. ರೈತರಿಗೆ ಸಕಾಲದಲ್ಲಿ ಬಿತ್ತನೆ ಬೀಜ, ಗೊಬ್ಬರ ಪೂರೈಕೆಗೆ ಸೂಚನೆ ಸೇರಿದಂತೆ ಹಲವಾರು ಪ್ರಮುಖ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ಸ್ಪಷ್ಟಪಡಿಸಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪತ್ನಿ ಹಾಗೂ ಸಹೋದರ ಡಿಕೆ ಸುರೇಶ್ ಅವರೊಂದಿಗೆ ಇಂದು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನಿವಾಸಕ್ಕೆ ತೆರಳಿ ಮಾತುಕತೆ ನಡೆಸಿದ್ದಾರೆ. ಈ ಕುರಿತಂತೆ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಂಚಿಕೊಂಡಿರುವ ಮುಖ್ಯಮಂತ್ರಿ, ರಾಜ್ಯದ ಸಮಗ್ರ ಅಭಿವೃದ್ದಿ, ಜನಕಲ್ಯಾಣ ಹಾಗೂ ಸುಭದ್ರ ಭವಿಷ್ಯ ನಿರ್ಮಾಣಕ್ಕೆ ಸಿದ್ದರಾಮಯ್ಯನವರ ಮಾರ್ಗದರ್ಶನ ಮತ್ತು ಆಶೀರ್ವಾದ ಸದಾ ಪ್ರೇರಣೆಯಾಗಿದೆ ಎಂದು ತಿಳಿಸಿದ್ದಾರೆ. 15ನೇ ಹಣಕಾಸು ಆಯೋಗದ ಶಿಫಾರಸಿನ ಅನ್ವಯ ರಾಜ್ಯದ ನಗರಾಭಿವೃದ್ದಿ ಇಲಾಖೆಗೆ ಕೇಂದ್ರ ಸರ್ಕಾರದಿಂದ ಬರಬೇಕಿರುವ ಸುಮಾರು 887 ಕೋಟಿ ಬಾಕಿ ರೂಪಾಯಿ ಅನುದಾನವನ್ನು ಶೀಘ್ರವೇ ಬಿಡುಗಡೆ ಮಾಡುವಂತೆ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಲಾಗಿದೆ ಎಂದು ನಗರಾಭಿವೃದ್ದಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ದಾವಣಗೆರೆಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬೆಂಗಳೂರಿಗೆ ಆಗಮಿಸಿದ್ದ ಕೇಂದ್ರ ನಗರಾಭಿವೃದ್ದಿ ಇಲಾಖೆಯ ರಾಜ್ಯ ಸಚಿವರಾದ ಥೋಕನ್ ಸಾಹು ಅವರನ್ನು ಖುದ್ದಾಗಿ ಭೇಟಿಯಾಗಿ ಇಲಾಖೆಯ ಪ್ರಮುಖ ಬೇಡಿಕೆಗಳ ಕುರಿತು ಸುದೀರ್ಘ ಚರ್ಚೆ ನಡೆಸಲಾಗಿದೆ ಎಂದು ಹೇಳಿದ್ದಾರೆ. ಮೇಕೆದಾಟು ಯೋಜನೆ ಕುರಿತಂತೆ ತಮಿಳುನಾಡು ಕಾಂಗ್ರೆಸ್ ನಿಲುವಿನ ಬಗ್ಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಏಕೆ ಮೌನ ವಹಿಸಿದ್ದಾರೆ ಎಂದು ಬಿಜೆಪಿ ಪ್ರಶ್ನಿಸಿದೆ. ರಾಜಕೀಯ ಒತ್ತಡಗಳಿಂದ ಈ ವಿಷಯವನ್ನು ಕೈಬಿಡಲಾಗಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಅವರು, ಕನ್ನಡಿಗರ ಮೇಲೆ ನಿಜವಾದ ಕಾಳಜಿ ಇದ್ದರೆ ಚೆನ್ನೈಗೆ ಪಾದಯಾತ್ರೆ ಕೈಗೊಂಡು ತಮಿಳುನಾಡು ಕಾಂಗ್ರೆಸ್ ಕಚೇರಿ ಮುಂದೆ ಉಪವಾಸ ಸತ್ಯಾಗ್ರಹ ಕೈಗೊಳ್ಳುವಂತೆ ಸವಾಲು ಹಾಕಿದ್ದಾರೆ. ಕಾವೇರಿ ಕೊಳ್ಳದ ರೈತರ ಹಾಗೂ ಬೆಂಗಳೂರಿನ ಕೋಟ್ಯಾಂತರ ಜನರ ಕುಡಿಯುವ ನೀರಿನ ಹಕ್ಕಿಗಿಂತ ದೆಹಲಿ ಹೈಕಮಾಂಡ್ ಅಣತಿ ಹಾಗೂ ತಮಿಳುನಾಡಿನ ಮೈತ್ರಿ ರಾಜಕಾರಣವೇ ಹೆಚ್ಚಾಯಿತೆ ಎಂದು ಅಶೋಕ ಪ್ರಶ್ನಿಸಿದ್ದಾರೆ. ಕಲಬುರಗಿ ಪೊಲೀಸ್ ಠಾಣೆಯಿಂದ ಪೋಕ್ಸೋ ಆರೋಪಿಯೊಬ್ಬ ಪರಾರಿಯಾಗಿದ್ದಾನೆ. ಪರಾರಿಯಾಗಿರುವ ಆರೋಪಿಯನ್ನು ಪತ್ತೆ ಹಚ್ಚಲು ಪೊಲೀಸರು ವಿಶೇಷ ತಂಡ ರಚಿಸಿದ್ದಾರೆ. ಕರ್ನಾಟಕ, ಆಂಧ್ರಪ್ರದೇಶ, ಮಹಾರಾಷ್ಟದಲ್ಲಿ ಆರೋಪಿಗಾಗಿ ಪೊಲೀಸರು ಶೋಧ ಆರಂಭಿಸಿದ್ದಾರೆ. ಘಟನೆ ಕುರಿತಂತೆ ತನಿಖೆ ನಡೆಯುತ್ತಿದ್ದು ಗಂಭೀರ ಭದ್ರತಾ ಲೋಪವನ್ನು ಹಿರಿಯ ಅಧಿಕಾರಿಗಳು ಒಪ್ಪಿಕೊಂಡಿದ್ದಾರೆ. ತಪ್ಪಿತಸ್ಥ ಪೊಲೀಸರ ವಿರುದ್ದ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ. ಒಂದು ವಾರದ ಹಿಂದೆ ಆರೋಪಿಯನ್ನು ಬಂಧಿಸಲಾಗಿದ್ದು ತನಿಖೆಯ ಭಾಗವಾಗಿ ಪೊಲೀಸ್ ಠಾಣೆಯ ಲಾಕಪ್ನಲ್ಲಿ ಇರಿಸಲಾಗಿತ್ತು. ಪೊಲೀಸ್ ಸಿಬ್ಬಂದಿ ನಿದ್ರಿಸುತ್ತಿರುವ ವೇಳೆ ಆರೋಪಿ ಠಾಣೆಯಿಂದ ಪರಾರಿಯಾಗಿದ್ದಾನೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾರೀ ಮಳೆಯ ಹಿನ್ನೆಲೆಯಲ್ಲಿ ಇಂದು ಕೂಡ ಪ್ರಾಥಮಿಕ ಶಾಲೆ, ಪದವಿ ಪೂರ್ವ ಕಾಲೇಜುವರೆಗೆ ರಜೆ ಘೋಷಿಸಲಾಗಿದೆ. ಮಳೆಯ ಸಂದರ್ಭದಲ್ಲಿ ನಾಗರಿಕರು ಸಮುದ್ರ ತೀರ ಮತ್ತು ತಗ್ಗು ಪ್ರದೇಶಗಳತ್ತ ತೆರಳದೆ ಮುನ್ನೆಚ್ಚರಿಕೆ ವಹಿಸುವಂತೆ ಜಿಲ್ಲಾಧಿಕಾರಿ ದರ್ಶನ್ ಹೆಚ್ವಿ ಸೂಚನೆ ನೀಡಿದ್ದಾರೆ. ಕಳೆದ ಕೆಲವು ದಿನಗಳಿಂದ ಜಿಲ್ಲೆಯಲ್ಲಿ ಎಡೆಬಿಡದೆ ಮಳೆ ಸುರಿಯುತ್ತಿದ್ದು ಅಲ್ಲಲ್ಲಿ ಪ್ರಾಕೃತಿಕ ವಿಕೋಪಗಳು ಸಂಭವಿಸುತ್ತಿವೆ. ಜಿಲ್ಲೆಯಲ್ಲಿ ಏಪ್ರಿಲ್ 1ರಿಂದ ನಿನ್ನೆಯವರೆಗೆ ಒಟ್ಟು 407 ಮನೆಗಳಿಗೆ ಹಾನಿಯಾಗಿದೆ. ಈ ಪೈಕಿ 6 ಮನೆಗಳು ಸಂಪೂರ್ಣ ಕುಸಿದಿವೆ. ಭಾರೀ ಗಾಳಿ ಮಳೆಯಿಂದಾಗಿ 9,920 ಹೆಕ್ಟೇರ್ ಪ್ರದೇಶದಲ್ಲಿನ ತೋಟಗಾರಿಕಾ ಬೆಳೆಗಳಿಗೆ ಹಾನಿಯಾಗಿದೆ. 3,210 ವಿದ್ಯುತ್ ಕಂಬಗಳು ಧರೆಗೆ ಉರುಳಿವೆ. 15 ವಿದ್ಯುತ್ ಪರಿವರ್ತಕಗಳು ಹಾನಿಗೊಂಡಿದ್ದು 164 ಕಿಲೋಮೀಟರ್ ಉದ್ದದ ರಸ್ತೆಗಳು ಹದಗೆಟ್ಟಿವೆ ಎಂದು ಜಿಲ್ಲಾಡಳಿತ ಮಾಹಿತಿ ನೀಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬಿಎಲ್ಒಗಳು ಗಣತಿ ನಮೂನೆ ಮನೆ ಮನೆಗೆ ತೆರಳಿ ವಿತರಿಸುವಂತೆ ಚುನಾವಣಾ ಅಧಿಕಾರಿ ಅನ್ಬುಕುಮಾರ್ ಸೂಚನೆ. ರಾಮನಗರ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಅಕ್ರಮ, ತನಿಖೆಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆಗ್ರಹ. 30 ದಿನದ ಕಾರ್ಯಾವಧಿ ಕಾರ್ಯಸೂಚಿ ಮಂಡಿಸಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ನಗರಾಭಿವೃದ್ಧಿ ಇಲಾಖೆಗೆ ಬಾಕಿ ಅನುದಾನ ಬಿಡುಗಡೆ ಮಾಡುವಂತೆ ಕೇಂದ್ರವನ್ನು ಒತ್ತಾಯಿಸಿದ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ. ಮೇಕೆದಾಟು ಯೋಜನೆ ಕುರಿತು ತಮಿಳುನಾಡು ಕಾಂಗ್ರೆಸ್ ನಿಲುವಿನ ಬಗ್ಗೆ ಮುಖ್ಯಮಂತ್ರಿ ಮೌನ, ಬಿಜೆಪಿ ಆಕ್ಷೇಪ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
2: ಹೌದು ಸಹೋದರ. ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ ಇಂಡಿಯಾ ಪೋಸ್ಟ್ .gov.in ಗೆ ಭೇಟಿ ನೀಡಿ.
3: ಸಮಯ ಆಗಿದೆ 2:41:07. ಕೇಳ್ತಾ ಇದ್ದೀರಿ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನ ಬಿಲ್ಲು. ಎವರ್ಗ್ರೀನ್ ಕನ್ನಡ ಸೂಪರ್ ಹಿಟ್ ಸಾಂಗ್ಸ್ಗಳು ಪ್ರಸಾರ ಆಗ್ತಾ ಇದೆ ಇದೀಗ ನಿಮ್ಮ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನ ಬಿಲ್ಲಿನಲ್ಲಿ.

ಸಮಯ ಆಗಿದೆ 3:16. ಕೇಳ್ತಾ ಇದ್ದೀರಿ ಆಕಾಶವಾಣಿ FM ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಈಗ ಕೇಳೋಣ NCERT ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್.

0: ಮಾಹಿತಿ ಮಾಡಿಕೊಡಲು ನಮ್ಮ ಜೊತೆಗಿದ್ದಾರೆ ವಕೀಲರು, ನ್ಯಾಯ ಸಂವಿಧಾನ ಫೆಲೋ ಆಗಿರುವ ಪ್ರತಿಮಾ ಜೋಶಿ ಅವರು. ಮೇಡಮ್ ನಮಸ್ಕಾರ.
1: ನಮಸ್ಕಾರ ಸರ್.
0: ಈಗ ಇತ್ತೀಚಿನ ಒಂದು ವಿದ್ಯಮಾನ ಮುಟ್ಟಿನ ರಜೆಯನ್ನ ಕೊಡಲಾಗ್ತದೆ ಅಂತೇಳಿ, ಬೇರೆ ಬೇರೆ ದೇಶಗಳಲ್ಲೂ ಇರಬಹುದು, ಕೆಲವು ಸಂಸ್ಥೆಗಳಲ್ಲಿ ಆ ರೀತಿಯಾದಂತಹ ಒಂದು ಸೌಲಭ್ಯ ಪರಿಚಯ ಆಗ್ತಾ ಇರಬಹುದು. ನಮ್ಮ ದೇಶದಲ್ಲಿ ಈ ಒಂದು ವ್ಯವಸ್ಥೆ ಇದೆಯಾ? ನಮ್ಮ ರಾಜ್ಯದಲ್ಲಿ ಅಂತೂ ಈ ಬಗ್ಗೆ ಇತ್ತೀಚೆಗೆ ಸುದ್ದಿ ಕೇಳಿದ್ವಿ. ಸಾರ್ವಜನಿಕರ ಹಕ್ಕು ಏನಿದೆ ಮತ್ತು ಖಾಸಗಿ ಸಂಸ್ಥೆಗಳು ಹೇಗೆ ಇದನ್ನ ಪ್ರತಿಕ್ರಿಯಿಸಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಬೇಕಾಗಿದೆ. ಈ ಮುಟ್ಟಿನ ರಜೆ ಅಂದ್ರೆ ಏನು?
1: ಮುಟ್ಟಿನ ಸಮಯದಲ್ಲಿ ಒಂದು ಮಹಿಳೆಗೆ ತೀವ್ರ ನೋವು, ಅಸ್ವಸ್ಥತೆ ಆತರ ಏನಾದರೂ ಅನುಭವಿಸಿದ್ರೆ ಆ ಮಹಿಳೆಗೆ ಸ್ಪೆಷಲ್ ಆಗಿ ವಿಶೇಷ ರಜೆ ಅಂತ ನೀಡ್ತಾರೆ. ಇದು ಸಾಮಾನ್ಯವಾಗಿ ಮೆಡಿಕಲ್ ಲೀವ್, ವೈದ್ಯಕೀಯ ರಜೆ ಅಂತ ಏನು ಹೇಳ್ತೀವಿ ಇದು ಇರೋದಿಲ್ಲ, ಇದು ಬೇರೆನೆ ಇರುತ್ತೆ. ಮುಟ್ಟಿನ ಕಾರಣಕ್ಕಾಗಿಯೇ ನೀಡಲಾಗದಂತ ರಜೆ ಏನಿದೆ ಅದು ಮೆನ್ಸ್ಟ್ರುವಲ್ ಲೀವ್ ಅಂತ ನಾವು ಕರಿತೀವಿ ಸರ್.
0: ಅಂದ್ರೆ ಬೇರೆ ಬೇರೆ ದೇಶದಲ್ಲಿ ಈ ರೀತಿ ಸೌಲಭ್ಯ ಇದೆಯಾ?
1: ಹಾ ಸರ್, ಈಗ ಆಲ್ರೆಡಿ ಜಪಾನ್, ದಕ್ಷಿಣ ಕೊರಿಯಾ, ಇಂಡೋನೇಷ್ಯಾ, ಜಾಂಬಿಯಾ ಮತ್ತು ಸ್ಪೇನ್ ನಲ್ಲಿ ಈಗಾಗಲೇ ಇದನ್ನ ಕಾನೂನಂತಾನೆ ಮಾಡಿದ್ದಾರೆ.
0: ನಮ್ಮ ದೇಶದಲ್ಲಿ
1: ಇನ್ನು ರಾಷ್ಟ್ರೀಯ ಮಟ್ಟಿಗೆ ಯಾವ ಕಾನೂನು ಆಗಿಲ್ಲ. ಆದ್ರೆ 1992 ಅಲ್ಲಿ ಬಿಹಾರದಲ್ಲಿ ಸರ್ಕಾರಿ ಮಹಿಳೆ ನೌಕರರು ತಮ್ಮದೇ ಆದಂತ ಒಂದು ಕಾನೂನನ್ನ ಮಾಡ್ಕೋತಾರೆ. ತಿಂಗಳಿಗೆ 2 ದಿನ ಮುಟ್ಟಿನ ರಜೆ ಅಂತ ಅವರು ನಿರ್ಧರಿಸ್ತಾರೆ. ಇದು ಭಾರತದಲ್ಲಿ ಮೊಟ್ಟ ಮೊದಲನೇ ರಾಜ್ಯ ಮೆನ್ಸ್ಟ್ರಲ್ ಲೀವ್ ಅನ್ನ ಎಕ್ಸೆಪ್ಟ್ ಮಾಡಿದವರು. ಕೇರಳ ವಿಶ್ವವಿದ್ಯಾನಿಲಯದಲ್ಲಿ ಬರೀ ವಿದ್ಯಾರ್ಥಿನಿಯರಿಗೆ ಮಾತ್ರ ಈ ಮುಟ್ಟಿನ ರಜೆಯನ್ನು ನೀಡಲಾಗ್ತದೆ. ಇನ್ನ ಕೆಲವು ಖಾಸಗಿ ಸಂಸ್ಥೆಗಳಿವೆ, ಅಂದ್ರೆ ಸ್ವಯಂ ಪ್ರೇರಣೆಯಿಂದ ತಾವಾಗಿನೇ ಇದನ್ನ ರಜೆ ಅಂತ ಘೋಷಿಸಿದ್ದಾರೆ. ಸ್ವಿಗ್ಗಿ, ಜೊಮ್ಯಾಟೊ ಮುಂತಾದ ಕಂಪನಿಗಳಿವೆ, ಅವು ಸ್ವಯಂ ಪ್ರೇರಣೆಯಿಂದ ತಾವಾಗಿನೇ ಇದನ್ನ ರಜೆ ಅಂತ ಘೋಷಿಸಿದ್ದಾರೆ. ಯಾವುದೇ ಆದಂತ ರಾಷ್ಟ್ರೀಯ ಮಟ್ಟದಲ್ಲಿ ಕಾನೂನು ಅಂತ ಇನ್ನೂ ಹೊರಬಂದಿಲ್ಲ.
0: ನಮ್ಮ ರಾಜ್ಯದಲ್ಲಿ ಈ ಬಗ್ಗೆ ದೊಡ್ಡ ಚರ್ಚೆಯಾಗಿ ಈ ಸೌಲಭ್ಯವನ್ನು ನೀಡಲಾಗ್ತಾ ಇದೆ ಅಂತೇಳಿ ನಾವು ಕೇಳ್ಪಟ್ಟಿವಲ್ಲ. ಮತ್ತೆ
1: ಕರ್ನಾಟಕ ಕ್ಯಾಬಿನೆಟ್ ಅವರು 2025 ಅಲ್ಲಿ ಪಾಲಿಸಿ ಅನುಮೋದಿಸಿದ್ದಾರೆ, ಆದ್ರೆ ಇನ್ನು ಪೂರ್ಣ ಕಾನೂನಾಗಿ ಅದು ಹೊರಬಂದಿಲ್ಲ. ವ್ಯಾಪಕ ಸಮಾಲೋಚನೆ ಆಗಬೇಕು, ಸ್ಟ್ಯಾಚುಟರಿ ಮ್ಯಾಂಡೇಟ್ ಇನ್ನೂ ಜಾರಿಯಾಗಿ ಬಂದಿಲ್ಲ ಸರ್.
0: ಸರ್ಕಾರ ಮತ್ತು ಖಾಸಗಿ ಸಂಸ್ಥೆಗಳಿಗೆ ನೀಡಬೇಕು ಅಂತ ಅನ್ನೋದು ಕಡ್ಡಾಯನ ಹಾಗಾರೆ, ಯಾಕಂದ್ರೆ ಅವರಿಗೆ ತಮ್ಮದೇ ಆದಂತದ್ದು ಒಂದು ಕೆಲಸದ ರೀತಿ ವೈಖರಿ ಬೇರೆ ಇರ್ತದೆ, ಸ್ವಲ್ಪ ಎಲ್ಲವನ್ನು ಸ್ವಲ್ಪ ತುರ್ತಾಗಿ ಮಾಡಬೇಕು ಅಂತಿರುತ್ತೆ. ಅದೇ ಸಮಯದಲ್ಲಿ ಮಹಿಳೆಗೆ ಸಮಸ್ಯೆ ಕೂಡ ಆಗಬಾರದು, ಅದನ್ನು ನೋಡಬೇಕಾಗುತ್ತೆ.
1: 2023 ಸುಪ್ರೀಂ ಕೋರ್ಟ್ ಈ ವಿಷಯವನ್ನು ಕೇಂದ್ರ ಸರ್ಕಾರಕ್ಕೆ ವರ್ಗಾಯಿಸಿ ರಾಷ್ಟ್ರೀಯ ನೀತಿ ರೂಪಿಸಬೇಕು ಅಂತ ಆದೇಶ ಮಾಡಿದೆ, ಆದ್ರೆ ಅದಿನ್ನೂ ಕಾನೂನಾಗಿ ಜಾರಿಗೊಂಡಿಲ್ಲ ಸರ್.
0: ಈಗ ಕರ್ನಾಟಕದಲ್ಲಿ ತಾವು ಹೇಳಿದಿರಿ, ಅದು ಎಲ್ರಿಗೂ ಕೂಡ ಒಂಥರ ಒಳ್ಳೆಯ ವಿಚಾರ ಅಂತೇಳಿ ಒಳ್ಳೆಯ ಉತ್ತಮ ಸ್ಪಂದನೆ ಕೂಡ ಆಗಿದೆ. ಆದ್ರೆ ತಾವು ಹೇಳಿದಂಗೆ ಯಾವುದೇ ಆಗಲಿ ಒಂದು ಕಾನೂನಾಗಿ ಹೊರಗೆ ಬಂದಾಗ ಮಾತ್ರ ಅದಕ್ಕೆ ಒಂದು ಬಾಧ್ಯತೆ ಇರುತ್ತೆ ಅಂತ ಹೇಳಿ. ಯಾವುದೋ ಒಂದು ಸೌಲಭ್ಯವನ್ನು ನೀಡುವಾಗ ಆಯಾ ಕಂಪನಿಗಳ ಕಾನೂನಿನ ಅಡಿಯಲ್ಲಿ ಸೌಲಭ್ಯಗಳು ಅದರ ನೀತಿಗಳ ಮೇಲೆ ಅದು ಅವಲಂಬನ ಆಗಿರ್ತದೆ, ಅದರ ಪ್ರಕಾರ ಮುಂದುವರಿಬೇಕಾಗತ್ತೆ. ಸಾರ್ವತ್ರಿಕವಾದಂತಹ ಒಂದು ವ್ಯವಸ್ಥೆ ಅಂತಂದಾಗ, ಈ ಉದಾಹರಣೆ ಹೆಚ್ಚಿಗೆ ದುಡಿಸ್ಕೊಳ್ಬಾರ್ದು, ಇಂತಿಷ್ಟೇ ಗಂಟೆ ಕೆಲಸ ಮಾಡಬೇಕು ಅಂತ ಅನ್ನೋದು, ಆಮೇಲೆ ಇತ್ತಿಷ್ಟು ರಜೆ ಕೊಡಬೇಕು ಅಂತ ಅನ್ನೋದು, ಕೆಲವು ಸೌಲಭ್ಯಗಳನ್ನು ನೀಡಬೇಕಾಗತ್ತೆ ಅಂತ ಅನ್ನೋದೆಲ್ಲ ಸಾರ್ವತ್ರಿಕ ನಿಯಮಗಳು, ಅದನ್ನೆಲ್ಲ ಅನುಸರಿಸ್ತಾವೆ ಎಲ್ಲವೂ ಕೂಡ. ಆದರೂ ಕೆಲವು ವಿಚಾರಗಳಿಗೆ ನಾವು ಇನ್ನೂ ಕಾಯಬೇಕಾಗತ್ತೆ, ಅದರ ಒಂದು ಸ್ಪಷ್ಟೀಕರಣ, ಅದು ಅಷ್ಟು ಅದರ ಕಾನೂನು ಜಾರಿ ಆದಮೇಲೆ ನಾವು ಆ ಸೌಲಭ್ಯ ಪಡೆಯಲು ಅರ್ಹರಾಗಿರ್ತೇವೆ. ಈ ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಿ ವಕೀಲರಾದ ಪ್ರತಿಮಾ ಜೋಶಿ ಅವರೇ. ಕೇಳುಗರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ.
1: ನಮಸ್ಕಾರ ಸರ್.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.

0: ಮಾತಿಗೆ ಹಾಕೋಣ ಬ್ರೇಕ್, ಮೆದುಳಿಗೆ ಕೊಡೋಣ ಟಾಸ್ಕ್.
1: ನಮ್ಮ ಪ್ರಶ್ನೆ, ನಿಮ್ಮ ಉತ್ತರ.
0: ಪ್ರತಿದಿನ ಮಧ್ಯಾಹ್ನ 3 ಗಂಟೆಗೆ ಹೊಂಬಿಸಿಲು.
1: ಟ್ಯೂನ್ ಮಾಡಿ ಆಕಾಶವಾಣಿ FM ರೇನ್ಬೋ 101.3.

ಸಮಯ ಆಗಿದೆ 3:36:42 ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ಮೆಗಾ ಹರ್ಟ್ಸ್ಗಳಲ್ಲಿ ಕೇಳ್ತಾ ಇದ್ದೀರಿ ಸ್ನೇಹಿತರೆ. ಹೊಂಬಿಸಿಲು ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೂ ಆತ್ಮೀಯವಾದ ಸ್ವಾಗತ. ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ನಾವು ಪ್ರಶ್ನೆಗಳನ್ನು ಕೇಳ್ತೀವಿ, ನೀವು ಅದಕ್ಕೆ ಉತ್ತರ ಕಳಿಸ್ಬೇಕು ವಾಟ್ಸಪ್ ಸಂದೇಶದ ಮೂಲಕ. ನಮ್ಮ ವಾಟ್ಸಪ್ ಸಂಖ್ಯೆ ಹೀಗಿದೆ, 9480901013 9480901013. ಇದು ನಮ್ಮ ವಾಟ್ಸಪ್ ನಂಬರ್. ಸಂದೇಶದ ಮೂಲಕ ನಿಮ್ಮ ಹೆಸರು ಹಾಗೂ ನಿಮ್ಮ ಊರಿನ ಹೆಸರಿನೊಂದಿಗೆ ಉತ್ತರವನ್ನು ಸ್ಪಷ್ಟವಾಗಿ ಟೈಪ್ ಮಾಡಿ ಕಳಿಸಿ ಅಂತ ಹೇಳ್ತಾ, ಸಮಯ ಜಾಸ್ತಿ ತಗೊಳ್ದಲ್ಲೇ ಪ್ರಶ್ನೆಯ ಕಡೆಗೆ ಸಾಗೋಣ. 2010 ತೆರೆ ಕಂಡ ಕನ್ನಡ ಚಿತ್ರರಂಗದ ಅತ್ಯಂತ ಯಶಸ್ವಿ ಸೈಕಲಾಜಿಕಲ್ ಹಾರರ್ ಚಿತ್ರ ಆಪ್ತ ರಕ್ಷಕದಲ್ಲಿ ನಾಗವಲ್ಲಿ ಪಾತ್ರ ನಿರ್ವಹಿಸಿದ ನಟಿಯ ಹೆಸರೇನು? 2010 ತೆರೆ ಕಂಡ ಆಪ್ತ ರಕ್ಷಕ ಚಿತ್ರದಲ್ಲಿ ನಾಗವಲ್ಲಿ ಪಾತ್ರ ನಿರ್ವಹಿಸಿದ ನಟಿಯ ಹೆಸರೇನು ಅಂತ ನೀವು ಟೈಪ್ ಮಾಡಿ ಕಳಿಸ್ಬೇಕು. ನಿಮಗಿರುವ ಕಾಲಾವಕಾಶ ಒಂದು ಚಿತ್ರದ ಗೀತೆ, ನಿಮಗೆ ಸಮಯ ಕಾಲಾವಕಾಶ ಇರುತ್ತೆ. ತಾಯಿ ಕೊಟ್ಟ ಸೀರೆ ಚಿತ್ರದಿಂದ ಗೀತೆ ಮೂಡಿ ಬರ್ತಾ ಇದೆ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿಯವರ ಗಾಯನದಲ್ಲಿ. ಕೆ ಕಲ್ಯಾಣವರ ಸಾಹಿತ್ಯಕ್ಕೆ ಎಸ್ ನಾರಾಯಣವರ ಸಂಗೀತವಿದೆ.

0: ರಸಪ್ರಶ್ನೆ ಕಾರ್ಯಕ್ರಮ ಹುಂಬಿಸಿಲಿನಲ್ಲಿ ನಾವಿದ್ವಿ. ಪ್ರಶ್ನೆಯನ್ನು ಕೇಳಿದ್ವಿ, ಆಪ್ತ ರಕ್ಷಕ ಚಿತ್ರದಲ್ಲಿ ನಾಗವಲ್ಲಿ ಪಾತ್ರ ನಿರ್ವಹಿಸಿದ ನಟಿಯ ಹೆಸರೇನು ಅಂತ. ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ ಜಯಶ್ರೀ ಸುನೀಲ್, ಹಾಗೇ ನೇತ್ರ ಕೆಂಗೇರಿಯಿಂದ ಬಿಂದು ಪ್ರಕಾಶ್, ಎನ್ ಜಿ ಬಸವರಾಜ್, ದಿಲೀಪ್ ಕಲ್ಯಾಣ್ಕರ್, ಹಾಗೆ ರಾಜ್ಕುಮಾರ್ ಕಾತರಿಕೆಯವರು, ಹಾಗೇನೆ ಹರೀಶ್ ಮಲ್ಲೇಶ್ವರಂಯಿಂದ, ಮಂಜುನಾಥ್ ಇಂದರಗಿಯಿಂದ, ಪದ್ಮಶ್ರೀ ಕುಟುಂಬದವರು, ಆಶಾ ಶ್ರೀನಿವಾಸ್ ಬಿದ್ನಿಪೇಟೆಯಿಂದ, ಬಾಬಾ ಕಲ್ಯಾಣ್ ಮಂಡಿಕಲ್, ಕೃಪಾ ಬಿ ಎಂ ವಿಶ್ವನಾಥ್ ಮತ್ತು ವೇದಾ ಶೆಟ್ಟಿ ಕಾಳಾವರದಿಂದ, ಶ್ವೇತಾ ರಾವ್ ಸುಳ್ಯದಿಂದ, ಚಂದ್ರಕಾಂತ್ ಹವಾಲ್ದಾರ್ ಹಾಗೆ ವಸುಧಾ ನಾಗರಾಜ್, ಮಂಜುನಾಥ್ ಇಂದರಗಿಯಿಂದ, ಪ್ರಕಾಶ್ ಕಪ್ಪಡಿಯಿಂದ, ಹಾಗೆ ಧಾರವಾಡದಿಂದ ರೇಖಾ, ವಿಮಲಾ ರಾಮಣ್ಣ ಮತ್ತು ಅನಿಲ್ ಬಿಷ್ಟಣ್ಣನವರ್, ಹರಿಹರನ್ ವಿಜ್ಞಾನ ನಗರದಿಂದ, ಅಪ್ಪರ್ ಹುತ್ತ ಭದ್ರಾವತಿಯಿಂದ ಹ್ಯಾಬಿಲ್ ರಾಘವೇಂದ್ರ ಅವರು, ಹಾಗೆಯೇ ಶ್ರೀನಾಥ್ ಮಾಗಡಿ ರೋಡಿಂದ, ಇವರು ಇಷ್ಟು ಜನ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಸರಿಯಾದ ಉತ್ತರ ಯಾವುದಾಗಿತ್ತು ಅಂತ ನೋಡೋದಾದರೆ ಮೊದಲಿಗೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸೋಣ. ಸರಿಯಾದ ಉತ್ತರವನ್ನು ಕೊಟ್ಟಿರೋ ಎಲ್ಲ ಪ್ರೀತಿಯ ಕೇಳುಗರಿಗೆ ಸರಿಯಾದ ಉತ್ತರ ಯಾವುದಾಗಿತ್ತು ಅಂತ ನೋಡೋದಾದರೆ, ಆಪ್ತ ರಕ್ಷಕ ಚಿತ್ರದಲ್ಲಿ ನಾಗವಲ್ಲಿ ಪಾತ್ರವನ್ನು ನಿರ್ವಹಿಸಿದ ನಟಿಯ ಹೆಸರು ವಿಮಲಾ ರಾಮನ್. ಹೌದು, ತುಂಬ ಜನ ಸೌಂದರ್ಯ ಅಂತ ಕೊಟ್ಟಿದ್ದೀರಿ. ನಾನು ಆಪ್ತ ರಕ್ಷಕ ಅಂತ ಹೇಳಿದ್ದು ಆಪ್ತ ಮಿತ್ರ ಚಿತ್ರದಲ್ಲಿ ಅಲ್ಲ. ಆಪ್ತ ಮಿತ್ರ ಚಿತ್ರದಲ್ಲಿ ಸೌಂದರ್ಯ ಅವರು ನಾಗವಲ್ಲಿ ಪಾತ್ರ ನಿರ್ವಹಿಸಿದ್ರು, ಆಪ್ತ ರಕ್ಷಕ ಚಿತ್ರದಲ್ಲಿ ವಿಮಲಾ ರಾಮನ್ ಅವರು ನಾಗವಲ್ಲಿ ಪಾತ್ರವನ್ನು ನಿರ್ವಹಿಸಿದ್ರು. ಹಾಗೆಯೇ ಚಿತ್ರದ ನಿರ್ದೇಶನವನ್ನು ಪಿ ವಾಸು ಅವರು ಮಾಡಿದ್ರೆ, ನಿರ್ಮಾಣವನ್ನು ಕೃಷ್ಣ ಪ್ರಜ್ವಲ್ ಅವರು ಮಾಡಿದರು, ಚಿತ್ರಕ್ಕೆ ಸಂಗೀತವನ್ನು ಗುರು ಕಿರಣ್ ಅವರು ನೀಡಿದರು, ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು ದ್ವಿಪಾತ್ರದಲ್ಲಿ ನಟಿಸಿದ್ರು ಈ ಸಿನಿಮಾದಲ್ಲಿ, ವಿಮಲಾ ರಾಮನ್, ಸಂಧ್ಯಾ, ಭಾವನಾ, ಅವಿನಾಶ್ ಮತ್ತು ಕೋಮಲ್ ಕುಮಾರ್ ಅವರು ಮುಖ್ಯ ಭೂಮಿಕೆಯನ್ನು ನಿರ್ವಹಿಸಿದರು. ವಿಷ್ಣುವರ್ಧನ್ ಅವರು ಡಾಕ್ಟರ್ ವಿಜಯ್ ಮತ್ತು ಕ್ರೂರಿ ರಾಜ ವಿಜಯ ರಾಜೇಂದ್ರ ಬಹದ್ದೂರ್ ಎಂಬ ಎರಡು ವಿಭಿನ್ನ ಪಾತ್ರಗಳಲ್ಲಿ ಅದ್ಭುತವಾಗಿ ಈ ಚಿತ್ರದಲ್ಲಿ ನಟಿಸಿದ್ದಾರೆ. ನಾಗವಲ್ಲಿಯ ಪಾತ್ರದಲ್ಲಿ ವಿಮಲಾ ರಾಮನ್ ಅವರ ನೃತ್ಯ ಮತ್ತು ಹಾರರ್ ನಟನೆ ಪ್ರೇಕ್ಷಕರಿಂದ ಅಪಾರ ಮೆಚ್ಚುಗೆಯನ್ನು ಕೂಡ ಗಳಿಸಿತ್ತು ಅಂತಾನೆ ಹೇಳಬಹುದು.
1: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆ.

0: ಇದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.

0: मुक्त भारत अभियान।
1: निक्षय मित्र तो हम सबका साथ निभाते। टीबी रोगी व परिजन को पोषण, जांच, इलाज और आजीविका संबंधी सहायता पहुंचाते। जब मिल जाएगा सबको अपना निक्षय मित्र तैयार, तब पक्की हो जाएगी हमारी जीत और टीबी की हार।
2: निक्षय मित्र, इस अभियान ने एक बड़े चैलेंज से निपटने में टीबी के मरीजों की बहुत मदद की है। आपको जानकर हैरानी होगी, हमारे देश में 10-12 साल के बच्चे भी निक्षय मित्र बनकर टीबी के खिलाफ लड़ाई को आगे बढ़ा रहे हैं।
0: जन जन का रखे ध्यान, टीबी मुक्त भारत अभियान।
1: अधिक जानकारी के लिए नजदीकी आयुष्मान आरोग्य मंदिर जाएं। स्वास्थ्य एवं परिवार कल्याण मंत्रालय द्वारा जनहित में जारी।
3: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ ಎಸ್ಬಿಐ ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
4: ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ನಾವು ಸಾಕ್ತಾ ಇದ್ವಿ. ಹೊಂಬಿಸಿಲು ಕಾರ್ಯಕ್ರಮದ ಮುಂದಿನ ಪ್ರಶ್ನೆ ಹೀಗಿದೆ. 2000 ತೆರೆ ಕಂಡ ಬಾಲಿವುಡ್ ಚಲನಚಿತ್ರ ಜೋಶ್ನಲ್ಲಿ ಶಾರುಖ್ ಖಾನ್ ಅವರ ತಂಗಿಯ ಪಾತ್ರವನ್ನು ನಿರ್ವಹಿಸಿದ ನಟಿ ಯಾರು? ಜೋಶ್ ಚಿತ್ರ, ಬಾಲಿವುಡ್ ಚಲನಚಿತ್ರ 2000 ತೆರೆ ಕಂಡ ಬಾಲಿವುಡ್ ಚಲನಚಿತ್ರ ಜೋಶ್ ಅಲ್ಲಿ ಶಾರುಖ್ ಖಾನ್ ಅವರ ತಂಗಿಯ ಪಾತ್ರವನ್ನು ನಿರ್ವಹಿಸಿದ ನಟಿಯ ಹೆಸರೇನು ಅಂತ ನೀವು ನಮಗೆ ಉತ್ತರ ಕಳಿಸ್ಬೇಕು. ನಮ್ಮ ವಾಟ್ಸಪ್ ಸಂಖ್ಯೆಗೆ 9480901013, ಇದು ನಮ್ಮ ವಾಟ್ಸಪ್ ನಂಬರ್. ನಿಮಗಿರುವ ಕಾಲಾವಕಾಶ, ಒಂದು ಗೀತೆಯ ಸಮಯ ಮೂಡಿ ಬರ್ತಾ ಇದೆ. ಆಪ್ತ ರಕ್ಷಕ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಗಾಯನದಲ್ಲಿ, ಕವಿರಾಜ್ ಅವರ ಸಾಹಿತ್ಯಕ್ಕೆ ಗುರುಕಿರಣ್ ಅವರ ಸಂಗೀತ ಸಂಯೋಜನೆ ಇದೆ.
5: ಸಮೀರ್

ಸಮನಾದ ತೇಜ ಅನ್ನಿರೆಲ್ಲರೂ ಹೊಗೆ.

0: ನಾಗವಲ್ಲಿ.
1: ಪ್ರಶ್ನೆಯನ್ನ ಕೇಳಿದ್ವಿ, 2000 ಇಸ್ವಿಯಲ್ಲಿ ತೆರೆ ಕಂಡ ಬಾಲಿವುಡ್ ಚಲನಚಿತ್ರ ಜೋಶ್ ಅಲ್ಲಿ ಶಾರುಖ್ ಖಾನ್ ಅವರ ತಂಗಿಯ ಪಾತ್ರವನ್ನ ನಿರ್ವಹಿಸಿದ ನಟಿ ಯಾರು ಅಂತ ಬಹಳಷ್ಟು ಜನ ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ. ಸರಿಯಾದ ಉತ್ತರವನ್ನ ಕೊಟ್ಟಿರೋದು ಎನ್ ಆರ್ ಪ್ರಸಾದ್ ರಾಜಾಜಿನಗರದಿಂದ, ಪ್ರಸನ್ನ ಕುಮಾರ್ ದಾವಣಗೆರೆಯಿಂದ, ಉತ್ತರಹಳ್ಳಿಯಿಂದ ಚಂದ್ರಪ್ಪ, ತಾವರಕೆರೆಯಿಂದ ಚಂದ್ರಶೇಖರ್, ಹಾಗೆ ಮಲ್ಲೇಶ್ವರಂಯಿಂದ ಸಿಎನ್ ಲಕ್ಷ್ಮಣ್, ಸುಷ್ಮಾ ಕಾರ್ತಿಕ್ ಆನೇಕಲ್ಲಿಂದ, ಗೀತಾ ಜೋಶಿ ಕಲಬುರ್ಗಿಯಿಂದ, ಸುಧಾಮೂರ್ತಿ ಕೆ ಹಳ್ಳಿಯಿಂದ, ಹಾಗೆ ರೇಣುಕಾ ಜೀವನ್ ವಿಮಾನಗರದಿಂದ, ಎಂ ಪರಶುರಾಮ್ ಪ್ರಿಯಾ ಗಂಗಾವತಿ, ಹಾಗೆ ನಿತ್ಯ ನೆಲಮಂಗಲದಿಂದ, ಮತ್ತೆ ಬಹಳಷ್ಟು ಜನ ಕೂಡ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ. ಸರಿಯಾದ ಉತ್ತರ ಕೊಟ್ಟಿದ್ದ ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಸರಿಯಾದ ಉತ್ತರ ಯಾವುದಾಗಿತ್ತು ಅಂತ ನೋಡೋದಾದ್ರೆ, ಶಾರುಖ್ ಖಾನ್ ಅವರ ತಂಗಿಯ ಪಾತ್ರದಲ್ಲಿ ನಟಿಸಿರೋದು ಐಶ್ವರ್ಯಾ ರೈ ಬಚ್ಚನ್ ಅವರು. ಇದು 9 June 2000 ಬಿಡುಗಡೆಯಾದ ಚಿತ್ರ. ಶಾರುಖ್ ಖಾನ್, ಐಶ್ವರ್ಯಾ ರೈ, ಚಂದ್ರಚೂರ್ ಸಿಂಗ್, ಶರದ್ ಕಪೂರ್ ಮತ್ತು ಪ್ರಿಯಾ ಗಿಲ್ ಅವರು ಮುಖ್ಯ ಭೂಮಿಕೆಯಲ್ಲಿ ನಟಿಸಿದ್ರು. ಮನ್ಸೂರ್ ಖಾನ್ ಇವರು ಚಿತ್ರದ ನಿರ್ದೇಶನ ಮಾಡಿದ್ರು. ಅನು ಮಲ್ಲಿಕ್ ಅವರ ಸಂಗೀತ ಸಂಯೋಜನೆ ಈ ಚಿತ್ರಕ್ಕಿತ್ತು. ಹಾಗೆಯೇ ಕಥೆಯು ಬಹಳಷ್ಟು ಒಂದು ವಿಶೇಷತೆಯಿಂದ

ಕೂಡಿತ್ತು, ಚಿತ್ರವು ಬಹಳ ವಿಶೇಷತೆಯಿಂದ ಕೂಡಿತ್ತು. ಹೇಗೆಂದರೆ ಅಣ್ಣ ತಂಗಿಯಾಗಿ ಶಾರುಖ್ ಖಾನ್ ಮತ್ತು ಐಶ್ವರ್ಯ ರೈ ನಟಿಸಿದ್ರು. ಚಿತ್ರದ ಅತಿದೊಡ್ಡ ಹೈಲೈಟ್ ಆಗಿತ್ತು, ಯಾಕಂದರೆ ಇವರು ಅವಳಿ ಅಣ್ಣ ತಂಗಿಯರಾಗಿ ನಟಿಸಿದ್ದು. ಸಾಮಾನ್ಯವಾಗಿ ಪ್ರೇಮಿಗಳಾಗಿ ನಟಿಸ್ತಾ ಇದ್ದ ಇವರು ಈ ಚಿತ್ರದಲ್ಲಿ ವಿಭಿನ್ನವಾಗಿ ಕಾಣಿಸ್ಕೊಂಡು ಪ್ರೇಕ್ಷಕರ ಮನ ಗೆದ್ದಿದ್ರು. ಹಾಗೆಯೇ ಶಾರುಖ್ ಖಾನ್ ಈ ಚಿತ್ರದಲ್ಲಿ ಗಾಯಕನಾಗಿ ಕೂಡ ಕಾಣಿಸ್ಕೊಂಡ್ರು. ಅಪುನ್ ಬೋಲಾ ತೂ ಮೇರಿ ಲೈಲಾ ಹಾಡನ್ನು ಅವರೇ ಸ್ವತಃ ಹಾಡಿದ ಹಾಡು ಇದು, ಚಿತ್ರಕ್ಕೋಸ್ಕರ ಹಾಡಿದ ಮೊದಲ ಹಾಡು ಕೂಡ. ಹಾಗೆ ಇಡೀ ಸಿನಿಮಾವನ್ನು ಗೋವಾದ ಬೈಕರ್ ಸಂಸ್ಕೃತಿ, ಕಡಲ ತೀರಗಳು ಮತ್ತು ಅಲ್ಲಿನ ವಿಶಿಷ್ಟ ವಾತಾವರಣದಲ್ಲಿ ಅದ್ಭುತವಾಗಿ ಚಿತ್ರಿಸಲಾಗಿದೆ ಅಂತಲೇ ಹೇಳ್ಬೋದು. ಕೆ ವಿ ಆನಂದ್ ಅವರ ಛಾಯಾಗ್ರಹಣ ಚಿತ್ರಕ್ಕೆ ಪ್ಲಸ್ ಪಾಯಿಂಟ್ ಕೂಡ ಆಗಿತ್ತು. ಇದು ಇಂದಿನ ನಮ್ಮ ಹೊಂಬಿಸಿಲು ರಸಪ್ರಶ್ನೆಯ ಕಾರ್ಯಕ್ರಮವಾಗಿತ್ತು. ಸಮಯ ಆಗಿದೆ 3:56. ಹೊಂಬಿಸಿಲು ಕಾರ್ಯಕ್ರಮದ ಕೊನೆಯ ಹಂತದಲ್ಲಿದ್ದೀವಿ. ಉತ್ತರವನ್ನು ಕಳುಹಿಸಿದ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಉತ್ತರ ಕಳಿಸಿದ ಎಲ್ಲ ಕೇಳುಗರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತಾ ಹೊಂಬಿಸಿಲು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಎಷ್ಟು ಹೊತ್ತು ನಿಮ್ಮ ಜೊತೆಯಾಗಿದ್ದೆ ನಾನು ಆರ್ ಜೆ ವಿನುತಾ ಶಶಿಧರ್. ಮತ್ತೆ 4 ಗಂಟೆಗೆ ನಿಮ್ಮನ್ನು ಭೇಟಿಯಾಗ್ತೀನಿ ವಿಸ್ಮಯ ಜಗತ್ತಿನ ವಿಸ್ಮಯದೊಂದಿಗೆ ಅಂತ ಹೇಳ್ತಾ ಮೂಡಿ ಬರ್ತಾ ಇದೆ ಕಂಠಿ ಚಿತ್ರದ ಗೀತೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ.

ಸಮಯ ಆಗಿದೆ, 4:02 ಕೇಳ್ತಾ ಇದ್ದೀರಿ ಆಕಾಶವಾಣಿ FM ರೇನ್ಬೋ 101.3 ಕನ್ನಡ ಕಾಮನ ಬಿಲ್ಲು, ಮ್ಯೂಸಿಕಲಿ ಯೋರ್ಸ್. ವಿಸ್ಮಯ ಜಗತ್ತು ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಆತ್ಮೀಯವಾದ ಸ್ವಾಗತ. ವಿಸ್ಮಯ ಜಗತ್ತಿನಲ್ಲಿ ನಿಮ್ಮ ಜೊತೆ ಆಗಿದ್ದೀನಿ ನಾನು ಆರ್ಜೆ ವಿನುತಾ ಶಶಿಧರ್. ಇಂದಿನ ವಿಸ್ಮಯ ಜಗತ್ತಿನಲ್ಲಿ ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀವಿ, ಜಗತ್ತಿನ ಯಾವ ಕುತೂಹಲಕರವಾದ ಸಂಗತಿಯನ್ನು ಮುಂದೆ ತೆರೆದಿಡ್ತಾ ಇದ್ದೀವಿ ಅಂತ ತಿಳಿದುಕೊಳ್ಳೋ ಕುತೂಹಲ ನಿಮಗೂ ಇದ್ರೆ ಜೊತೆಯಾಗಿರಿ. ಇದು ಆಕಾಶವಾಣಿ FM ರೇನ್ಬೋ 101.3 ಕನ್ನಡ ಕಾಮನ ಬಿಲ್ಲು, ಮ್ಯೂಸಿಕಲಿ ಯೋರ್ಸ್.

ಸಮಯ ಆಗಿದೆ 4:07. ಕೇಳ್ತಾ ಇದ್ದೀರಿ ಆಕಾಶವಾಣಿ FM ರೇನ್ಬೋ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಇಂದು ವಿಸ್ಮಯ ಜಗತ್ತಿನಲ್ಲಿ ಮಧ್ಯಪ್ರದೇಶದ ನಿವಾರಿ ಜಿಲ್ಲೆಯ ಒಂದು ಸಣ್ಣ ಹಳ್ಳಿಯಲ್ಲಿರುವ ಗಡ್ ಕುಂದಾರ್ ಅನ್ನೋ ಒಂದು ಕೋಟೆಯ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ದೀವಿ. ಭಾರತದ ಅತ್ಯಂತ ವಿಸ್ಮಯ ಮತ್ತು ಆಕರ್ಷಕ ಐತಿಹಾಸಿಕ ಕೋಟೆಗಳಲ್ಲಿ ಇದು ಕೂಡ ಒಂದು. ಇದರ ಇತಿಹಾಸ, ವಿಶಿಷ್ಟ ವಾಸ್ತುಶಿಲ್ಪ ಮತ್ತು ಇದರ ಸುತ್ತಮುತ್ತ ನಡೀತಾ ಇರೋ ಅಥವಾ ಇರುವ ಒಂದು ಒಂಥರ ರಹಸ್ಯವಾಗಿ ಅಂತಾನೆ ಅನಿಸುತ್ತೆ, ರಹಸ್ಯ ಅಂತ ಅನಿಸುತ್ತೆ. ಹಿನ್ನೆಲೆ ಮತ್ತು ಇತಿಹಾಸದ ಬಗ್ಗೆ ಹೇಳೋದಾದರೆ, ಈ ಕೋಟೆಯನ್ನು ಚಂದೇಲ ರಾಜವಂಶದ ಯಶೋವರ್ಮನ್, ಅಂದರೆ ಕ್ರಿಸ್ತಶಕ 925-945 ಕಾಲಮಾನ, ಆ ಟೈಮಲ್ಲಿ ಇವನು ನಿರ್ಮಿಸಿದಂತೆ ಎಂದು ಇತಿಹಾಸಕಾರರು ಹೇಳ್ತಾರೆ. ಕ್ರಿಸ್ತಶಕ 1182 ಪೃಥ್ವಿರಾಜ್ ಚೌಹಾಣ್ ಅವರ ಸೇನಾಧಿಪತಿಯಾಗಿದ್ದ ಖೇತ್ ಸಿಂಗ್ ಕಂಗಾರ್ ಅವರು ಈ ಕೋಟೆಯನ್ನು ವಶಪಡಿಸಿಕೊಂಡು ಕಂಗಾರ್ ರಾಜವಂಶವನ್ನು ಸ್ಥಾಪನೆ ಮಾಡ್ತಾರೆ. ಆತನ ಮೊಮ್ಮಗ ಖೂಬ್ ಸಿಂಗ್ ಈ ಅರಮನೆಯನ್ನು ಮತ್ತಷ್ಟು ಬಲಪಡಿಸಿ ಗಡ್ ಕುಂದಾರ್ ಅಂತ ಹೆಸರಿಡ್ತಾರೆ. ನಂತರ ಈ ಕೋಟೆ ಬುಂದೇಲ್ ರಾಜರ ರಾಜಧಾನಿ ಕೂಡ ಆಯ್ತಂತೆ. ಕ್ರಿಸ್ತಶಕ 1531 ರಾಜ ರುದ್ರಪ್ರತಾಪ್ ಸಿಂಗ್ ತನ್ನ ರಾಜಧಾನಿಯನ್ನು ಓರ್ಚಾಕ್ಕೆ ಬದಲಾಯಿಸುವವರೆಗೂ ಕೂಡ ಇದು ಪ್ರಮುಖ ಕೇಂದ್ರ ಆಗಿತ್ತು. ಇದು ಒಂಥರ ಮಾಯಾವಿ ಕೋಟೆ ಅಂತಾನೆ ಹೇಳ್ಬೋದು. ಗರ್ ಕುಂದಾರ್ ಫೋರ್ಟ್ ಮಧ್ಯಪ್ರದೇಶದಲ್ಲಿರೋದು ಒಂದು ಮಾಯಾವಿ ಕೋಟೆ ಅಂತಾನೆ ಹೇಳ್ತಾರೆ. ಈ ಕೋಟೆಯ ಅತ್ಯಂತ ರೋಮಾಂಚಕ ವೈಶಿಷ್ಟ್ಯ ಏನು ಅಂತ ಹೇಳೋದಾದರೆ, ಇದರ ಭ್ರಮೆ ಹುಟ್ಟಿಸುವಂತಹ ಒಂದು ವಾಸ್ತುಶಿಲ್ಪ. ನಾವು ಕೋಟೆಯಿಂದ ಸುಮಾರು 12 ಕಿಲೋಮೀಟರ್ ದೂರದಲ್ಲಿದ್ದಾಗ ಕೋಟೆ ಕಣ್ಣಿಗೆ ಸ್ಪಷ್ಟವಾಗಿ ಕಾಣಿಸ್ತಂತೆವೋ, ಅಲ್ಲಿ ದೂರದಲ್ಲೆಲ್ಲೋ ಕೋಟೆ ಕಾಣಿಸುತ್ತೆ ಅನ್ನೋ ಥರ, ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಅನ್ನೋ ಹಾಗೆ ದೂರದಲ್ಲಿ ನಮಗೆ ಕೋಟೆ ಕಾಣಿಸುತ್ತೆ. ಆದರೆ ನಾವು ಕೋಟೆಯ ಹತ್ತಿರಕ್ಕೆ ಹೋದಂತೆಲ್ಲ ಅದು ಬೆಟ್ಟಗಳ ನಡುವೆ ಇದ್ದಕ್ಕಿದ್ದಂತೆ ಕಣ್ಮರೆ ಆಗುತ್ತಂತೆ. ಅಂದರೆ ನಾವಿನ್ನೇನು ಕೋಟೆಗೆ ಹೋಗ್ತಾ ಇದ್ದೀವಿ, ಆ ರೋಡಲ್ಲೇ ಹೋಗ್ತಾ ಇದ್ದೀವಿ ಅಂತ ದೂರದಿಂದ ಒಂದು 10-12 ಕಿಲೋಮೀಟರ್ ದೂರದಿಂದ ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಆ ಕೋಟೆ ಕಣ್ಮರೆ ಆಗುತ್ತಂತೆ. ಆ ಕೋಟೆ ಕಡೆಗೆ ಆ ದಾರಿ ನಮ್ಮನ್ನು ಕರ್ಕೊಂಡು ಹೋಗೋದಿಲ್ಲ. ಕೋಟೆಗೆ ಹೋಗುವ ಮುಖ್ಯ ರಸ್ತೆ ಬೇರೆ ಕಡೆಗೆ ತಿರುಗದಂತೆ ನಮಗೆ ಭಾಸ ಆಗುತ್ತಂತೆ. ಶತ್ರುಗಳ ದಿಕ್ಕನ್ನು ತಪ್ಪಿಸಲು ಆ ಕಾಲದ ಇಂಜಿನಿಯರ್ಗಳು ಈ ರೀತಿ ಅದ್ಭುತವಾಗಿ ಆ ಕೋಟೆಯನ್ನು ವಿನ್ಯಾಸಗೊಳಿಸಿದ್ರು ಅಂತ ಹೇಳ್ತಾರೆ. ಮುಂದೆ ಮೂಡಿ ಬರ್ತಾ ಇದೆ ನಿಮಗೋಸ್ಕರ ಕೊಡಗಿನ ಕಾವೇರಿ ಚಿತ್ರದ ಗೀತೆ, ಚಿತ್ರ ಮತ್ತು SP ಬಾಲಸುಬ್ರಹ್ಮಣ್ಯಂ ಅವರ ಗಾಯನದಲ್ಲಿ, ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯ ಈ ಗೀತೆಗಿದೆ.

ವಿಸ್ಮಯ ಜಗತ್ತಿನಲ್ಲಿ ಸಾಕ್ತಾ ಇದ್ವಿ ನಾವು. ಗರ್ ಕುಂದಾರ್ ಕೋಟೆಯ ಬಗ್ಗೆ ಮಾತಾಡ್ತಾ ಇದ್ವಿ. ಮಧ್ಯಪ್ರದೇಶದ ನಿಹಾರಿ ಜಿಲ್ಲೆಯಲ್ಲಿರುವ ಕೋಟೆ ಇದು. ಇದು ವಿಶಿಷ್ಟ ವಾಸ್ತುಶಿಲ್ಪಕ್ಕೆ ಹೆಸರಾಗಿದೆ ಅಂತಾನೆ ಹೇಳಬಹುದು. 5 ಅಂತಸ್ತುಗಳ ರಚನೆ ಈ ಕಟ್ಟಡದಲ್ಲಿದೆ. ಈ ಕೋಟೆಯು ಒಟ್ಟು 5 ಅಂತಸ್ತುಗಳನ್ನು ಹೊಂದಿದೆಯಂತೆ. ಇದರಲ್ಲಿ 3 ಅಂತಸ್ತುಗಳು ನೆಲದ ಮೇಲಿದ್ರೆ 2 ಅಂತಸ್ತುಗಳು ಸಂಪೂರ್ಣವಾಗಿ ನೆಲದ ಅಡಿಯಲ್ಲಿವೆ, ಅಂದರೆ ಅಂಡರ್ಗ್ರೌಂಡ್ ಅಂತ ಹೇಳ್ಬೋದು. ಕೋಟೆಯ ಒಳಗಿರುವವರಿಗೆ ಹೊರಗಿನ ಶತ್ರುಗಳು ಸ್ಪಷ್ಟವಾಗಿ ಕಾಣಿಸ್ತಾ ಇದ್ರಂತೆ. ಆದರೆ ಹೊರಗಿನವರಿಗೆ ಒಳಗೆ ಯಾರು ಇದ್ದಾರೆ ಇದ್ರು ಅಂತ ತಿಳಿತಾ ಇರಲಿಲ್ವಂತೆ. ನೆಲದಡಿಯ ಕೋಣೆಗಳಲ್ಲೂ ಅದ್ಭುತವಾದ ಗಾಳಿ ಮತ್ತು ಬೆಳಕಿನ ವ್ಯವಸ್ಥೆಯನ್ನು ಈ ಕೋಟೆಯಲ್ಲಿ ಮಾಡಿದ್ರಂತೆ. ಮುಂದೆ ಮೂಡಿ ಬರ್ತಾ ಇದೆ AK-47 ಚಿತ್ರದಿಂದ ಹರಿಹರನ್ ಮತ್ತು ಚಿತ್ರ ಅವರ ಗಾಯನದಲ್ಲಿ ಹಂಸಲೇಖಾ ಅವರ ಸಂಗೀತ ಮತ್ತು ಸಾಹಿತ್ಯವಿರುವ ಗೀತೆ. ಜೊತೆಯಾಗಿ ಮೂಡಿ ಬರ್ತಾ ಇದೆ SP ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರ ಅವರ ಗಾಯನದಲ್ಲಿ ಹಬ್ಬ ಚಿತ್ರದ ಗೀತೆ.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
3: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸುವಾಲಿ
4: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ
3: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ
5: ಸಿಂಧೂರ ಬಿಂದಿಗೆಯಲ್ಲಿ ಜೀವವ ತುಂಬಿದೆ
4: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ
6: ನಮ್ಮ ಜೀವ ಜೀವ ಒಂದೇ ಜೀವ ನೂರು
3: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ
4: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ ಕನಸಿನ ಲೋಕಕ್ಕೆ ಪ್ರತಿ ರಾತ್ರಿ 10 ಗಂಟೆಗೆ
3: ಕನಸಿನ ಲೋಕ ಕನಸುಗಳ ಕಣ್ತರಿಸೋ ಮಧುರ ತಾಣ.

ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಷನ್.

ಸಮಯ ಆಗಿದೆ 4:36. ವಿಸ್ಮಯ ಜಗತ್ತಿನಲ್ಲಿ ನಾವು ಸಾಕ್ತಾ ಇದ್ವಿ. ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಿ ಆಕಾಶವಾಣಿ FM ರೇನ್ಬೋದಲ್ಲಿ. ಹಾಗೇನೆ ವಿಸ್ಮಯ ಜಗತ್ತಿನಲ್ಲಿ ನಾವು ಮಧ್ಯಪ್ರದೇಶದ ನಿವಾರಿ ಜಿಲ್ಲೆಯ ಒಂದು ಘರ್ ಕುಂದಾರ್ ಕೋಟೆಯ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ವಿ. ಇಲ್ಲಿನ ಸ್ಥಳೀಯರ ನಂಬಿಕೆಯ ಪ್ರಕಾರ ಬಹಳ ವರ್ಷಗಳ ಹಿಂದೆ ಹತ್ತಿರದ ಹಳ್ಳಿಗೆ ಬಂದಿದ್ದ ಮದುವೆ ದಿಬ್ಬಣದ 50-60 ಜನ ಈ ಕೋಟೆಯನ್ನು ನೋಡೋಕ್ಕೆ ಬಂದಿದ್ರಂತೆ. ಅವರು ಸುತ್ತಾಡ್ತಾ ನೆಲದಡಿಯ ಬೇಸ್ಮೆಂಟ್ಗೆ ಹೋದವರು ಮತ್ತೆ ಎಂದಿಗೂ ಮರಳಿ ಬಂದಿಲ್ಲ, ನಿಗೂಢವಾಗಿ ಕಣ್ಮರೆಯಾದ್ರು. ಅಂದಿನಿಂದ ಈ ನೆಲದಡಿಯ ದಾರಿಗಳನ್ನು ಸರ್ಕಾರ ಬೀಗ ಹಾಕಿ ಮುಚ್ಚಿದ್ದಾರೆ ಅಂತ ಅವರು ಬಾಯಿಂದ ಬಾಯಿಗೆ ಒಂದು ಕತೆ ಮೂಲಕ ಹೇಳ್ತಾರಂತೆ. ಹಾಗೆಯೇ ಚಂದೇಲ್ ಮತ್ತು ಕಂಗಾರ್ ಮತ್ತು ಬುಂದೇಲ್ ರಾಜರು ಅತ್ಯಂತ ಶ್ರೀಮಂತರಾಗಿದ್ದರಿಂದ ಈ ಕೋಟೆಯ ಸುರಂಗಗಳಲ್ಲಿ ಅಪಾರ ಚಿನ್ನ ಮತ್ತು ವಜ್ರದ ನಿಧಿ ಅಡಗಿದೆ ಎಂಬ ನಂಬಿಕೆ ಕೂಡ ಇದೆ. ಕುಂದಾರ್ ಎಂಬ ಹೆಸರು ಕುಂದಾರ್ಕ ಅಂದರೆ ಕುಂಡ ಮತ್ತು ಅರ್ಕ ಇಂದ ಬಂದಿದೆಯಂತೆ. ಕುಂಡ ಅಂದರೆ ನೀರಿನ ಜಲಾಶಯ, ಅರ್ಕ ಅಂದರೆ ಸೂರ್ಯ. ಇಲ್ಲಿನ ಒಂದು ಪವಿತ್ರ ಕುಂಡದ ನೀರಿಗೆ ಚರ್ಮ ರೋಗಗಳನ್ನು ಗುಣಪಡಿಸುವ ಶಕ್ತಿ ಇತ್ತು ಅಂತ ಕೂಡ ಹೇಳಲಾಗುತ್ತೆ.

ಸುಖಮಯ ಜಗತ್ತು ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ವಿ. ಬಹಳಷ್ಟು ಸಂದೇಶಗಳು ಬಂದು ನಮ್ಮನ್ನ ತಲುಪಿದೆ. ಹರೀಶ್ ಮಲ್ಲೇಶ್ವರಮಿಂದ ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ, ಚೆನ್ನಾಗಿದೆ ದಿಕ್ಕು ತಪ್ಪಿಸುವ ಕೋಟೆಯ ಕತೆ ಅಂತ ಹೇಳ್ತಾ ಇದ್ದಾರೆ. ಹಾಗೇನೆ ಚನ್ನಪ್ಪ ಸಾರ್ವಾಡ್ ಅರ್ಕೆರೆಯಿಂದ ತೇಜಸ್ವಿನಿ ನಿರ್ಮಲಾ ಸಾರ್ವಾಡ್ ಅವರು ಹಾಗೂ ಮನೆಯವರು ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ, 30 ವರ್ಷಗಳ ಹಿಂದೆ ನಾವು ಇತಿಹಾಸ ಪುಸ್ತಕದಲ್ಲಿ ಓದುವ ಕೋಟೆಗಳ ಬಗ್ಗೆ ಮಾಹಿತಿ ಶಾಲೆಯಲ್ಲಿ ಕಲಿಯುತ್ತಿದ್ದು ಆ ದಿನಗಳನ್ನು ಮರಳಿ ನೆನಪಿಸ್ತಾ ಇದ್ದೀರಿ ಕಾರ್ಯಕ್ರಮದ ಮುಖಾಂತರ, ಥ್ಯಾಂಕ್ ಯು ಅಂತ ಹೇಳ್ತಿದ್ದಾರೆ. ಹಾಗೆ ಶ್ರೀನಾಥ್ ಅವರು ಕೆಪಿ ಅಗ್ರಹಾರದಿಂದ ಹೇಳ್ತಾ ಇದ್ದಾರೆ, ವಿಸ್ಮಯ ಜಗತ್ತು ಕಾರ್ಯಕ್ರಮ ಇಂಟ್ರೆಸ್ಟಿಂಗ್ ಆಗಿದೆ, ರಸ್ತೆ ಬದಲಿಸುವ ಟೆಕ್ನಿಕ್ ಅಲ್ಲಿದೆ, ವಿಷಯ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗೂ ತುಂಬ ಸುಮಧುರವಾದ ಗೀತೆಗಳನ್ನು ಕೂಡ ಪ್ರಸಾರ ಮಾಡ್ತಾ ಇದ್ದೀರಿ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಶಾಂತಾಚಾರ್ ಬಡಿಗೇರಿ ಅವರು ಹೇಳ್ತಾ ಇದ್ದಾರೆ, FM ಕನ್ನಡ ಕಾಮನಬಿಲ್ಲುವಿನಲ್ಲಿ ವಿಸ್ಮಯ ಜಗತ್ತು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸಿಕೊಟ್ಟ ನಿರೂಪಕರಿಗೆ ಧನ್ಯವಾದ ಹೇಳ್ತಾ ಇದ್ದಾರೆ. ಹಾಗೆ ಮಧ್ಯಪ್ರದೇಶದ ನಿವಾರಿ ಜಿಲ್ಲೆಯ ಗಡ್ಕುಂದಾರ್ ಕೋಟೆ ಕುರಿತು ನೀಡಿದ ಮಾಹಿತಿ ಬಹಳ ಆಸಕ್ತಿದಾಯಕ ಆಗಿತ್ತು ಅಂತ ಹೇಳ್ತಾ ಇದ್ದಾರೆ, ನಿಮಗೆ ಧನ್ಯವಾದಗಳು. ಹಾಗೆ ತೀರ್ಥೇಶ್ ಚನ್ನಪಟ್ಟಣದಿಂದ ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ, ಕಾರ್ಯಕ್ರಮ ಕೇಳ್ತಾ ಇದ್ದೀವಿ, ಹಾಡುಗಳು ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು ನಿಮ್ಮೆಲ್ಲರ ಪ್ರೀತಿಯ ಸಂದೇಶಗಳಿಗೆ. ವಿಸ್ಮಯ ಜಗತ್ತಿನಲ್ಲಿ ಇಂದು ನಾವು ಮಧ್ಯಪ್ರದೇಶದ ನಿವಾರಿ ಜಿಲ್ಲೆಯಲ್ಲಿರುವ ಗಡ್ಕುಂದಾರ್ ಕೋಟೆಯ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ವಿ. ಸಮಯ ಆಗಿದೆ 4:49. ವಿಸ್ಮಯ ಜಗತ್ತು ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ಇದ್ದೀವಿ. ಇಂದಿನ ವಿಸ್ಮಯ ಜಗತ್ತಿನಲ್ಲಿ ಮಾಹಿತಿ ಮತ್ತು ಹಾಡುಗಳು ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತಾ ವಿಸ್ಮಯ ಜಗತ್ತಿನೊಂದಿಗೆ ಮಧ್ಯಾಹ್ನದ ಪ್ರಸಾರದ ಕಾರ್ಯಕ್ರಮವನ್ನು ಕೂಡ ಮುಗಿಸೋ ಸಮಯ ಬಂದಾಯಿತು. ನಿಮಗೆಲ್ಲರಿಗೂ ಟಾಟಾ ಬಾಯ್ ಬಾಯ್ ಹೇಳ್ತಾ ಮಧ್ಯಾಹ್ನದ ಪ್ರಸಾರದಲ್ಲಿ ಇಷ್ಟ ಹೊತ್ತು ನಿಮ್ಮ ಜೊತೆಯಾಗಿದ್ದೆ ನಾನು RJ ವಿನುತಾ ಶಶಿಧರ್, ಹಾಗೂ ನನ್ನ ಜೊತೆಯಾಗಿದ್ದ ನನ್ನೆಲ್ಲ ಪ್ರೀತಿಯ ಕೇಳುಗರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಕೇಳ್ತಾ ಇರಿ ಆಕಾಶವಾಣಿ FM ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು, ಮ್ಯೂಸಿಕಲಿ ಯೋರ್ಸ್.

ಗುಡ್ ಈವ್ನಿಂಗ್, ಶುಭ ಸಂಜೆ ಸ್ನೇಹಿತರೆ. ನೀವು ಟ್ಯೂನ್ ಮಾಡಿದ್ದೀರಾ 101.3 ಮೆಗಾಹರ್ಟ್ಸ್ನಲ್ಲಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು. ಸ್ಟುಡಿಯೋ ಸಮಯ ಸರಿಯಾಗಿ 5:03 ಆಗಿದೆ. ಫ್ಯಾಬ್ಯುಲಸ್ ಫ್ರೈಡೆಯ ಸಂಜೆಯ ಪ್ರಸಾದದಲ್ಲಿ ನಿಮ್ಮ ಜೊತೆ ಆಗ್ತಾ ಇರೋದು ನಾನು ನಿಮ್ಮ ಆಜೆ ಕುಸುಮ. ಈ ಸಂಜೆಯ ಎಲ್ಲ ಕಾರ್ಯಕ್ರಮಗಳಿಗೂ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ, ಹಾರ್ಟಿ ವೆಲ್ಕಮ್.

0: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
1: ನಾನ್ಸ್ಟಾಪ್ ಸಂಜೆ
2: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 MHz ಮ್ಯೂಸಿಕಲಿ ಯೋರ್ಸ್.
3: ಡ್ರೈವ್ ಟೈಮ್ ಶೋ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಒಂದಷ್ಟು ದಿನಗಳ ಗ್ಯಾಪ್ನ ನಂತರ ನಿಮ್ಮನ್ನ ಭೇಟಿಯಾಗ್ತಾ ಇದ್ದೀನಿ. ನೀವೆಲ್ಲ ಹೇಗಿದ್ದೀರಾ? ಹೇಗಿದೆ ಲೈಫ್? ಹೇಗಿತ್ತು ನಿಮ್ಮ ದಿನ? ಈ ಮೂರೂ ಪ್ರಶ್ನೆಗಳಿಗೆ ನಿಮ್ಮ ಉತ್ತರ ಸೂಪರ್ ಅಂತ ಭಾವಿಸ್ತೀನಿ. ಇವತ್ತು ಶುಕ್ರವಾರ, ಸಿನಿಮಾಗಳ ವಾರ. ಸೊ ಸಿನಿಮಾ ಇವತ್ತಿನ ನಮ್ಮ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದ ಸಬ್ಜೆಕ್ಟ್. ಹಾಗಾದರೆ ಟಾಪಿಕ್ ಏನು ತಿಳಿಸ್ತೀನಿ, ಹಾಗೆ ನೀವು ಸಹ ವಿಷಯ ಏನು ಅಂತ ಗೆಸ್ ಮಾಡಬಹುದು. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9489901013, 9480901013. ನಿಮ್ಮೆಲ್ಲರ ಗೆಸಸ್ನ ನೋಡೋದಕ್ಕೆ, ಹಾಗೆ ವಿಷಯವನ್ನು ರಿವೀಲ್ ಮಾಡೋದಕ್ಕೆ ಒಂದು ಹಾಡಿನ ಕಾಲಾವಕಾಶ ಇರುತ್ತೆ. ಯಕ್ಕ ಸಿನಿಮಾದ ಸೂಪರ್ ಹಿಟ್ ಹಾಡು ಮೂಡಿ ಬರ್ತಾ ಇದೆ, ಕೇಳ್ತಾ ಇರಿ. ಇದು 101.3 ಕನ್ನಡ ಕಾಮನ ಬಿಲ್ಲು.

ನಾನ್ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ವಿಷಯವನ್ನ ಗೆಸ್ ಮಾಡಬಹುದು ಅಂತ ಹೇಳಿದೆ. ಒಂದಷ್ಟು ಸಂದೇಶಗಳು ಬಂದಿವೆ. ನಾನ್ಸ್ಟಾಪ್ ಸಂಜೆ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ತೀರ್ಥೇಶ್ ಚನ್ನಪಟ್ಟಣದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಹರೀಶ್ ಮಲ್ಲೇಶ್ವರಿಂದ ನಿಮಗೂ ಕೂಡ ಸ್ವಾಗತ ಅಂತ ಹೇಳ್ತಾ ಒಂದು ಗೆಸ್ಸನ್ನು ಮಾಡಿದ್ದಾರೆ. ಹಾಗೆ ನಮ್ಮ ದಿನ ಚೆನ್ನಾಗಿತ್ತು, ನಾವು ಆರಾಮಾಗಿದ್ದೀವಿ, ನೀವು ಆರಾಮ್ ಇದ್ದೀರಾ ಅಂತ ಪ್ರಮೀಳಾ ದಾವಣಗೆರೆಯಿಂದ ಸಂದೇಶವನ್ನು ಕಳಿಸಿ ಕೇಳ್ತಾ ಇದ್ದಾರೆ. ನಾನು ಕೂಡ ಸೂಪರ್ ಆಗಿದ್ದೀನಿ. ಹಾಗೆ ನೇತ್ರಾ ಕೆಂಗೇರಿಯಿಂದ ಕನ್ನಡ ಇಂಗ್ಲಿಷ್ ಮಿಕ್ಸ್ಡ್ ಸಾಂಗ್ಸ್ ಇರಬಹುದಾ ಅಂತ ಕೇಳ್ತಾ ಇದ್ದಾರೆ. ಹಾಗಾದರೆ ಏನಿರ್ಬೋದು ವಿಷಯ? ಮೊದಲನೇದಾಗಿ ಉತ್ತರವನ್ನು ತಿಳಿಸೋದಕ್ಕೆ ಅಂದರೆ ವಿಷಯವನ್ನು ಗೆಸ್ ಮಾಡೋದಕ್ಕೆ ಪ್ರಯತ್ನಪಟ್ಟಂಥ ನಿಮ್ಮೆಲ್ಲರಿಗೂ ಪ್ರೀತಿಯ ಧನ್ಯವಾದಗಳು. ಇನ್ನು ವಿಷಯವನ್ನು ನಾನೇ ತಿಳಿಸ್ಬಿಡ್ತೀನಿ. ಇವತ್ತು ಸಿನಿಮಾದ ಬಗ್ಗೆನೇ ಮಾತಾಡ್ತೀವಿ ಅಂತ ಆಗಲೇ ಹೇಳಿದ್ದೆ. ಇನ್ನು ಟಾಪಿಕ್ ಏನು ಅಂತ ಗೆಸ್ ಮಾಡೋದಕ್ಕೆ ನಿಮಗೆ ಹೇಳಿದ್ದೆ. ಥಿಯೇಟರ್ನಲ್ಲಿ ಸಿನಿಮಾ ನೋಡ್ತಾ ಇರ್ತೀವಿ. 1 hour ಅಥವಾ ಅಪ್ರಾಕ್ಸಿಮೇಟ್ಲಿ 1 ಗಂಟೆಗಿಂತ 1-10 ನಿಮಿಷ ಅಥವಾ 15 ನಿಮಿಷ ಆದಮೇಲೆ ಸಿನಿಮಾದ ಕತೆಗೆ ಒಂದು ಬ್ರೇಕ್ ಸಿಗುತ್ತೆ. ಅದೇ ಇಂಟರ್ವೆಲ್, ಮಧ್ಯಂತರ. ಫಸ್ಟ್ ಹಾಫ್ ಮುಗಿದು ಇನ್ನೇನು ಸೆಕೆಂಡ್ ಹಾಫ್ಗೆ ಎಂಟ್ರಿ ಆಗಬೇಕು ಅನ್ನೋವಾಗ ಇಂಟರ್ವೆಲ್ ಇರುತ್ತೆ. ಆಲ್ಮೋಸ್ಟ್ ಎಲ್ಲ ಸಿನಿ ಪ್ರಿಯರು ಇಂಟರ್ವೆಲ್ನಲ್ಲಿ ಏನಾದರೂ ಒಂದು ಟ್ವಿಸ್ಟ್ ಇರಲಿ ಅಂತಲೇ ಬಯಸ್ತಾರೆ. ಸಿನಿಮಾದ ಕತೆ ಒಂದೇ ಥರ ಸಾಕ್ತಾ ಇದ್ದಾಗ ತಿರುವನ್ನ ಕತೆ ಪಡೆದುಕೊಳ್ಳುತ್ತಾ ಅನ್ನೋ ಒಂದು ನಿರೀಕ್ಷೆ ಇರುತ್ತೆ. ಸೊ ಇವತ್ತಿನ ನಾನ್ಸ್ಟಾಪ್ ಸಂಜೆಯ ವಿಷಯ ಏನಂದರೆ, ನೀವು ಥಿಯೇಟರ್ನಲ್ಲಿ ಸಿನಿಮಾ ನೋಡುವಾಗ ಇಂಟರ್ವೆಲ್ನಲ್ಲಿ ಟ್ವಿಸ್ಟ್ನ ಎಕ್ಸ್ಪೆಕ್ಟ್ ಮಾಡ್ತೀರಾ? ಹೌದು, ಟ್ವಿಸ್ಟ್ ಇರಬೇಕು ಅನ್ನೋದಾದರೆ ಯಾವ ಸಿನಿಮಾದ ಟ್ವಿಸ್ಟ್ ನಿಮಗೆ ಸೆಕೆಂಡ್ ಹಾಫ್ಗೂ ಮುಂಚೆನೆ ಸರ್ಪ್ರೈಸ್ ಮಾಡ್ತು ಅಂತ ನಮಗೆ ಮೆಸೇಜ್ ಮಾಡಿ ತಿಳಿಸಿ. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9480901013. ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ. ಈಗ ಮನದ ಕಳಲು ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ. ಕೇಳ್ತಾ ಇರಿ, ಇದು ನಿಮ್ಮ ನೆಚ್ಚಿನ ಕನ್ನಡ ಕಾಮನ ಬಿಲ್ಲು.

ಇವತ್ತಿನ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದ ವಿಷಯ ಏನು ಅಂತ ಮತ್ತೊಮ್ಮೆ ತಿಳಿಸೋದಾದ್ರೆ, ನೀವು ಥಿಯೇಟರ್ನಲ್ಲಿ ಸಿನಿಮಾ ನೋಡುವಾಗ ಇಂಟರ್ವೆಲ್ನಲ್ಲಿ ಟ್ವಿಸ್ಟ್ನ ಎಕ್ಸ್ಪೆಕ್ಟ್ ಮಾಡ್ತೀರಾ? ಹೌದು, ಟ್ವಿಸ್ಟ್ ಇರಲೇಬೇಕು ಅನ್ನೋದಾದರೆ, ಯಾವ ಸಿನಿಮಾದ ಟ್ವಿಸ್ಟ್ ನಿಮಗೆ ಸೆಕೆಂಡ್ ಹಾಫ್ಗೂ ಮುಂಚೆನೆ ಸರ್ಪ್ರೈಸ್ ಮಾಡ್ತು ಅಂತ ನಮಗೆ ಮೆಸೇಜ್ ಮಾಡಿ ಅಂತ ಕೇಳಿದೆ. ಸ್ನೇಹಿತರ ಸಂದೇಶಗಳು ಬರ್ತಾ ಇವೆ. ಶೈಲು ಚಿತ್ರ ನೋಡುವಾಗ ಈ ರೀತಿ ಅನುಭವ ಆಗಿದೆ ಅಂದರೆ, ಟ್ವಿಸ್ಟ್ ನಾವಂದ್ಕೊಂಡೋದಕ್ಕಿಂತ ಬೇರೆ ರೀತಿನೇ ಇತ್ತು, ಸರ್ಪ್ರೈಸ್ ಮಾಡ್ತು ಸೆಕೆಂಡ್ ಹಾಫ್ನಲ್ಲಿ ಅಂತ ಹೇಳ್ತಾ ಇದ್ದಾರೆ ಭೂದೇವಪ್ಪ ಗೌಡ ಹೊರುಂಚ ಯಾದಗಿರಿಯಿಂದ. ಹಾಗೆ ಹರೀಶ್ ಮಲ್ಲೇಶ್ವರದಿಂದ ಮೆಸೇಜ್ ಮಾಡಿ ಹೇಳ್ತಾ ಇದ್ದಾರೆ, ನನಗೆ ಬೆಳದಿಂಗಳ ಬಾಲೆ ಚಿತ್ರದಲ್ಲಿ ನಾಯಕ ನಾಯಕಿ ಒಂದಾಗುತ್ತಾರೆ ಅನ್ನೋ ಒಂದು ಆಸೆ ಇತ್ತು, ಆದರೆ ಬೇಸರ ಆಯಿತು, ಯಾಕಂದರೆ ಅವರಿಬ್ರು ಒಂದಾಗಲಿಲ್ಲ, ನೋವಾಯಿತು. ನಾಯಕ ಕಣ್ಣೀರು ಹಾಕ್ತಾ ಹೋಗ್ತಾನೆ, ನನಗೂ ನೋವಾಯಿತು ಆ ಒಂದು ದೃಶ್ಯವನ್ನು ನೋಡುವಾಗ, ಗೊತ್ತಾ ನಿಮಗೆ ಅಂತ ಕೇಳ್ತಾ ಇದ್ದಾರೆ. ಹಾಗೆ ಮತ್ತಷ್ಟು ಸಂದೇಶಗಳು ಬರ್ತಾ ಇವೆ. ಬೆಳದಿಂಗಳ ಬಾಲೆ, ಹೌದು ಅದೊಂಥರ ಕಾಡುವಂತಹ ಚಿತ್ರನೇ. ನಾಯಕಿ ಕೊನೆಗೂ ನಾಯಕನಿಗೆ ಸಿಗಲಿಲ್ಲ ಅನ್ನೋವಂತಹ ಒಂದು ಭಾವನೆ ಯಾರೆಲ್ಲ ಸಿನಿಮಾವನ್ನು ನೋಡ್ತಾ ಇದ್ರೋ ಅವರೆಲ್ಲರಿಗೂ ಕೂಡ ಕಾಡುತ್ತೆ. ಆದರೂ ಈಗಲೂ ಸಹ ಟಿವಿಯಲ್ಲಿ ಆ ಒಂದು ಸಿನಿಮಾ ನೋಡಬೇಕಾದ್ರೂ ಸಹ ಹಾಗೆ ಅನಿಸುತ್ತೆ, ಸಿಗಬೇಕಾಗಿತ್ತಲ್ವಾ ಅಂತ. ಎಷ್ಟೋ ವರ್ಷಗಳ ಹಿಂದಿನ ಸಿನಿಮಾ ಆದರೂ ಆ ಒಂದು ಫೀಲ್ ನಮಗೆ ಹಾಗೇ ಆಗುತ್ತೆ. ಮತ್ತಷ್ಟು ಸಂದೇಶಗಳು ಬರ್ತಾ ಇವೆ, ನೀವು ಕೂಡ ತಿಳಿಸ್ಬಹುದು. ಸಿನಿಮಾದಲ್ಲಿ ಇಂಟರ್ವೆಲ್ನಲ್ಲಿ ನೀವು ಟ್ವಿಸ್ಟ್ನ ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂತ. ಹೌದು ಮಾಡ್ತೀವಿ. ಹಾಗೆ ಒಂದಷ್ಟು ಸಿನಿಮಾಗಳನ್ನ ನಾವು ಟ್ವಿಸ್ಟ್ ಇರುವಂತಹ ಸಿನಿಮಾಗಳನ್ನ ನೋಡಿದ್ದೀವಿ ಅನ್ನೋದಾದರೆ, ಯಾವ ಸಿನಿಮಾದ ಟ್ವಿಸ್ಟ್ ನಿಮಗೆ ಸೆಕೆಂಡ್ ಹಾಫ್ಗೂ ಮುಂಚೆನೆ ಸರ್ಪ್ರೈಸ್ ಮಾಡ್ತು ಅಂದರೆ, ನೀವು ಈ ಒಂದು ಟ್ವಿಸ್ಟ್ನ ಎಕ್ಸ್ಪೆಕ್ಟೇ ಮಾಡಿಲ್ಲ ಅಂತ ಒಂದು ಟ್ವಿಸ್ಟ್ ಆ ಒಂದು ಸಿನಿಮಾಗೆ ಸಿಕ್ಕಿದೆ ಅಂದರೆ ಅದು ಯಾವ ಸಿನಿಮಾ ಅಂತ ನಮಗೆ ಮೆಸೇಜ್ ಮಾಡಿ ತಿಳಿಸಿ. 9480901013 ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ. ಈಗ ಲ್ಯಾಂಡ್ ಲಾರ್ಡ್ ಸಿನಿಮಾದ ಗೀತೆ ಮೂಡಿ ಬರ್ತಾ ಇದೆ, ಕೇಳ್ತಾ ಇರಿ. ಇದು ಡ್ರೈವ್ ಟೈಮ್ ಶೋ ನಾನ್ ಸ್ಟಾಪ್ ಸಂಜೆ.

0: ಸಾರಿ.
1: ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಇವತ್ತು ನಾವು ಮಾತಾಡ್ತಾ ಇರುವಂತಹ ವಿಷಯ, ಸಿನಿಮಾದಲ್ಲಿ ಇಂಟರ್ವೆಲ್ ಬರುತ್ತೆ, ಇಂಟರ್ವೆಲ್ನಲ್ಲಿ ಒಂದು ಟ್ವಿಸ್ಟ್ ಇರಲಿ ಅಂತ ನಾವೆಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತೀವಿ. ಸೊ ಆ ಟ್ವಿಸ್ಟ್ನ ನಂತರ ಸಿನಿಮಾದ ಕತೆ ಬೇರೆ ಒಂದು ಡೈರೆಕ್ಷನ್ಗೆ ಹೋಗುತ್ತೆ. ಹಾಗೆ ನೀವು ನೋಡಿರೋಂಥ ಸಿನಿಮಾಗಳಲ್ಲೂ ಟ್ವಿಸ್ಟ್ಗಳು ಇದ್ದೇ ಇರುತ್ತೆ. ಯಾವ ಸಿನಿಮಾದ ಟ್ವಿಸ್ಟ್ ನಿಮಗೆ ಇಷ್ಟ ಆಯಿತು, ನಿಮ್ಮನ್ನು ಸರ್ಪ್ರೈಸ್ ಮಾಡ್ತು ಸೆಕೆಂಡ್ ಹಾಫ್ಗೂ ಮುಂಚೆನೆ ಅಂತ ಕೇಳಿದೆ. ಒಂದಷ್ಟು ಸಂದೇಶಗಳು ಬರ್ತಾ ಇವೆ, ನಿಮ್ಮೆಲ್ಲರ ಸಂದೇಶಗಳನ್ನ ನೋಡ್ತೀನಿ. ಇನ್ನು ಸಿನಿಮಾದಲ್ಲಿ ಇಂಟರ್ವೆಲ್ ಅಂದರೆ ಅದು ಫಸ್ಟ್ ಹಾಫ್ಗೂ ಸೆಕೆಂಡ್ ಹಾಫ್ಗೂ ಮಧ್ಯ ಬರುವಂಥ ಒಂದು ಬ್ರೇಕ್, ಎರಡಕ್ಕೂ ಮಧ್ಯದ ಅಂತರನೇ ಮಧ್ಯಂತರ. ಸಿನಿಮಾ ನೋಡ್ತಿರೋ ವೀಕ್ಷಕರಿಗೆ ಒಂದೇ ಕಡೆ ಕೂತು ಬೇಸರ ಆಗಿರುತ್ತೆ, ಹಾಗಾಗಿ ಸ್ವಲ್ಪ ರಿಲ್ಯಾಕ್ಸ್ ಆಗಲಿ ಅಂತ, ಸ್ವಲ್ಪ ಓಡಾಡಲಿ ಅಂತ ಇಂಟರ್ವೆಲ್ನ ಕೊಡ್ತಾರೆ. ಹಾಗೆಯೇ ಸಿನಿಮಾದ ಕಥೆಯ ಸ್ಪೀಡ್ಗೂ ಸಹ ಒಂದು ಬ್ರೇಕ್ನ ಅವಶ್ಯಕತೆ ಇರುತ್ತೆ. ಹಾಗೆ ಫಸ್ಟ್ ಹಾಫ್ಗಿಂತ ಸೆಕೆಂಡ್ ಹಾಫ್ ಹೇಗಿದೆಯೋ ಏನೋ, ಏನಾಗುತ್ತೋ ಕತೆ ಅನ್ನೋ ಒಂದು ಕುತೂಹಲ ಪ್ರೇಕ್ಷಕರಲ್ಲಿ ಇರಲಿ ಅಂತ ಇಂಟರ್ವೆಲ್ನಲ್ಲಿ ಈ ಟ್ವಿಸ್ಟ್ಗಳನ್ನ ಇಡ್ತಾರೆ. ಹಾಗಾದರೆ ನಿಮಗೆ ಯಾವ ಸಿನಿಮಾದ ಟ್ವಿಸ್ಟ್ ಸರ್ಪ್ರೈಸ್ ಕೊಡ್ತು? ಫಸ್ಟ್ ಹಾಫಲ್ಲಿ ಮಾಮೂಲಿಯಾಗಿತ್ತು ಕತೆ, ಇನ್ನೇನು ಇಂಟರ್ವೆಲ್ ಬರೋ ಟೈಮ್ನಲ್ಲಿ ಒಂದು 5-10 ನಿಮಿಷ ಇಂಟರ್ವೆಲ್ಗೆ ಇದೆ ಅನ್ನುವಾಗ ಏನೋ ಒಂದು ಟ್ವಿಸ್ಟ್ ನಿಮಗೆ ಸಿನಿಮಾದಲ್ಲಿ ಕಾಣಿಸ್ತು, ಆ ಟ್ವಿಸ್ಟ್ನಿಂದ ಕತೆ ಬೇರೆ ಒಂದು ಡೈರೆಕ್ಷನ್ಗೆ ಹೋಗ್ತಾ ಇದೆ, ಬೇರೆ ರೀತಿ ಸಾಗುತ್ತೆ.

ಅನ್ನೋದಾದರೆ ಆ ಒಂದು ಸಿನಿಮಾದ ಟ್ವಿಸ್ಟ್ ನಿಮಗೆ ನೆನಪಿರುತ್ತೆ. ಯಾವ ಸಿನಿಮಾ ಅಂತ ಕೂಡ ನಿಮ್ಮ ಮನಸ್ಸಲ್ಲಿ ಸೇವ್ ಆಗಿರುತ್ತೆ. ಆ ಸಿನಿಮಾದ ಹೆಸರನ್ನು ನಮಗೆ ಮೆಸೇಜ್ ಮಾಡಿ ತಿಳಿಸಿ. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9480901013. ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ, ಹಾಗೆ ನಿಮ್ಮ ಸಂದೇಶದಲ್ಲಿ ನಿಮ್ಮ ಮುದ್ದಾದ ಹೆಸರು ಸಹ ಇರಲಿ. ಈಗ ದಿ ಡೆವಿಲ್ ಸಿನಿಮಾದ ಗೀತೆ ಮೂಡಿ ಬರ್ತಾ ಇದೆ, ಕೇಳ್ತಾ ಇರಿ. ಇದು ನಿಮ್ಮ ನೆಚ್ಚಿನ FM ರೇನ್ಬೋ ಕನ್ನಡ ಕಾಮನಬಿಲ್ಲು.

0: ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಸಿನಿಮಾಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ, ಯಾಕಂದ್ರೆ ಇವತ್ತು ಶುಕ್ರವಾರ. ಹಾಗಾಗಿ ಶುಕ್ರವಾರ ಸಿನಿಮಾನೇ ಸಬ್ಜೆಕ್ಟ್. ಹಾಗೆ ಟಾಪಿಕ್ ಏನಂದ್ರೆ, ಸಿನಿಮಾದ ಇಂಟರ್ವೆಲ್ನಲ್ಲಿ ಟ್ವಿಸ್ಟ್ ಇರಲಿ ಅಂತ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ. ಹಾಗೆ ನೀವು ನೋಡಿದಂಥ ಸಿನಿಮಾಗಳಲ್ಲಿ ಟ್ವಿಸ್ಟ್ ಇತ್ತ, ಅಂದರೆ ಟ್ವಿಸ್ಟ್ ಇದ್ದು ನಿಮಗೆ ಇಷ್ಟ ಆಗಿದೆಯಾ ಅಂದರೆ ಸೆಕೆಂಡ್ ಹಾಫ್ಗೂ ಮುಂಚೆನೇ ಏನೋ ಒಂದು ಸರ್ಪ್ರೈಸ್ ಎಲಿಮೆಂಟ್ ನಿಮಗೆ ಫಸ್ಟ್ ಹಾಫ್ನಲ್ಲಿ ಇಂಟರ್ವೆಲ್ ಸಮಯದಲ್ಲಿ ಗೊತ್ತಾಗಿದ್ದುಂಟ, ಆ ರೀತಿಯಾಗಿದ್ರೆ ಅದು ಯಾವ ಸಿನಿಮಾ ಅಂತ ನಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳಿ ಸಂದೇಶವನ್ನು ಕಳಿಸೋದ್ರ ಮೂಲಕ ಅಂತ ಹೇಳಿದ್ದೆ. ಸಂದೇಶಗಳು ಬರ್ತಾ ಇವೆ. ಯಾರಿದು ಈಗ ಬರುತ್ತಿರುವಂತಹ ಸಿನಿಮಾಗಳಲ್ಲಿ ತಿರುವನ್ನು ಅಪೇಕ್ಷಿಸುವಂತಿಲ್ಲ, ಯಾಕಂದರೆ ಪ್ರೇಕ್ಷಕರನ್ನ ಸೀಟಿನ ಅಂಚಲ್ಲಿ ಹಿಡಿದಿಟ್ಟು ಕೂರಿಸುವಂತಹ ಕತೆಗಳು ಬರ್ತಾ ಇಲ್ಲ. ಅದೆಲ್ಲ ಹಳೆಯ ಚಿತ್ರಗಳಲ್ಲಿ ಅಪೇಕ್ಷಿಸಬಹುದಿತ್ತು, ಇದು ನಮ್ಮ ಅನಿಸಿಕೆ ಅಷ್ಟೇ ಅಂತ ಹೇಳ್ತಾ ಇದ್ದಾರೆ ಕಬಾಡಿ ಇಂದಿರಾ ಕಬಾಡಿ ವೆಂಕಟೇಶ್ ಅವರು ಬಿನ್ನಿಪೇಟೆಯಿಂದ. ಇರಬಹುದು, ನಿಮ್ಮ ಅನಿಸಿಕೆ ನಿಜ ಇರಬಹುದು. ಹಳೆಯ ಚಿತ್ರಗಳಲ್ಲಿ ಟ್ವಿಸ್ಟ್ ಇತ್ತಲ್ಲ, ಆ ಹಳೆಯ ಚಿತ್ರಗಳಲ್ಲಿ ನಿಮ್ಗೆ ಯಾವುದು ತುಂಬ ಇಷ್ಟವಾದಂಥ ಟ್ವಿಸ್ಟ್ ಇರುವಂಥ ಚಿತ್ರ ಅಂತ ನಮಗೆ ಸಂದೇಶವನ್ನು ಕಳಿಸಿ ತಿಳಿಸಬಹುದು. ಹಾಗೆ ಮತ್ತಷ್ಟು ಸಂದೇಶಗಳಿವೆ. ಈಗ ನಾನ್ ಸ್ಟಾಪ್ ಸಂಜೆಯಲ್ಲಿ ಒಂದು ಪುಟ್ಟ ಬ್ರೇಕ್.
1: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
2: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
3: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಎಸ್, ನೀವು ಕೇಳ್ತಾ ಇರೋದು ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು ಸ್ಟುಡಿಯೋ ಸಮಯ.

ಯಾವ ಸಿನಿಮಾದ ಟ್ವಿಸ್ಟ್ ನಿಮಗೆ ಖುಷಿ ಕೊಟ್ಟಿತ್ತು, ನೀವು ಊಹೆನೇ ಮಾಡೋಕ್ಕಾಗದೇ ಇರುವಂತಹ ಒಂದು ಟ್ವಿಸ್ಟ್ ಅಲ್ಲಿ ಇತ್ತು, ಆ ಒಂದು ಸರ್ಪ್ರೈಸ್ ಎಲಿಮೆಂಟ್ ನಿಮಗೆ ಸೆಕೆಂಡ್ ಹಾಫ್ಗೂ ಮುಂಚೆನೇ ತಿಳಿಯಿತು, ಯಾವ ಸಿನಿಮಾ ಅದು ತಿಳಿಸಿ ನಮಗೆ ಸಂದೇಶಗಳ ಮೂಲಕ ಅಂತ ಹೇಳಿದೆ. ಹಾಗೆಯೇ ಅಮೃತವರ್ಷಿಣಿ ಚಿತ್ರದಲ್ಲಿ ಸುಹಾಸಿನಿಯವರು ಕೊನೆಯಲ್ಲಿ ತಾನೇ ಸಾಯುತ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಂತ ವಾಸುಕಿ ಡೋಯಿ ಜೋಡೆ ಸಾಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಸತೀಶ್ ಹೆನ್ನೆಚ್ ನಗರಕೆರೆಯಿಂದ ಈ ಚಿತ್ರದಲ್ಲಿ ಬೆಕ್ಕು ಅಡ್ಡ ಬರುತ್ತೆ ಇಂಟರ್ವೆಲ್ನಲ್ಲಿ ಅಂತ ಇವರು ತಿಳಿಸ್ತಾ ಇದ್ದಾರೆ. ಹಾಗೆಯೇ ಮತ್ತಷ್ಟು ಸಂದೇಶಗಳಿವೆ. ಇನ್ನು ಇಂಟರ್ವೆಲ್ ಬಗ್ಗೆ ಮಾತಾಡೋದಾದರೆ, ಒಂದು ನಾರ್ಮಲ್ ಕಥೆಯನ್ನು ಫಸ್ಟ್ ಹಾಫ್ನಲ್ಲಿ ನಾವು ನೋಡ್ತಾ ಇರ್ತೀವಿ, ಏ ಇದು ಮಾಮೂಲಿ ಕಥೆನೇ ಅಲ್ವಾ ಅಂತ ನಾವು ಮಾತಾಡ್ಕೊಳ್ತಾ ಇರ್ತೀವಿ. ಆಗ ಇಂಟರ್ವೆಲ್ ಬರೋದಕ್ಕೆ ಇನ್ನೇನು 5 ಅಥವಾ 10 ನಿಮಿಷ ಇದೆ ಅಂತ ಅನ್ನೋವಾಗ ಕಥೆಯಲ್ಲಿ ಏನೋ ಒಂದು ತಿರುವು. ಏನಪ್ಪ ಇದು, ಕತೆ ಸಾಮಾನ್ಯವಾಗೇ ಇತ್ತಲ್ಲ, ಯಾಕೆ ಈ ಥರದೊಂದು ಟ್ವಿಸ್ಟ್ ಬಂತು ಅಂತ ಮನಸ್ಸು ಹೇಳೋ ಅಷ್ಟರಲ್ಲಿ ಇಂಟರ್ವೆಲ್ ಬಂದೇ ಬರುತ್ತೆ. ಇಂಟರ್ವೆಲ್ ಬಂದುಬಿಡುತ್ತೆ, ಆಮೇಲೆ ಸಿನಿಮಾದ ಕತೆ ಬೇರೆ ರೀತಿ ಬೇರೆ ಒಂದು ಡೈರೆಕ್ಷನ್ಗೆ ಸಾಗುತ್ತೆ. ಆ ರೀತಿ ನಿಮಗೆ ಖುಷಿ ಕೊಟ್ಟಂಥ ಒಂದು ಟ್ವಿಸ್ಟ್ ಯಾವ ಸಿನಿಮಾದಲ್ಲಿತ್ತು ನಮಗೆ ಮೆಸೇಜ್ ಮಾಡಿ ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9480901013. ಬ್ಯಾಂಗಲ್ ಬಂಗಾರಿ ಅನ್ನೋ ಹಾಡನ್ನು ನೀವು ಈ ಹಿಂದೆ ಕೇಳಿದ್ರಿ. ಈಗ ವೈರಲ್ ವೈಯಾರಿ ಅನ್ನೋ ಗೀತೆ ಮೂಡಿ ಬರ್ತಾ ಇದೆ ಜೂನಿಯರ್ ಚಿತ್ರದಿಂದ.

ನಾನ್ ಸ್ಟಾಪ್ ಸಂಜೆಯಲ್ಲಿ ನಾವು ಮಾತಾಡ್ತಾ ಇರೋದು ಸಿನಿಮಾಗಳ ಬಗ್ಗೆ, ಅದು ಸಿನಿಮಾದಲ್ಲಿ ಇಂಟರ್ವೆಲ್ನಲ್ಲಿ ಇರುವಂಥ ಟ್ವಿಸ್ಟ್ನ ಬಗ್ಗೆ. ಸಂದೇಶಗಳು ಬರ್ತಾ ಇವೆ. ಓಂ ಸಿನಿಮಾ ಫಸ್ಟ್ ಹಾಫ್ನಲ್ಲಿ ನಾಯಕಿ ನಾಯಕನನ್ನು ಸಾಯಿಸಿಬಿಡಬಹುದು ಅಂತ ಅಂದ್ಕೊಂಡಿದ್ವಿ, ಆದರೆ ಸೆಕೆಂಡ್ ಹಾಫ್ನಲ್ಲಿ ನಾಯಕ ಬದುಕಿರ್ತಾನೆ, ಬಂದು ನಾಯಕಿಗೆ ಕಾಟ ಕೊಡ್ತಾನೆ ಅಂತ ಹೇಳ್ತಾ ಇದ್ದಾರೆ ಅಮರನಾಥ್ ಎಸ್ ಜಿ ಕೋಟೆಯಿಂದ. ಹಾಗೆ ಬೀರೂರಿನಿಂದ ಸಾವಿತ್ರಿ, ನಮಗೆ ರಾಜ್ಕುಮಾರ್ ಅವರ ಎರಡು ಕನಸು ಸಿನಿಮಾದಲ್ಲಿ ನಾವು ಊಹೆನೇ ಮಾಡಿದಂಥ ಒಂದು ಟ್ವಿಸ್ಟ್ ಇತ್ತು ಅಂತ ಇವರು ಹಂಚಿಕೊಳ್ತಾ ಇದ್ದಾರೆ ತಮ್ಮ ಸಿನಿಮಾದ ಟ್ವಿಸ್ಟ್, ತಮ್ಮ ಮೆಚ್ಚಿನ ಸಿನಿಮಾದ ಟ್ವಿಸ್ಟ್ನ ಖುಷಿಯನ್ನು. ಹಾಗೆ ಮತ್ತಾರ ಸಂದೇಶ ಇದು, ಚಿತ್ರದ ಓಪನಿಂಗ್, ಇಂಟರ್ವೆಲ್, ಕ್ಲೈಮ್ಯಾಕ್ಸ್ ಎಲ್ಲವೂ ಕೂಡ ಚೆನ್ನಾಗಿತ್ತು. ಹಾಗೆ ಹಾರರ್ನಿಂದ ಆರಂಭ ಆಗುವಂಥ ಸಿನಿಮಾ, ಆ ಸಿನಿಮಾದ ಇಂಟರ್ವೆಲ್ನಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಪ್ರಾಣ ಬಿಡುವಂಥ ಒಂದು ದೃಶ್ಯ ಇದೆ, ಆದರೆ ಕ್ಲೈಮ್ಯಾಕ್ಸ್ನಲ್ಲಿ ಅದೇ ಅಸಿಸ್ಟೆಂಟ್ ಡೈರೆಕ್ಟರ್ ಒಂದು ಮಾಸ್ಟರ್ ಪ್ಲಾನ್ನ ಮಾಡಿರೋದು ಗೊತ್ತಾಗುತ್ತೆ. ಗ್ರೇಟ್ ಮೂವಿ ಬೈ ಉಪೇಂದ್ರ ಅಂತ ಹೇಳ್ತಾ ಇದ್ದಾರೆ ವೈಶಾಖ್, ಇಂಗ್ಲೆಂಡ್ನಿಂದ ಈ ಒಂದು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಹೆಚ್ ಎಲ್ ಬಸವರಾಜು ಪುಟ್ಟೇಗಿರಿ, ಹೊಸಹಳ್ಳಿ ಮಾಡಾಳು ಅಂಚೆ ಅರಸೀಕೆರೆಯಿಂದ ಹೇಳ್ತಾ ಇದ್ದಾರೆ, ಮೇಡಮ್ ಇಂಟರ್ವೆಲ್ ಆದ ನಂತರ ಕನ್ಫ್ಯೂಸ್ ಆಗುವ ಕತೆ ಉತ್ಕರ್ಷ ಚಿತ್ರದಲ್ಲಿದೆ, ಇದು ಸುನೀಲ್ ಕುಮಾರ್ ದೇಸಾಯಿರವರ ಡೈರೆಕ್ಷನಲ್ಲಿ ಮೂಡಿಬಂದಂಥ ಚಿತ್ರ ಅಂತ. ಹೌದು. ಹಾಗೆ ಮತ್ತಷ್ಟು ಸಂದೇಶಗಳು ಬರ್ತಾ ಇವೆ, ನೀವು ಕೂಡ ತಿಳಿಸ್ಬಹುದು ನೀವು ನೋಡಿದಂಥ ಸಿನಿಮಾಗಳಲ್ಲಿ ಇಂಟರ್ವೆಲ್ನಲ್ಲಿ ಒಂದು ಟ್ವಿಸ್ಟ್ ಬಂದಿದ್ದರೆ, ಆ ಒಂದು ಟ್ವಿಸ್ಟ್ ನಿಮಗೆ ಇಷ್ಟ ಆಗಿದ್ದರೆ, ಸೆಕೆಂಡ್ ಹಾಫ್ಗೂ ಮುಂಚೆನೆ ಆ ಒಂದು ಟ್ವಿಸ್ಟ್ ನಿಮಗೆ ಸರ್ಪ್ರೈಸ್ ಮಾಡಿದರೆ ಆ ಸಿನಿಮಾ ಯಾವುದು ಅಂತ ನಮಗೆ ಮೆಸೇಜ್ ಮಾಡಿ. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ ನಿಮಗೆ ಗೊತ್ತೇ ಇದೆಯಲ್ಲ, ಆದರೂ ಮತ್ತೊಮ್ಮೆ ತಿಳಿಸೋದಾದರೆ 9408090103 ಈ ಸಂಖ್ಯೆಗೆ ನಿಮ್ಮ ಸಿನಿಮಾದ ಟ್ವಿಸ್ಟ್ ಯಾವುದು, ನಿಮ್ಮ ಮೆಚ್ಚಿನ ಸಿನಿಮಾದ ಟ್ವಿಸ್ಟ್ ಯಾವುದು ಅನ್ನೋದನ್ನು ಸಂದೇಶದ ಮೂಲಕ ನಮಗೆ ತಿಳಿಸಿ. ಈಗ ಇಬ್ಬನಿ ತಬ್ಬಿದ ಇಳೆಯಲಿ ಸಿನಿಮಾದ ಗೀತೆ ಮೂಡಿ ಬರ್ತಾ ಇದೆ, ಕೇಳ್ತಾ ಇರಿ, ಇದು ನಿಮ್ಮ ನೆಚ್ಚಿನ ಕನ್ನಡ ಕಾಮನ ಬಿಲ್ಲು.

ನಾನ್ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಸಿನಿಮಾಗಳಲ್ಲಿ ಅದು ಇಂಟರ್ವೆಲ್ನಲ್ಲಿ ಟ್ವಿಸ್ಟ್ ಇದ್ದರೆ ಅದು ಆ ಒಂದು ಸಿನಿಮಾದ ಕತೆಗೆ ಬೇರೆ ಒಂದು ಡೈರೆಕ್ಷನ್ನ ತೋರಿಸುತ್ತೆ, ಹಾಗೆ ಸಿನಿಮಾ ನೋಡೋದಕ್ಕೆ ಕುತೂಹಲವನ್ನು ಮೂಡಿಸುತ್ತೆ. ಫಸ್ಟ್ ಹಾಫ್ಗಿಂತ ಸೆಕೆಂಡ್ ಹಾಫ್ನಲ್ಲಿ ಏನೋ ಇದೆ ಅಂತ ಪ್ರೇಕ್ಷಕರು ಕಾಯೋ ಹಾಗೆ ಮಾಡೋದೇ ಇಂಟರ್ವೆಲ್ನಲ್ಲಿ ಬರುವಂಥ ಟ್ವಿಸ್ಟ್. ಸಿನಿಮಾದ ಜಾನರ್ ಏನೇ ಆಗಿದ್ರು, ಅದೊಂದು ಪ್ರೇಮಕತೆ ಆಗಿರಬಹುದು ಅಥವಾ ಒಂದು ಕೌಟುಂಬಿಕ ಚಿತ್ರ ಫ್ಯಾಮಿಲಿ ಡ್ರಾಮಾ ಆಗಿರಬಹುದು, ಕಾಮಿಡಿ ಮೂವಿ ಆಗಿರಬಹುದು, ಯಾವುದೇ ಆಗಿದ್ರು ಇಂಟರ್ವೆಲ್ನಲ್ಲಿ ಟ್ವಿಸ್ಟ್ ಇದ್ರೇ ಆಡಿಯನ್ಸ್ಗೆ ಒಂಥರ ಮಜಾ ಅನಿಸೋದು, ಮುಂದೆ ಏನಾಗಬಹುದು ಅನ್ನೋ ಕ್ಯೂರಿಯಾಸಿಟಿ. ಜಸ್ಟ್ ಸಸ್ಪೆನ್ಸ್ ಥ್ರಿಲ್ಲರ್ಗಳಷ್ಟೇ ಇರಬೇಕು ಅಂತ ಏನಿಲ್ಲ, ಸಸ್ಪೆನ್ಸ್ ಥ್ರಿಲ್ಲರಲ್ಲಿ ಆ ಒಂದು ಟ್ವಿಸ್ಟ್ ಇದ್ದರೆ ಖುಷಿ ಕೊಡುತ್ತೆ, ಆದರೆ ಮಾಮೂಲಿ ಕತೆಗಳಲ್ಲೂ ಸಹ ಟ್ವಿಸ್ಟ್ ಇದ್ದರೆ ನೋಡೋದ್ರಿಗೆ ಒಂಥರ ಖುಷಿ ಅನಿಸುತ್ತೆ, ಏನಾಗಬಹುದು ಅನ್ನೋ ಕುತೂಹಲ ಆಗಷ್ಟೇ ಆರಂಭ ಆಗುತ್ತೆ. ಸೊ ಬರೀ ಸಸ್ಪೆನ್ಸ್ ಥ್ರಿಲ್ಲರ್ಗಳಷ್ಟೇ ಅಲ್ಲದೆ ಮಾಮೂಲಿ ಕತೆಗಳಲ್ಲೂ ಸಹ ಟ್ವಿಸ್ಟ್ ಇದ್ದರೆ, ಅಂದರೆ ಎಮೋಷ್ನಲ್ ಸಬ್ಜೆಕ್ಟ್ಗಳಲ್ಲಿ ಪ್ರೇಮ ಕತೆಗಳಲ್ಲೂ ಟ್ವಿಸ್ಟ್ ಇದ್ದರೆ ಏನಾಗುತ್ತೆ, ಸೆಕೆಂಡ್ ಹಾಫ್ನಲ್ಲಿ ಏನಾಗುತ್ತೋ ಏನೋ ನೋಡಬೇಕಲ್ಲ ಅಂತ ಒಂದು ಇಂಟ್ರೆಸ್ಟ್ನ ಕ್ರಿಯೇಟ್ ಮಾಡುತ್ತೆ. ಬಿಕಾಸ್ ನಾವು ಅಂದ್ಕೊಂಡ ಹಾಗೆ ಸ್ಟೋರಿ ಹೋಗ್ತಾ ಇದ್ದರೆ ಯಾರೇ ನೋಡ್ತಿದ್ರು ನೋಡೋರಿಗೆ ಬೋರ್ ಅಂತ ಅನಿಸ್ಬಿಡತ್ತೆ, ಬೋರ್ ಆಗ್ಬಿಡುತ್ತಲ್ವ. ಅದಕ್ಕೇ ನಿರ್ದೇಶಕರು ಇಂಟರ್ವೆಲ್ಗೆ ಸರಿಯಾಗಿ ಏನಾದರೂ ಒಂದು ಟ್ವಿಸ್ಟ್ನ ಇಟ್ಟಿರ್ತಾರೆ. ಇಂಟರ್ವೆಲ್ ಮುಗಿದ ಮೇಲೆ ಸೆಕೆಂಡ್ ಹಾಫ್ನಲ್ಲಿ ಸ್ಟೋರಿ ಬೇರೆ ಡೈರೆಕ್ಷನ್ನಲ್ಲಿ ಸಾಗೋದು. ಹಾಗೆ ಸ್ನೇಹಿತರ ಸಂದೇಶಗಳು ಬರ್ತಾ ಇವೆ. ನನ್ನ ಕಾಲೇಜು ದಿನಗಳಲ್ಲಿ ಆಲೆ ಮನೆ ಚಿತ್ರ ನೋಡಿದ್ದೆ, ಅದರಲ್ಲಿ ಬಹಳ ಸಸ್ಪೆನ್ಸ್ ಇತ್ತು, ಬಹಳ ಕುತೂಹಲ ಮೂಡಿಸಿದಂಥ ಚಿತ್ರ. ಕೊನೆಗೆ ಯಾರು ಆ ಒಂದು ವ್ಯಕ್ತಿ ಅಂತ ತಿಳಿದಾಗ ಬಹಳ ಆಶ್ಚರ್ಯವಾಗಿತ್ತು ಅಂತ ಕಬಾಡಿ ವೆಂಕಟೇಶ್ ಬಿನ್ನಿಪೇಟೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದ ನಿಮ್ಮ ಸಂದೇಶಕ್ಕೆ. ಹಾಗೆ ಮತ್ತಷ್ಟು ಸಂದೇಶಗಳು ಬರ್ತಾ ಇವೆ, ನೀವು ಕೂಡ ತಿಳಿಸ್ಬೋದು ಇಂಟರ್ವೆಲ್ನಲ್ಲಿ ಯಾವ ಒಂದು ಸಿನಿಮಾದ ಟ್ವಿಸ್ಟ್ ನಿಮಗೆ ಇಷ್ಟ ಆಗಿತ್ತು, ನೀವು ಅಂದ್ಕೊಂಡ ಹಾಗೆ ಅಲ್ಲದೇನೆ ಅದು ಬೇರೆ ರೀತಿಯಲ್ಲೇ ಇತ್ತು, ಅಂದರೆ ಫಸ್ಟ್ ಹಾಫ್ನಲ್ಲಿ ಈ ಥರ ಇದೆ ಕತೆ, ಸೆಕೆಂಡ್ ಹಾಫ್ನಲ್ಲಿ ಹೀಗೆ ಇರಬಹುದು ಅಂತ ನೀವೊಂದು ಗೆಸ್ ಮಾಡಿರ್ತೀರ. ನೋಡೋವಾಗ ಎಲ್ಲ ವೀಕ್ಷಕರು ಹಾಗೆ ಅಂದ್ಕೊಳ್ಳೋದು, ಅಂದರೆ ಫಸ್ಟ್ ಹಾಫ್ನಲ್ಲಿ ಮಾಮೂಲಿ ಆಗಿರುವಂಥ ಕತೆ ಸೆಕೆಂಡ್ ಹಾಫ್ನಲ್ಲಿ ಹೀಗೆ ಆಗಬಹುದು ಅನ್ನೋ ಒಂದು ಗೆಸ್ ಇರುತ್ತೆ. ಬಟ್ ಇಂಟರ್ವೆಲ್ನಲ್ಲಿ ಸಿಗುವಂಥ ಟ್ವಿಸ್ಟ್ನಿಂದ ಆ ಕತೆ ನಾವು ಅಂದ್ಕೊಂಡ ಹಾಗೆ ಹೋಗೋದೇ ಇಲ್ಲ, ಅದು ಬೇರೆ ರೀತಿಯೇ ಒಂದು ಬೇರೆಯ ದಾರಿಯಲ್ಲೇ ಹೋಗುತ್ತೆ. ಅಂತಹ ಸಿನಿಮಾಗಳ ಟ್ವಿಸ್ಟ್ ನಮಗೆ ನೆನಪಲ್ಲಿ ಉಳಿದಿರುತ್ತೆ. ಸೊ ನಿಮಗೆ ಯಾವ ಸಿನಿಮಾದ ಟ್ವಿಸ್ಟ್ ಸೆಕೆಂಡ್ ಹಾಫ್ಗಿಂತ ಮುಂಚೆನೆ ಸ್ವಲ್ಪ ಆದರೂ ಸರ್ಪ್ರೈಸ್ ಮಾಡ್ತು ಅಥವಾ ನಿಮಗೆ ಆ ಒಂದು ಟ್ವಿಸ್ಟ್ ಇಷ್ಟ ಆಯಿತು ಅನ್ನೋದನ್ನು ನಮಗೆ ಮೆಸೇಜ್ ಮಾಡಿ ತಿಳಿಸಿ. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9488001013. ಈಗ ರಾಯಲ್ ಸಿನಿಮಾದ ಗೀತೆ ಮೂಡಿ ಬರ್ತಾ ಇದೆ, ಕೇಳ್ತಾ ಇದು ಡ್ರೈವ್ ಟೈಮ್ ಶೋ ನಾನ್ ಸ್ಟಾಪ್ ಸಂಜೆ.

ಸಪ್ತಸಾಗರದಾಚೆಯಲ್ಲೂ ಚಿತ್ರದ ಫಸ್ಟ್ ಹಾಫ್ ಮುಗಿದ ಮೇಲೆ ಅಂದರೆ ಇಂಟರ್ವೆಲ್ನ ನಂತರ ಸಿಗುವಂಥ ಟ್ವಿಸ್ಟ್ನಿಂದ ಕತೆ ಬೇರೆಯೇ ಆಯಿತು ಅಂತ ಹೇಳ್ತಾ ಇದ್ದಾರೆ ಭವಾನಿ

ಶಂಕರ್ ನಿಡುಬಿ ಸುಳ್ಯದಿಂದ. ಹಾಗೆ ನನ್ನ ಮೆಚ್ಚಿನ ಚಿತ್ರದಲ್ಲಿರುವಂತಹ ಒಂದು ಟ್ವಿಸ್ಟ್ ಅಂದರೆ ಉಪ್ಪೀಟು ಸಿನಿಮಾದ ಟ್ವಿಸ್ಟ್ ನಮಗೆ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ ತೀರ್ಥೇಶ್ ಚನ್ನಪಟ್ಟಣದಿಂದ. ಹಾಗೆ ದೃಶ್ಯ ಚಿತ್ರದ ಸೆಕೆಂಡ್ ಹಾಫ್ ಸೂಪರ್, ಹಾಗಾಗಿ ಇಂಟರ್ವೆಲ್ನಲ್ಲಿ ನಮಗೆ ಟ್ವಿಸ್ಟ್ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ ಪ್ರಮೋದ್ ಶರಾವತಿ ನಗರ ಶಿವಮೊಗ್ಗದಿಂದ. ಹಾಗೆ ನಮಸ್ಕಾರ, ನಾನು ಸುಧೀಂದ್ರ ಮಲ್ಲೇಶ್ವರದಿಂದ ಅಂತ ಸಂದೇಶವನ್ನು ಕಳಿಸಿದ್ದಾರೆ ಇವರು. ನನಗೆ ತುಂಬ ಚಿತ್ರಗಳು ಇಷ್ಟ ಆಗುತ್ತೆ ಟ್ವಿಸ್ಟ್ ಬಗ್ಗೆ ನೀವು ಕೇಳೋದಾದರೆ, ಆದರೆ ನಾನು ಇಂದಿಗೂ ಮರೆಯಲಾಗದಂಥ ಚಿತ್ರ ಯಾವುದಂದರೆ ಅದು ಅನುರಾಗದ ಅಲೆಗಳು. ಅದೊಂದು ಸೂಪರ್ ಫಿಲಮ್, ಎಕ್ಸಲೆಂಟ್ ಸ್ಟೋರಿ, ಸ್ವೀಟ್ ಲವ್ ಸಾಂಗ್ಸ್, ಹಾಗೆ ಕಾಮಿಡಿ ಕೂಡ ಇಷ್ಟ ಆಯಿತು. ಹಾಗೆ ನನಗೆ ಯಾಕೆ ಆ ಚಿತ್ರ ಇಷ್ಟ ಅಂತ ಅಂದರೆ ಅದರಲ್ಲಿ ಬರುವಂಥ ಒಂದು ಟ್ವಿಸ್ಟ್, ಅದರಲ್ಲಿ ಒಂದು ರಿಪೋರ್ಟ್ ಅದ್ಲು ಬದಲಾಗಿರುತ್ತೆ. ಕೊನೆಗೆ ಯಾರಿಗೆ ನಿಜವಾಗಿಯೂ ಆ ಒಂದು ಕಾಯಿಲೆ ಇದೆ ಅನ್ನೋದು ರಿಪೋರ್ಟ್ನಿಂದ ಗೊತ್ತಾಗುತ್ತೆ. ಹಾಗಾಗಿ ಇಂಥ ರೊಮ್ಯಾಂಟಿಕ್ ಹಾಗೂ ಸರ್ಪ್ರೈಸ್ ಇರುವಂತಹ ಸಿನಿಮಾ ನನ್ನ ಜೀವನದಲ್ಲಿ ನಾನು ನೋಡಿಲ್ಲ ಅಂತ ಇವರು ಹೇಳ್ತಾ ಇದ್ದಾರೆ. ಧನ್ಯವಾದ ನಿಮ್ಮೆಲ್ಲರ ಸಂದೇಶಗಳಿಗೆ. ಇತ್ತೀಚೆಗೆ ನಮ್ಮ ಕನ್ನಡದ ಒಬ್ಬ ಡೈರೆಕ್ಟರ್ ತಮ್ಮ ಸಿನಿಮಾ ರಿಲೀಸ್ ಆಗುವಂತಹ ಸಮಯದಲ್ಲಿ ಒಂದು ಇಂಟರ್ವ್ಯೂನಲ್ಲಿ ಮಾತಾಡ್ತಾ ಇದ್ದಾಗ ಅವರು ಹೇಳ್ತಾರೆ, ಭಾರತೀಯ ಚಿತ್ರರಂಗದಲ್ಲಿ ನಿರ್ದೇಶಕರು ಇಂಟರ್ವೆಲ್ನಲ್ಲಿ ಟ್ವಿಸ್ಟ್ ಇಡ್ಲಿ ಅಂತಾನೆ ಆಡಿಯನ್ಸ್ ಎಕ್ಸ್ಪೆಕ್ಟ್ ಮಾಡೋದು ಅಂತ. ಅವ್ರ ಮಾತು ಕೇಳಿದ್ಮೇಲೆ ಅನ್ನಿಸ್ತು, ಹೌದಲ್ವಾ, ಅದು ನಿಜನೇ ಅಲ್ವಾ ಅಂತ. ಯಾಕಂದರೆ ಸಾಮಾನ್ಯ ಕತೆಗಳಲ್ಲೂ ಏನೋ ಒಂದು ವಿಭಿನ್ನತೆಯನ್ನು ನಾವು ಬಯಸ್ತಾ ಇರ್ತೀವಿ. ಕೆಲವೊಂದ್ಸಲ ಫಸ್ಟ್ ಹಾಫ್ನಲ್ಲಿ ಸ್ಲೋ ಅನ್ಸೋ ಸಿನಿಮಾ, ಸ್ಲೋ ಆಗಿ ಸಾಗುವಂಥ ಕತೆ ಇಂಟರ್ವೆಲ್ನಲ್ಲಿ ಸಿಗುವಂಥ ಟ್ವಿಸ್ಟ್ನಿಂದ ಸೆಕೆಂಡ್ ಹಾಫ್ ಸ್ಪೀಡಪ್ ಆಗುತ್ತೆ. ಸೊ ವೀಕ್ಷಕರನ್ನ ಸೆಕೆಂಡ್ ಹಾಫ್ ಹೀಗೆ ಆಗಬಹುದು ಅಂತ ಗೆಸ್ ಮಾಡೋದಕ್ಕೆ ಬಿಡದೇನೆ ಇರೋದು ಡೈರೆಕ್ಟರ್ನ ಜಾಣ್ಮೆಯಾಗಿರುತ್ತೆ. ಎಲ್ಲ ಕತೆಗಳು ಥ್ರಿಲ್ಲರ್ಗಳಾಗಿರೋದಿಲ್ಲ, ಹಾಗಾಗಿ ಇಂಟರ್ವೆಲ್ನಲ್ಲಿ ಟ್ವಿಸ್ಟ್ ಇದ್ದರೆ ಅದು ಜನರಿಗೆ ಒಂಥರ ಥ್ರಿಲ್ ಕೊಡುತ್ತೆ. ಹಾಗೆ ಇನ್ನು ಸಾಕಷ್ಟು ಸಿನಿಮಾಗಳಲ್ಲಿ ಕತೆ ಓಪನ್ ಅಪ್ ಆಗೋದೇ ಸೆಕೆಂಡ್ ಹಾಫ್ನಲ್ಲಿ. ಫಸ್ಟ್ ಹಾಫ್ನಲ್ಲಿ ಮಾಮೂಲಿಯಾಗಿ ಸಾಕ್ತಾ ಇರುವಂಥ ಕತೆಗೆ ಆ ಕತೆಯ ಹೀರೋಗೆ ಒಂದು ಫ್ಲ್ಯಾಶ್ ಬ್ಯಾಕ್ ಇದೆ ಅನ್ನೋದನ್ನು ಇಂಟರ್ವೆಲ್ಗೂ ಮುಂಚೆ ತೋರಿಸಿದ್ರೆ ಅದು ಸಹ ಸಿನಿಮಾದ ಕತೆಗೆ ಒಂದು ಟ್ವಿಸ್ಟ್ನ ಕೊಡುತ್ತೆ. ಈಗ ಸಂಜು ವೆಟ್ಸ್ ಗೀತಾ 2 ಸಿನಿಮಾದ ಗೀತೆ ಮೂಡಿ ಬರ್ತಾ ಇದೆ. ಇದು ನಾನ್ ಸ್ಟಾಪ್ ಸಂಜೆ.

ಹೆಚ್ಎಲ್ ಬಸವರಾಜು ಪುಟ್ಟೇಗೆರೆ ಹೊಸಹಳ್ಳಿ ಅರಸೀಕೆರೆಯಿಂದ ಸಂದೇಶವನ್ನು ಕಳಿಸಿದರೆ, ನಿಗೂಢ ರಹಸ್ಯ ಶಂಕರ್ನಾಗ್ರವರ ಸಿನಿಮಾದಲ್ಲಿ ಸಿಬಿಐ ಆಫೀಸರ್ ಪಾತ್ರ ಕೊನೆಯವರೆಗೂ ನಿಗೂಢವಾಗಿಸುವಂತಹ ದೃಶ್ಯ ನನಗಂತೂ ಕೊನೆಯವರೆಗೂ ಕುತೂಹಲವನ್ನು ಉಳಿಸ್ತು ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದ ನಿಮ್ಮ ಸಂದೇಶಕ್ಕೆ.

ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ನಾನ್ ಸ್ಟಾಪ್ ಸಂಜೆ. ಮಾತಾಡಿದಂಥ ವಿಷಯ ಹಾಗೂ ಹಾಡುಗಳು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಶುಕ್ರವಾರ ಆದ್ದರಿಂದ ನಾವು ಸಿನಿಮಾಗಳ ಬಗ್ಗೆ, ಸಿನಿಮಾದಲ್ಲಿ ಇರುವಂಥ ಇಂಟರ್ವೆಲ್ನಲ್ಲಿ ಇರುವಂಥ ಟ್ವಿಸ್ಟ್ನ ಬಗ್ಗೆ ಮಾತಾಡಿದ್ವಿ. ನಿಮ್ಮೆಲ್ಲರ ಸಂದೇಶಗಳಿಗೂ ಪ್ರೀತಿಯ ಧನ್ಯವಾದಗಳು. ಹಾಗೆ ಕಾರ್ಯಕ್ರಮ ಕೇಳ್ತಾ ಜೊತೆ ಇದ್ದಂಥ ಸ್ನೇಹಿತರಿಗೂ ಸಹ ಪ್ರೀತಿಪೂರ್ವಕ ಧನ್ಯವಾದಗಳು. ಇಷ್ಟೊತ್ತು ಡ್ರೈವ್ ಟೈಮ್ ಶೋ ನಾನ್ಸ್ಟಾಪ್ ಸಂಜೆಯಲ್ಲಿ ನಿಮ್ಮ ಜೊತೆಯಾಗಿದ್ದದ್ದು ನಾನು ನಿಮ್ಮ ಆರ್ ಜೆ ಕುಸುಮಾ.

0: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
1: ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
2: ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು,
3: ತುಂತುರು ಅಲ್ಲಿ ನೀರ ಹಾಡು ಕಂಪನ ಇಲ್ಲಿ ಪ್ರೀತಿ ಹಾಡು,
2: ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ
4: ಸಣ್ಣ ತೆರೆಯ ಧಾರಾವಾಹಿ ನೆನಪು,
2: ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತು.

ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗುತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು 101.3.

0: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸುವಾಲಿ
1: ಸುವಾಲಿ,
2: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ.
0: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ.
1: ಸಿಂಧೂರ ಬಿಂದಿಗೆಯಲ್ಲಿ ನಾ ಜೀವವ ತುಂಬಿದೆಯಲ್ಲಿ
2: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ.
3: ನಮ್ಮ ಜೀವ ಜೀವ ಒಂದೇ ಜೀವ ನೂರು ಜನ್ಮಕ್ಕೂ.
0: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ.
2: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ ಕನಸಿನ ಲೋಕಕ್ಕೆ. ಪ್ರತಿ ರಾತ್ರಿ 10 ಗಂಟೆಗೆ
0: ಕನಸಿನ ಲೋಕ, ಕನಸುಗಳ ಕಂಠರಿಸೋ ಮಧುರ ತಾಣ.

ಎಸ್, ನೀವು ಟ್ಯೂನ್ ಮಾಡಿರೋದು 101.3 MHz ಎಫ್ ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು. ಸ್ಟುಡಿಯೋ ಸಮಯ ಸರಿಯಾಗಿ 6:04:09. ಈ ಶುಕ್ರವಾರದ ಸಂಜೆಯ ಪ್ರಸಾರದಲ್ಲಿ ನಿಮ್ಮ ಜೊತೆಯಾಗಿರೋದು ನಾನು, ನಿಮ್ಮ ಆರ್ಜಿ ಕುಸುಮ. ಈ ರಾತ್ರಿ 11:00 ಈ ಮ್ಯೂಸಿಕಲ್ ಜರ್ನಿಯಲ್ಲಿ ನಿಮ್ಮ ಜೊತೆಯಾಗಿರ್ತೀನಿ. ಸೊ ನಿಮ್ಮೆಲ್ಲರಿಗೂ ಇಂದಿನ ಸಂಜೆಯ ಎಲ್ಲ ಕಾರ್ಯಕ್ರಮಗಳಿಗೂ ಪ್ರೀತಿಯ ಸ್ವಾಗತ.

0: ನೀವು ಕೇಳ್ತಾ ಇದ್ದೀರಾ ಕನ್ನಡ ಕಾಮನ ಬಿಲ್ಲು 101.3 ಕಂಪನಾಂಕಗಳಲ್ಲಿ ಸಮಯ ಆಗಿದೆ 6:10. ಈಗ ಕೇಳಿ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರು ಪ್ರಸಾರ.
1: ಕನ್ನಡ ರತ್ನ ಭಂಡಾರ. ಆತ್ಮೀಯ ಶ್ರೋತೃ ಬಾಂಧವರೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ತರಾಸು ಅಂದರೆ ಕನ್ನಡ ಹೋರಾಟ, ಐತಿಹಾಸಿಕ ಕಾದಂಬರಿ, ಚಿತ್ರದುರ್ಗ, ಸಂಗೀತ, ಸಾಹಿತ್ಯ ಎಲ್ಲವೂ. ಕನ್ನಡ ಸಂಸ್ಕೃತಿಯಲ್ಲಿ ತ ರಾ ಸು ಈ ಮೂರು ಅಕ್ಷರಗಳಿಗೆ ಬಹಳ ವಿಶಿಷ್ಟ ಸ್ಥಾನವಿದೆ, ಭಾವನಾತ್ಮಕ ನಂಟಿದೆ. ತಳುಕಿನ ರಾಮಸ್ವಾಮಯ್ಯ ಸುಬ್ಬರಾವ್ ತ ರಾ ಸು ಅವರ ಮನದ ಮಾತು.
2: ನೀವು ಕೇಳಿದ್ರಿ, ನೀವು ಸಾಹಿತ್ಯವಾಗಿ ಕೆಲಸ ಮಾಡಿದ್ರಿ, 50 ವರ್ಷ ನೀವು ಸಾಹಿತ್ಯವಾಗಿ ಕೆಲಸ ಮಾಡಿದ್ರಿ, ಯಾವ ಘಟ್ಟಗಳನ್ನ ನೀವು ಗುರುತಿಸ್ತೀರಾ, ಹಾಗೆ ನೀವು ಸಾಹಿತ್ಯ ಆದ್ರಿ ಹಾಗೆ ಅಂಥೇಳಿ ಈ ಬಗ್ಗೆ ನಾನು ಯೋಚನೆ ಮಾಡಿದ್ದೀನಿ. ಎಷ್ಟೋ ಸಲ ಅನಿಸಿದೆ, ಯಾಕಾದ್ರೆ ಸಾಹಿತಿ ಇನ್ನೇನಾರು ಆಗ್ಬೋದಾಗಿತ್ತಲ್ಲ ಹಾಗೆ ಅಂಥೇಳಿ. ಆದರೆ ಈಗ ತಪ್ಪಿಸ್ಕೊಳ್ಳೋ ಸಾಧ್ಯ ಇಲ್ಲ, ನಾನು ಸಾಹಿತಿ ಆಗಿದ್ದೇನೆ. ಆದರೆ ಇದಕ್ಕೆ ನನ್ನ ಮನೆ ಕಾರಣವೇ, ನನ್ನ ಶಾಲೆ ಕಾರಣವೇ, ನನ್ನ ಸ್ನೇಹಿತರ ಕಾರಣವೇ, ನಾನು ಬೆಳೆದ ಪರಿಸರ ಕಾರಣವೇ. ಇದನ್ನೆಲ್ಲವನ್ನು ಯೋಚನೆ ಮಾಡಿಕೊಂಡಾಗ ನನ್ನ ಜೀವನದ ಬಗ್ಗೆ ನಾನೇ ಚಿಂತೆ ಮಾಡಿಕೊಂಡು, ಹಾಗೆ ಇದು ನನ್ನ ಬದುಕು ಅಂತ ನಾನು ಅಂದ್ಕೊಂಡಲ್ಲ, ಆಗ ನನಗನ್ನಿಸ್ತು ನನ್ನ ಬದುಕು ಅಂತ ಹೇಳಿ ಯಾವುದನ್ನು ನಾನು ನನ್ನದು ಅಂತ ಕದ್ದುಕೊಂಡು, ಇದರಲ್ಲಿ 100 to 99 ಪಾಲು ಬೇರೆಯವರದೇ ಜೀವನ. ಇವತ್ತು ನಾನು ಏನು ಬರೆದಿದ್ದೀನಿ ಅಂತ ಜನ ಗಮನಿಸ್ತಾರೆ. ಆ ಚಿಕ್ಕಂದಿನಲ್ಲಿ ನನ್ನ ಸುತ್ತಮುತ್ತ ಇದ್ದಂತಹ ವಾತಾವರಣ, ನನ್ನ ತಂದೆ ತಾಯಿ, ನನ್ನ ಅಕ್ಕ ತಂಗಿಯರು, ಮನೆಗೆ ಹೋಗ್ತಿದ್ದಂತಹ ಬಂಧು ಬಳಗ, ಅವರ ರೀತಿ ನೀತಿ.

0: ಸಂಪ್ರದಾಯಗಳು, ಹಾಡುಗಳು, ಹಬ್ಬ ಹರಿದಿನಗಳು, ಮನೆಗೆ ಬಂದು ಹೋಗ್ತಿದ್ದಂತಹ ಸಾಹಿತಿಗಳು, ಕಲಾವಿದರು, ಸಂಗೀತಗಾರರು, ಇವರೆಲ್ಲರೂ ಕೂಡ ನನ್ನ ನೆನಪಿನ ಮುಂದೆ ಸಾಲು ಸಾಲು ಸಾಲು ಸಾಲಾಗಿ ನಿಂತ್ಕೊಂಡು ಯಾರ್ಯಾರು ನನ್ನ ಜೀವನದ ಯಾವ ಎಳೆನೇ ಹೆಣಿದಿದ್ದಾರೆ ಅಂತ ನನ್ನನ್ನೇ ನಾನು ಪ್ರಶ್ನೆ ಮಾಡಿಕೊಳ್ಳೋ ಹಾಗಾಗುತ್ತೆ. ಯಾಕೆಂದರೆ ಒಂದೊಂದು ಎಳೆಯೂ ನನ್ನ ಜೀವನದಲ್ಲಿ ಇವತ್ತಿನ ಸಹ ಸೇರಿಕೊಂಡಿದೆ, ನನ್ನ ಜೀವನದಲ್ಲೂ ಸೇರಿಕೊಂಡಿದೆ, ನನ್ನ ಸಾಹಿತ್ಯದಲ್ಲಿಯೂ ಕೂಡ ಅದಕ್ಕೊಂದು ಎಳೆಯಾಗಿ ಸೇರಿಕೊಂಡು ಅದಕ್ಕೊಂದು ಬಣ್ಣ ಕೊಟ್ಟಿದೆ, ಒಂದು ಮೆರುಗು ಕೊಟ್ಟಿದೆ, ಅದಕ್ಕೊಂದು ಕಾಂತಿಯನ್ನು ಕೊಟ್ಟಿದೆ. ಹೀಗಾಗಿ ಈ ಬದುಕು ಅಂತ ನೀವು ಬಹಳ ಸಣ್ಣದಾಗಿ ಕೇಳಿಬಿಟ್ಟಲ್ಲ, ಇದು ಬಹಳ ದೊಡ್ಡದಾದ ಪ್ರಶ್ನೆ. ನನ್ನ ಬದುಕನ್ನು ನೀವು ಕೇಳಿದ ರೀತಿ ಒಳಗೆ ಅರ್ಥ ಮಾಡಿಕೊಂಡು ನಾನು ಬದುಕಿದ್ದೇನೆಯೇ ಅಂತ ಯೋಚನೆ ಮಾಡಿದ್ದೆ. ನಾನು ಯಾವುದು ನನ್ನ ಮೇಲೆ ಪರಿಣಾಮ ಮಾಡ್ತು ಹಾಗೆ ಅಂತ ಅಂದ್ಕೊಂಡಾಗ ನನಗೆ ಮೊಟ್ಟ ಮೊದಲು ನೆನಪಿಗೆ ಬರೋದು ನನ್ನ ಮನೆ. ನನ್ನ ತಾತ ಆ ನಮ್ಮ ಪ್ರಾಂತ್ಯಕ್ಕೆ ನಿನ್ನೆ ಬಹಳ ಹೆಸರುವಾಸಿಯಾದ ಬಯಲು ನಾಟಕ ಬರೆದಂಥವ್ರು. ಸುಮಾರು 120 ಬಯಲು ನಾಟಕಗಳನ್ನ ಅವರು ಬರೆದಿದ್ದಾರೆ. ಸಾವಿರಾರು ಹೆಣ್ಣು ಮಕ್ಕಳು ಹಾಡ್ತಕ್ಕಂಥ ಹಾಡುಗಳನ್ನ ಅವರು ಬರೆದುಕೊಟ್ಟಿದ್ದಾರೆ. ಪ್ರಾಯಶಃ ಅವರ ಹೆಸರು ಕೂಡ ನನ್ನ ಜೀವನದ ಮೇಲೆ ಪ್ರಭಾವ ಬೀರುವಂತ ಕಾಣಿಸುತ್ತೆ. ಯಾಕೆಂತಂದರೆ ಅವರದೇ ಹೆಸರು ನಾನು ಇಟ್ಕೊಂಡು ಹುಟ್ಟಿದ್ದೀನಿ. ನಮ್ಮ ಅಜ್ಜಿ ಹೇಳ್ತಾ ಇದ್ದು, ನಮ್ಮ ಯಜಮಾನರು ಬರಿತಿದ್ದುಕೊಂಡು ನೀನು ಬರಿತೀಯಾ ಹಾಗೆ ಅಂತ ಹೇಳ್ತಾ ಇದ್ದು. ಬಹುಶಃ ಅವರ ಹರಕೆಯನ್ನು ಏನು ಇದು. ಈ ಸಾಹಿತ್ಯದ ಪ್ರಭಾವ ನಮ್ಮ ಮನೆಯಲ್ಲಿ ಬಹಳ ಗಾಢವಾಗಿತ್ತು. ಈ ದೇಶಕ್ಕೆ ಗೊತ್ತಿದೆ ಪ್ರೊಫೆಸರ್, ದಿವಂಗತ ಪ್ರೊಫೆಸರ್ ವೆಂಕಟೇಶ್ವರ ಹೆಸರು. ಕನ್ನಡ ಸಾಹಿತ್ಯದ ಶನಿ ದೇವತೆಗಳಲ್ಲಿ ಅವರು ಒಬ್ಬರು ಹಾಗೆ ಅಂತ ಎಲ್ಲರೂ ಅಂತಾರೆ. ನನಗೆ ಬಹಳ ದೊಡ್ಡ ಹೆಮ್ಮೆ ಅವರು ನನ್ನ ದೊಡ್ಡಪ್ಪ ಅವರು. ಅವರ ರಕ್ತ, ಯಾವ ರಕ್ತ ಅವರ ದೇಹದಲ್ಲಿ ಸಂಚಾರ ಮಾಡ್ತಾ ಇತ್ತು ಆ ರಕ್ತದ ಒಂದು ಅಂಶ ನನ್ನ ಮೈಯಲ್ಲೂ ಕೂಡ ಇವತ್ತಿನ ದಿವಸ ಇದೆ. ಪ್ರಾಯಶಃ ಅದು ನನ್ನ ಬರವಣಿಗೆಗೆ ಪ್ರೇರೇಪಣೆ ಆಗಿರಬೇಕು, ಕಾರಣವಾಗಿರಬೇಕು. ಯಾಕೆಂದರೆ ನಾನು ಮೊದಲು ಕಥೆ ಬರೆದದ್ದೇ ವೆಂಕಣ್ಣಯ್ಯನವರ ಪ್ರೇರೇಪಣೆಯಿಂದ.
1: ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಸಾಹಿತಿ ತಾರಾ ಸುಬ್ಬರಾಯರ ಮಾತುಗಳನ್ನು ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ.
2: ಸರ್ವೋದಯವಾಗಲಿ ಸರ್ವರಲಿ.
3: ಇದುವರೆಗೆ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರು ಪ್ರಸಾರವನ್ನ ಕೇಳಿದ್ರಿ.

0: ಮಾತಾಡು.
1: 2,500 ವರ್ಷಗಳ ಇತಿಹಾಸವಿರುವ ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸಿ ಅನ್ನೋದಕ್ಕಿಂತ ಕನ್ನಡ ಭಾಷೆ ಸಂಸ್ಕೃತಿಯನ್ನ ನಿತ್ಯ ಜೀವನ ಹಾಗೂ ವ್ಯವಹಾರಗಳಲ್ಲಿ ಬಳಸೋದು ನಮ್ಮ ಕರ್ತವ್ಯ.
2: ಕನ್ನಡವನ್ನು ಬಳಸೋಣ, ಕನ್ನಡವನ್ನು ಉಳಿಸೋಣ.

ವಿಶ್ವದ ವಿದ್ಯಮಾನಗಳನ್ನು ತಿಳಿಯಲು ನಮಗೆ ಇಂಗ್ಲಿಷ್ ಬೇಕೇ ಬೇಕು. ಆದರೆ ಮಾತೃಭಾಷೆಯ ಶಕ್ತಿ ಸತ್ವ ಭಿನ್ನವಾದುದು.

0: ಕನ್ನಡ ಬಳಕೆಗೆ ಮನೆಯೇ ಮೊದಲ ಪಾಠಶಾಲೆ.
1: ನಮ್ಮ ನಮ್ಮ ಮನೆಯಲ್ಲಿ ನಾವಷ್ಟೇ ಕನ್ನಡ ಮಾತನಾಡದೆ ಮಕ್ಕಳ ಜೊತೆಲೂ ಕೂಡ ಕನ್ನಡ ಮಾತಾಡೋಣ.
0: ಆಗ ತಾನಾಗಿ ಮಕ್ಕಳಲ್ಲೂ ಕೂಡ ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟುತ್ತೆ, ನಾವು ನಮ್ಮ ಭಾಷೆ ನಮ್ಮ ನಾಡು ಅನ್ನುವಂತಹ ಅಭಿಮಾನ ಕೂಡ ಹುಟ್ಟುತ್ತೆ.
1: ಕನ್ನಡದಲ್ಲೇ ಕಲ್ಪನೆಯನ್ನ ಮಾಡೋಣ, ಕನ್ನಡದಲ್ಲೇ ಕನಸನ್ನ ಕಾಣೋಣ,
0: ಕನ್ನಡದಲ್ಲೇ ವ್ಯವಹಾರವನ್ನು ಕೂಡ ಮಾಡೋಣ.

ಬದುಕು ಒಂದು ಕಲೆಯಾದರೆ ಅದರ ಕಲಾಕಾರಳು ಮಹಿಳೆ. ಮಹಿಳೆ ಜೀವನದ ನಿರೂಪಕಿ, ಪುರುಷನ ಬದುಕು ರೂಪಿಸುವ ಮಹಾಶಿಲ್ಪಿ. ಮಗುವಿಗೆ ತಾಯಿಯಾಗಿ, ಗುರುವಾಗಿ, ಕುಟುಂಬದ ಕಣ್ಣಾಗಿ, ಸಹನೆಗೆ ಮತ್ತೊಂದು ಹೆಸರಾದವಳೆ ಮಹಿಳೆ.

0: ಇದು FM ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್. ಸಮಯ ಇನ್ನೇನು 6:20 ಆಗಲಿದೆ. 6:20ಕ್ಕೆ ಸರಿಯಾಗಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು.
1: ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಿಕಾ ನಿಧಿ ಝಾಃ. ಆದೌ ಮುಖ್ಯಾಃ ವಾರ್ತಾಃ. ಆತಂಕವಾದಂ ಪ್ರತಿ ಪಾಕಿಸ್ತಾನ ಪಕ್ಷತಃ ಅವಿರತಂ ಕ್ರಿಯಮಾಣಂ ಪೋಷಣಂ ಮತ್ವಾ ಭಾರತೇನ ಸಿಂಧು ಜಲಸಂಧಿಃ ಸ್ಥಗಿತಾವಸ್ಥಾಯಾಮೇವ ರಕ್ಷಿತುಂ ಪುನಃ ಸ್ವಪ್ರತಿಜ್ಞಾ ದೃಢೀಕೃತಾ. ಪ್ರಧಾನಮಂತ್ರಿಣಾ ನರೇಂದ್ರ ಮೋದಿನಾ ಪವಿತ್ರ ಅಮರನಾಥ ಯಾತ್ರಾ ರಾಷ್ಟ್ರಸ್ಯ ಆಧ್ಯಾತ್ಮಿಕ ಪರಂಪರಾಯಾಃ ಸಾಂಸ್ಕೃತಿಕ ಏಕತಾಯಾಃ ಚ ಕಂಚನ ಶಾಶ್ವತಂ ಅಧ್ಯಾಯಮಿತಿ ವ್ಯಾಹೃತಾ. ಯಾತ್ರಾ ಪ್ರಸಂಗೆ ಗಚ್ಛದ್ಭ್ಯಃ ಸರ್ವೇಭ್ಯಃ ಶ್ರದ್ಧಾಲುಭ್ಯಃ ಪ್ರಕಟಿತಾಃ ಶುಭಾಶಂಸಾಃ. ಕೇಂದ್ರೀಯ ವಿತ್ತ ಮಂತ್ರಿಣಾ ನಿರ್ಮಲಾ ಸೀತಾರಮಣೇನ ವಿಕಸಿತ ಭಾರತಸ್ಯ ಗೌರವಪೂರ್ಣ ಲಕ್ಷ್ಯ ಯಾತ್ರಾಯೈ ಫ್ರಾನ್ಸ್ ದೇಶಸ್ಯ ನಿವೇಶಕಾಃ ಸೋತ್ಸಾಹಂ ಆಹುತಾಃ. ಭೂಕಂಪ ಪೀಡಿತೆ ವೆನೆಜುವೆಲಾ ದೇಶೇ ಮೃತಕಾನಾಂ ಸಂಖ್ಯಾ 2000+ ಜಾತಾ. ಸಹಸ್ರಶಃ ಜನಾಃ ಸಂಪ್ರತಿ ಅಪಿ ಅಜ್ಞಾತಾಃ ಸಂತಿ. ಭಾರತೇನ ತತ್ರ ಆಪರೇಷನ್ ಅಮಿಸ್ತಾದ್ ಇತ್ಯಸ್ಯ ಅಭಿಯಾನಸ್ಯ ಅಂತರ್ಗತಂ ಮಾನವೀಯ ಸಹಾಯತಾ ಕಾರ್ಯಾಣಿ ತೀವ್ರೀಕೃತಾನಿ. ಭಾರತೀಯ ಋತು ವಿಜ್ಞಾನ ವಿಭಾಗೇನ ಶ್ವಃ ಯಾವತ್ ಗುಜರಾತ್ ಗೋವಾ ಮಧ್ಯ ಮಹಾರಾಷ್ಟ್ರ ಒಡಿಶಾ ಮಧ್ಯಪ್ರದೇಶಸ್ಯ ಚ ಕತಿಪಯ ಕ್ಷೇತ್ರೇಷು ಅತಿವೃಷ್ಟೇಃ ಸಂಚೇತನಾ ಪ್ರಖ್ಯಾಪಿತಾ. ಅಪಿ ಚ ಕ್ರೀಡಾ ವಾರ್ತಾಸು ಫಿಫಾ ವಿಶ್ವಕಪ್ ಕ್ರೀಡಾ ಮಾಲಿಕಾಯಾಂ ಕೆನಡಾ ದೇಶಸ್ಯ ವೆಂಕೂವರ್ ನಗರೆ ಸ್ವಿಟ್ಜರ್ಲ್ಯಾಂಡ್ ದೇಶೇನ ಅಲ್ಜೀರಿಯಾ ದೇಶಃ 2-0 ಇತ್ಯಂಕಾಂತರಾಲೇನ ಪರಾಜಿತ್ಯ ರೌಂಡ್ ಆಫ್ 16 ಚಕ್ರೆ ಪ್ರವೇಶಃ ಸಂಪ್ರಾಪ್ತಃ. ಅಥ ವಾರ್ತಾಃ ವಿಶದೀಕೃತ್ಯ. ಅದ್ಯ ಸಾಯಂ ನವದೆಹಲ್ಯಾಂ ಆಯೋಜಿತಂ ವಾರ್ತಾಹರ ಸಮ್ಮೇಳನಂ ಸಂಬೋಧಯನ್ ಭಾರತೇನ ಪುನಃ ಸಬಲಂ ಪ್ರತಿಪಾದಿತಂ ಯತ್ ಪಾಕಿಸ್ತಾನ ಪ್ರಶಾಸನ ಪಕ್ಷತಃ ಆತಂಕವಾದಸ್ಯ ನಿರಂತರ ಪೋಷಕತ್ವಾತ್ ಜಲ ಸಿಂಧು ಜಲಸಂಧಿಃ ಸ್ಥಗಿತಾವಸ್ಥಾಯಾಮೇವ ವರ್ತತೆ. ವಿದೇಶ ಮಂತ್ರಾಲಯಸ್ಯ ಪ್ರಮುಖಾಧಿಕಾರಿಕ ಪ್ರವಕ್ತಾ ರಣಧೀರ ಜಯಸ್ವಾಲಃ ಪ್ರಾವೋಚತ್ ಯತ್ ಸಿಂಧೂ ಜಲಸಂಧೇಃ ವಿಷಯೇ ಭಾರತಸ್ಯ ನೀತಿಃ ಸರ್ವಥಾ ಸ್ಪಷ್ಟಾ ಅಸ್ತಿ. ತೇನ ಗದಿತಂ ಯತ್ ಪಾಕಿಸ್ತಾನೇನ ಪ್ರಥಮತಃ ಆತಂಕವಾದಂ ಪ್ರತಿ ಸ್ವಕೀಯಂ ಸಮರ್ಥನಂ ಸರ್ವಥಾ ಪರಿತ್ಯಕ್ತವ್ಯಂ. ತೀಸ್ತಾ ನದಿ ಸಮಗ್ರ ಪ್ರಬಂಧನ ಪುನರುದ್ಧಾರ ಪರಿಯೋಜನಾಯಾಃ ವಿಷಯೇ ಶ್ರೀ ಜಯಸವಾಲೇನ ಸ್ಪಷ್ಟೀಕೃತಂ ಯತ್ ಬಾಂಗ್ಲಾದೇಶೇ ವಿಕಾಸ ಪರಿಯೋಜನಾಭ್ಯಃ ದೀಯಮಾನಾ ಭಾರತಸ್ಯ ಸಹಾಯತಾ ಕಂಚನ ಪಾರಸ್ಪರಿಕ ಸಮ್ಮತಿ ಪ್ರಾಪ್ತಂ ಮಾರ್ಗಚಿತ್ರಮಾಧೃತ್ಯ ವರ್ತತೆ. ಯಸ್ಯ ನಿಯತಕಾಲೇ ಸಮೀಕ್ಷಾ ವಿಧೀಯತೆ ತೇನ ಪ್ರೋದೀರಿತಂ ಯತ್ ತೀಸ್ತಾ ನದೀ ಪರಿಯೋಜನಾಯಾಂ ಭಾರತಸ್ಯ ಚಿಂತನಂ ಪೂರ್ವಮೇವ ಬಾಂಗ್ಲಾದೇಶಂ ಪ್ರತಿ ಜ್ಞಾಪಿತಂ ಸಹೈವ ಭಾರತಂ ತೀಸ್ತಾ ವಿಷಯೇ ಸ್ವಕೀಯ ಚಿಂತನೆ ಸರ್ವಾನ್ ಸಂಬದ್ಧ ಘಟನಾಕ್ರಮಾನ್ ಸಂಯೋಜಯಿಷ್ಯತಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರತಿವರ್ಷಂ ಪ್ರವರ್ತಮಾನಾಂ ಪವಿತ್ರ ಅಮರನಾಥ ಯಾತ್ರಾಂ ರಾಷ್ಟ್ರಸ್ಯ ಆಧ್ಯಾತ್ಮಿಕ ಪರಂಪರಾಯಾಃ ಸಾಂಸ್ಕೃತಿಕ ಏಕತಾಯಾಃ ಚ ಕಂಚನ ಶಾಶ್ವತಂ ಅಧ್ಯಾಯಂ ವ್ಯಪಾದಿಶತ್. ತೇನ ಪ್ರೋದೀರಿತಂ ಯತ್ ಭಗವತಃ ಬಾಬಾ ಬರ್ಫಾನಿ ಇತ್ಯಸ್ಯ ದಿವ್ಯಮಿದಂ ದರ್ಶನಂ ಕೋಟಿಶಃ ಶ್ರದ್ಧಾಲೂನಾಂ ಜೀವನೆ ಏಕಃ ಅವಿಸ್ಮರಣೀಯಃ ಅತ್ಯಂತಂ ಮಂಗಲಮಯಶ್ಚಾನುಭವೋ ವರ್ತತೆ. ಅನೇನ ಸಹೈವ ಸಹ ಜಮ್ಮು ಕಾಶ್ಮೀರ ಕ್ಷೇತ್ರೆ ವಾರ್ಷಿಕ ಯಾತ್ರಾಂ ಕುರ್ವದ್ಭ್ಯಃ ತೀರ್ಥಯಾತ್ರಿಭ್ಯಃ ಹಾರ್ದಿಕ್ಯಃ ಶುಭಾಶಂಸಾಃ ಪ್ರಾಕಟಯತ್. ಶ್ರದ್ಧಾಲೂನ್ ಪ್ರತಿ ಪ್ರೇಷಿತೆ ಪತ್ರೆ ಪ್ರಧಾನಮಂತ್ರಿಣಾ ಅಸ್ಯಾಂ ಪಾವನ ಯಾತ್ರಾಯಾಂ ಪಂಚ ಸಂಕಲ್ಪಾನಾಂ ಪರಿಪಾಲನಾರ್ಥಂ ಅಭ್ಯರ್ಥನಾ ವಿಹಿತಾ. ಏತೆ ಸಂಕಲ್ಪಾಃ ಸಂತಿ ಶುಚಿತಾಯಾಃ ಸರ್ವಥಾ ಸಂರಕ್ಷಣಂ ಸುರಕ್ಷಾ ನಿಯಮಾನಾಂ ನಿಷ್ಠಾಪೂರ್ವಕಂ ಅನುಪಾಲನಂ ಸ್ಥಾನೀಯ ಸ್ವದೇಶಿಯೋತ್ಪಾದನಾನಾಂ ಸಂವರ್ಧನಂ ರಕ್ಷಾಬಂಧನ ಪರ್ವಣಿ ಭಗಿನ್ಯೈ ಭ್ರಾತ್ರೇವಾ ಪಾದಪಸ್ಯ ಉಪಹಾರ ಪ್ರದಾನಂ ತಥಾ ವಿಕಸಿತ ಭಾರತಸ್ಯ ರಾಷ್ಟ್ರೀಯ ಸಂಕಲ್ಪಾಯ ಸ್ವಯೋಗದಾನಂ. अद्य प्रातःकालात् विधिपूर्वकम् आरब्धा इयं श्री अमरनाथ यात्रा नूनवान पहलगाम तथा बालताल इति द्वाभ्यामेव मार्गाभ्याम् अतीव सुचारुरूपेण निर्बाधं च अग्रे प्रवर्धते। केन्द्रीय वित्त मंत्री निर्मला सीतारमण न्यगादीत यद् भारत फ्रांसयोः रणनीतिक संधिः शाश्वत दृढ़ नवोन्मेष प्रेरित विकासस्य दिशि सर्वथा सर्वोत्कृष्टं स्थानं भजते। पेरिस नगरे आयोजितं भारत फ्रांस व्यापार सम्मेलनं संबोधयन्त्या तया सप्रमाणं प्रतिपादितं यत् प्रावधिक प्रगतेः आपूर्ति श्रृंखलायाः ऊर्जा संचारस्य भूराजनैतिक उद्भव परिवर्तनानां च कारणात् वैश्विक अर्थव्यवस्था तीव्रगत्या परिवर्तमाना वर्तते। वित्तमन्त्रिणा फ्रांस देशस्य वाणिज्य नेतारः निवेशकश्च विकसित भारतमिति राष्ट्रिय संकल्पस्य महायात्रायां भारतस्य सहयात्रिणः भवितुं सोत्साहम् आहूताः। संस्कृतवार्तायाः संस्करणमिदम् इदानीम् आकाशवाणीतः प्रसार्यते। सममेव अयं कार्यक्रमः आकाशवाण्याः अन्तर्जालपटले www.newsonair.gov.in इत्यत्र अथ न्यूज ऑन एआईआर चलदूरभाषीय तन्त्रांशे अपि समुपलब्धो भविष्यति। भारतेन ऑपरेशन अमिस्ताद इत्यस्यान्तर्गतं भूकम्पग्रस्ताय वेनेजुएला देशाय स्वकीया मानवीया सहायता प्रेषिता। विदेश मंत्रालयेन सामाजिक संजालीय तंत्रे प्रचलितस्य चिकित्सा कार्यस्य चित्राणि प्रसारयता सम्मुलिखितं यत् भारतीय सेना क्षेत्र चिकित्सालयः प्रभावितेषु समुदायेषु निरन्तरं चिकित्सा सेवाः प्रयच्छति। वेनेजुएला स्थितेन भारतीय दूतावासेन कथितं यत् अस्मिन् दक्षिण अमेरिका राष्ट्रे भारतस्य व्यावसायिक सेवा गुणवत्तायाः जनसामान्यैः भूरिशः प्रशंसा कृता। वेनेजुएला देशस्य कार्यवाहक राष्ट्रपतिः

ಹದಿಹರೆಯದ ಹುಚ್ಚುಕೋಡಿ ಮನಸ್ಸು ಬಯಸಿದ ಬಯಕೆಯ ಕತೆ ಹೇಗಾದ್ರೆ, ಮನಸ್ಸು ಮಾಗಿದಾಗ ಉಂಟಾದ ಪ್ರೇಮದ ತೀವ್ರತೆಯ ಕಥೆ ಹೇಗೆ ಗೊತ್ತಾ?

0: ಇನ್ನು ಕೆಲವೇ ಕ್ಷಣಗಳಲ್ಲಿ ಸಮಯ 6:40 ಆಗಲಿದೆ. 6:40ಕ್ಕೆ ಸರಿಯಾಗಿ ಪ್ರದೇಶ ಸಮಾಚಾರ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿದ್ಯಾ ಭಟ್. ಮುಖ್ಯಾಂಶಗಳು: ರಾಜ್ಯದಲ್ಲಿ ಮುಂದಿನ 2 ತಿಂಗಳು ಕುಡಿಯುವ ನೀರಿನ ಸಮಸ್ಯೆ ಇಲ್ಲ, ಸಚಿವ ಜಾರಕಿಹೊಳಿ ಸ್ಪಷ್ಟನೆ. ಹಾವೇರಿಯಲ್ಲಿ ಮೋಡ ಬಿತ್ತನೆಗೆ ನಿರ್ಧಾರ. ರಾಜ್ಯದ ಪ್ರತ್ಯೇಕ ಎಸ್ಐಆರ್ ಪ್ರಕ್ರಿಯೆಗೆ ಬಿಜೆಪಿ ಆಕ್ಷೇಪ, ಕೇಂದ್ರ ಚುನಾವಣಾ ಆಯೋಗಕ್ಕೆ ಸಚಿವೆ ಶೋಭಾ ಕರಂದ್ಲಾಜೆ ಪತ್ರ. ಪರಿಶಿಷ್ಟರ 19 ಬೇಡಿಕೆಗಳ ಕುರಿತು ಚರ್ಚೆ, ಜನಾಗ್ರಹ ಸಮಾವೇಶದಲ್ಲಿ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಭರವಸೆ. 15ನೇ ಹಣಕಾಸು ಆಯೋಗದ 2,186 ಕೋಟಿ ರೂಪಾಯಿ ಶೀಘ್ರ ಬಿಡುಗಡೆಗೆ ಕೇಂದ್ರಕ್ಕೆ ಸಚಿವ ಈಶ್ವರ್ ಖಂಡ್ರೆ ಒತ್ತಾಯ. ಹಾಗೂ ಗೃಹಜ್ಯೋತಿ ಯೋಜನೆಯ ಪರಿಷ್ಕರಣೆ ವೇಳೆ ಫಲಾನುಭವಿಯ ಪ್ರವರ್ಗ ಮಾಹಿತಿ ಕಡ್ಡಾಯವಲ್ಲ, ಬೆಸ್ಕಾಂ ಸ್ಪಷ್ಟನೆ. ಮುಂಗಾರು ಮಳೆ ಕೊರತೆಯಿಂದ ರಾಜ್ಯದ ಪ್ರಮುಖ ಜಲಾಶಯಗಳು ಡೆಡ್ ಸ್ಟೋರೇಜ್ ಹಂತ ತಲುಪಿದ್ದರೂ 2 ತಿಂಗಳು ಕುಡಿಯುವ ನೀರಿಗೆ ಸಮಸ್ಯೆ ಇಲ್ಲ ಎಂದು ಬೆಳಗಾವಿ, ಧಾರವಾಡ ಮತ್ತು ಹಾವೇರಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಹಾವೇರಿಯಲ್ಲಿ ಜಿಲ್ಲಾ ಪ್ರಕೃತಿ ವಿಕೋಪ ನಿರ್ವಹಣಾ ಪ್ರಗತಿ ಪರಿಶೀಲನಾ ಸಭೆ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮುಂಬರುವ ದಿನಗಳಲ್ಲಿ ಮಳೆಯಾಗದಿದ್ದರೆ ಸಂಕಷ್ಟ ಎದುರಾಗಬಹುದು ಎಂದು ಕಳವಳ ವ್ಯಕ್ತಪಡಿಸಿದ್ದಾರೆ. ಕುಡಿಯುವ ನೀರಿನ ಸಮಸ್ಯೆ, ಬೆಳೆ ನಾಶದಿಂದಾಗಿ ಜನರ ಮೇಲಾಗುತ್ತಿರುವ ಪರಿಣಾಮಗಳ ಬಗ್ಗೆ ಬೆಳಗಾವಿ, ಧಾರವಾಡ ಮತ್ತು ಹಾವೇರಿ ಜಿಲ್ಲೆಗಳಲ್ಲಿ ಪ್ರಕೃತಿ ವಿಕೋಪ ನಿರ್ವಹಣಾ ಪ್ರಗತಿ ಪರಿಶೀಲನೆ ನಡೆಸಲಾಗಿದ್ದು ಸರ್ಕಾರಕ್ಕೆ ವರದಿ ಸಲ್ಲಿಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ.
2: ವರದಿ ಕೊಡ್ತೀವಿ, ಈ ರೀತಿ ಆಗಿದೆ, ಈಗಾಗಲೇ ಬಿತ್ತಿದ್ರು ಕೆಲವರು, ಅವ್ರ ಬೆಳೆ ನಷ್ಟ ಆಗಿದೆ, ನಾಶ ಆಗಿದೆ. ಇದು ಕೇವಲ ಹಾವೇರಿಯಲ್ಲ, ಇಡೀ ರಾಜ್ಯದಲ್ಲಿ ಕೂಡ ಈ ರೀತಿ ಆಗಿದೆ. ಸರ್ಕಾರದ ಗಮನಕ್ಕೆ ತರ್ತೀವಿ, ಹಾವೇರಿಯಲ್ಲಿ ಏನಾಗಿದೆ, ಧಾರವಾಡದಲ್ಲಿ ಏನಾಗಿದೆ, ಬೆಳಗಾವಿಯಲ್ಲಿ ಏನಾಗಿದೆ, ಅದ್ರ ಬಗ್ಗೆ ಸರ್ಕಾರ ಅಂತಿಮವಾಗಿ ತೀರ್ಮಾನ ಮಾಡಬೇಕು. ಈಗ ಕುಡಿಲಿಕ್ಕೆ ಮಾತ್ರ ಬಿಡ್ತಾ ಇದಾರೆ, ಭದ್ರಾವತಿಯಿಂದಾರೆ, ಸೊ ಇನ್ನು ಬಹಳಷ್ಟು ಬರಬೇಕದು, ಬಂದಾಗ ಸ್ವಲ್ಪ ಪರಿಹಾರ ಆಗ್ತದೆ. ಸದ್ಯಕ್ಕೆ ಇದನ್ನೇನೋ ಬಿಡ್ತಾ ಇದಾರೆ ಅಷ್ಟೇ, 500 ಕ್ಯೂಸೆಕ್. ಇನ್ನು 2 ತಿಂಗಳವರೆಗೆ ಕುಡಿಯುವ ನೀರಿಗೆ ಸಾಕಾಗುವಷ್ಟು ನೀರು ಇದೆ. ಆಗಸ್ಟ್ ವರೆಗೆ ಅಲ್ಲಿವರೆಗೆ ಹೊಸ ನೀರು ಬರಲೇಬೇಕು, ಅದಿಲ್ಲದ್ರೆ ಪರ್ಯಾಯವಾಗಿ ಸರ್ಕಾರ ಚಿಂತನೆ ಮಾಡಬೇಕು.
1: ಸೂಪರ್ ಎಲ್ನಿನೋ ಪ್ರಭಾವದಿಂದಾಗಿ ಹಾವೇರಿ ಜಿಲ್ಲೆಯಲ್ಲಿ ಮಳೆ ಕೊರತೆ ಉಂಟಾಗಿದ್ದು ಮೋಡ ಬಿತ್ತನೆ ಮಾಡಲು ಸರ್ಕಾರದಿಂದ ಅನುಮತಿ ಸಿಕ್ಕಿದೆ. ಜುಲೈ 7ರಿಂದ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ಮೋಡ ಬಿತ್ತನೆ ಮಾಡಲಾಗುವುದು ಎಂದು ರಾಣೆಬೆನ್ನೂರು ಶಾಸಕ ಪ್ರಕಾಶ ಕೋಳಿವಾಡ ಆಕಾಶವಾಣಿಗೆ ಮಾಹಿತಿ ನೀಡಿದ್ದಾರೆ. ಹಾವೇರಿ ಜಿಲ್ಲಾ ಪಂಚಾಯತ್ನಲ್ಲಿ ನಡೆದ ಪ್ರಕೃತಿ ವಿಕೋಪ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಇಡೀ ರಾಜ್ಯದಲ್ಲಿ ಮೋಡ ಬಿತ್ತನೆಗೆ ಅವಕಾಶ ಸಿಗುವುದು ತಡವಾಗಲಿದೆ. ಹಾವೇರಿಯಲ್ಲಿ ಮೊದಲಿಗೆ ಜಿಲ್ಲೆಯ ಎಲ್ಲಾ ಶಾಸಕರ ಸಹಯೋಗದಲ್ಲಿ ಮೋಡ ಬಿತ್ತನೆ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ.
3: ಸೂಪರ್ ಎಲ್ನಿನೋ 2020

0: 2026ರಲ್ಲಿ ಬರಗಾಲದ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಹೋದ ತಿಂಗಳು ನಾನು ಮೋಡ ಬಿತ್ತನೆ ಪರ್ಮಿಷನ್ಗೆ ಡಿಜಿಸಿಐಯಿಂದ ಅದಕ್ಕೆ ಪರ್ಮಿಷನ್ ಬೇಕು, ಅದಕ್ಕೆ ಅಪ್ಲೈ ಮಾಡಿ ಸರ್ಕಾರದಿಂದ ಮಾಡಬೇಕು ಅಂತ ಮನವಿ ಮಾಡ್ಕೊಂಡಿದ್ದೆ. ಅವರು ಅದಕ್ಕೆ ಸಕಾರಾತ್ಮಕ ಉತ್ತರ ಕೊಟ್ಟಿದ್ದಾರೆ. ಆದ್ರೆ ಅದಕ್ಕೆಲ್ಲ ಟೆಂಡರ್ ಗಿಂಡರ್ ಪ್ರೊಸೆಸ್ ಲೇಟ್ ಆಗುತ್ತೆ. ನಮ್ಮ ಹಾವೇರಿ ಜಿಲ್ಲೆಗೆ ನಾವು ಮಂಗಳವಾರದಿಂದಾನೆ ನಾವು ಮೋಡ ಬಿತ್ತನೆಯನ್ನು ಶುರು ಮಾಡ್ತೀವಿ. ಮೆಟ್ರಾಲಜಿಸ್ಟ್ ನೆಲ್ಲ ತಿಳ್ಕೊಂಡು ಒಂದು 2-3 ದಿವಸದವರೆಗೆ ನಾವು ಮೋಡ ಬಿತ್ತನೆಯನ್ನ ಹಾವೇರಿ ಜಿಲ್ಲೆಗೆ ಎಲ್ಲ 6 ಶಾಸಕರು ಸೇರಿ ನಾವು ಮಾಡ್ತೀವಿ ಅಂತಕ್ಕಂಥದ್ದನ್ನ ನಮಗೆ ಹೇಳಬೇಕು.
1: ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಎಸ್ಐಆರ್ ಪ್ರಕ್ರಿಯೆ ನಿಯಮ ಪ್ರಕಾರ ನಡೆಯುತ್ತಿಲ್ಲ ಎಂದು ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕರ್ನಾಟಕ ರಾಜ್ಯ ಚುನಾವಣಾ ಆಯೋಗವು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ವ್ಯಾಪ್ತಿಯ ಕೆಲವು ವಿಧಾನಸಭಾ ಕ್ಷೇತ್ರಗಳಲ್ಲಿ ಮತ್ತೊಂದು ಸಮಾನಾಂತರ ವಿಶೇಷ ತೀವ್ರ ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆ ಆರಂಭವಾಗಿರುವುದನ್ನು ತಕ್ಷಣವೇ ನಿಲ್ಲಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ತುರ್ತು ಮಧ್ಯಪ್ರವೇಶ ಮಾಡುವಂತೆ ಆಗ್ರಹಿಸಿ ಕೇಂದ್ರ ಚುನಾವಣಾ ಆಯೋಗಕ್ಕೆ ಪತ್ರ ಬರೆದಿದ್ದಾರೆ. ಬಿಎಲ್ಒಗಳು ಮನೆ ಮನೆಗೆ ತೆರಳಿ ಪರಿಶೀಲನೆ ನಡೆಸುವ ಬದಲು ಕಲ್ಯಾಣ ಮಂಟಪಗಳಲ್ಲಿ ಎಸ್ಐಆರ್ ನಡೆಸಿದರೆ ಅರ್ಹರಲ್ಲದ ವ್ಯಕ್ತಿಗಳು, ಅಕ್ರಮ ವಲಸಿಗರ ಹೆಸರುಗಳು ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆಯಾಗುವ ಅಪಾಯವಿದೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಇನ್ನೊಂದೆಡೆ ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಬೂತ್ ಮಟ್ಟದ ಅಧಿಕಾರಿಗಳನ್ನು ದುರುಪಯೋಗಪಡಿಸಿಕೊಳ್ಳಲಾಗುತ್ತಿದೆ ಎಂದು ಆರೋಪಿಸಿದ್ದಾರೆ. ಭೂಮಿ, ವಸತಿ, ಬ್ಯಾಕ್ಲಾಗ್ ಹುದ್ದೆಗಳ ಭರ್ತಿ, ಉದ್ಯೋಗ ಮೀಸಲಾತಿ ಸೇರಿದಂತೆ ಪರಿಶಿಷ್ಟರ 19 ಬೇಡಿಕೆಗಳ ಕುರಿತು ಚರ್ಚೆ ನಡೆಸಲಾಗುವುದು ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಭರವಸೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ನಡೆದ ಜನಾಗ್ರಹ ಸಮಾವೇಶಕ್ಕೆ ಭೇಟಿ ನೀಡಿ ಮನವಿ ಸ್ವೀಕರಿಸಿದ ಅವರು, ಸಾಧ್ಯವಾದರೆ ಸಭೆಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನು ಆಹ್ವಾನಿಸುವುದಾಗಿ ತಿಳಿಸಿದ್ದಾರೆ. ಪರಿಶಿಷ್ಟರ ಹಕ್ಕೊತ್ತಾಯವನ್ನು ಗಂಭೀರವಾಗಿ ಪರಿಗಣಿಸಿ ಕಂದಾಯ ಇಲಾಖೆ ಸೇರಿದಂತೆ ಸಂಬಂಧಪಟ್ಟ ಇಲಾಖೆಗಳೊಂದಿಗೆ ಸಮನ್ವಯ ಸಾಧಿಸಿ ಪರಿಹಾರ ಕಂಡುಕೊಳ್ಳಲು ಪ್ರಯತ್ನಿಸುವುದಾಗಿ ಹೇಳಿದ್ದಾರೆ. ರಾಜ್ಯಕ್ಕೆ 15ನೇ ಹಣಕಾಸು ಆಯೋಗದ ಶಿಫಾರಸ್ಸಿನಂತೆ 2025-26 ಸಾಲಿನಲ್ಲಿ ಬಾಕಿ ಇರುವ 2,186 ಕೋಟಿ ರೂಪಾಯಿಗಳನ್ನು ಕೂಡಲೇ ಬಿಡುಗಡೆ ಮಾಡುವಂತೆ ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ಒತ್ತಾಯಿಸಿದ್ದಾರೆ. ನವದೆಹಲಿಯಲ್ಲಿಂದು ನಡೆದ ಕೇಂದ್ರ ಪಂಚಾಯತ್ ರಾಜ್ ಸಚಿವ ರಾಜೀವ್ ರಂಜನ್ ಸಿಂಗ್ ಅಧ್ಯಕ್ಷತೆಯಲ್ಲಿ ನಡೆದ ರಾಷ್ಟೀಯ ಸಮಾವೇಶದಲ್ಲಿ ಮಾತನಾಡಿದ ಅವರು, ಗ್ರಾಮೀಣ ಜನರಿಗೆ ನೀರು ಪೂರೈಕೆ ರಾಜ್ಯದ ಆದ್ಯತೆಯಾಗಿದೆ ಎಂದು ಹೇಳಿದ್ದಾರೆ. ಗ್ರಾಮ ಪಂಚಾಯಿತಿಗಳಿಗೆ ಸಕಾಲದಲ್ಲಿ ಹಣ ಬಿಡುಗಡೆ ಮಾಡದಿದ್ದರೆ ಕುಡಿಯುವ ನೀರು ಪೂರೈಕೆಗೂ ತೊಡಕಾಗಲಿದ್ದು, ಕೂಡಲೇ ರಾಜ್ಯದ ಗ್ರಾಮ ಪಂಚಾಯಿತಿಗಳಿಗೆ ಬಾಕಿ ಇರುವ 2,186 ಕೋಟಿ ರೂಪಾಯಿ ಬಿಡುಗಡೆ ಮಾಡುವಂತೆ ಆಗ್ರಹಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ರಾಜ್ಯಾದ್ಯಂತ ಜುಲೈ 1 ಆರಂಭಗೊಂಡಿರುವ ಗೃಹಜ್ಯೋತಿ ಯೋಜನೆಯ ಮಾಹಿತಿ ಸಂಗ್ರಹಕ್ಕೆ ಸಂಬಂಧಿಸಿದಂತೆ ಫಲಾನುಭವಿಯ ಪ್ರವರ್ಗ ಕುರಿತು ಕೇಳಿರುವ ಮಾಹಿತಿ ಕಡ್ಡಾಯವಲ್ಲ ಎಂದು ಬೆಸ್ಕಾಂ ಸ್ಪಷ್ಟಪಡಿಸಿದೆ. ಜಾತಿ ಪ್ರಮಾಣಕ್ಕೆ ಸಂಬಂಧಿಸಿದ ಮಾಹಿತಿ ಕೇವಲ ಐಚ್ಛಿಕವಾಗಿದೆ ಎಂದು ಬೆಸ್ಕಾಂ ತಿಳಿಸಿದೆ. ಫಲಾನುಭವಿಗಳಿಗೆ ಜಾತಿ ಮಾಹಿತಿ ನೀಡಲು ಇಷ್ಟವಿಲ್ಲದಿದ್ದರೆ ಮೊಬೈಲ್ ಅಪ್ಲಿಕೇಶನ್ನಲ್ಲಿರುವ ಮಾಹಿತಿ ನೀಡಲು ನಿರಾಕರಣೆ ಎಂಬ ಆಯ್ಕೆಯನ್ನು ನಮೂದಿಸಲು ಸಿಬ್ಬಂದಿಗೆ ಸೂಚನೆ ನೀಡಲಾಗಿದೆ. ರಾಜ್ಯವನ್ನು ದೇಶದ ಪ್ರಮುಖ ಪ್ರವಾಸೋದ್ಯಮ ತಾಣವನ್ನಾಗಿ ರೂಪಿಸುವ ನಿಟ್ಟನಲ್ಲಿ ಕರಾವಳಿ ಮಲೆನಾಡು ಕರ್ನಾಟಕ ಪ್ರವಾಸೋದ್ಯಮ ನೀತಿ 2026 ರೂಪಿಸಲಾಗುತ್ತಿದೆ ಎಂದು ಇಂಧನ ಮತ್ತು ಪ್ರವಾಸೋದ್ಯಮ ಸಚಿವ ಕೆಜೆ ಜಾರ್ಜ್ ತಿಳಿಸಿದ್ದಾರೆ. ಪ್ರವಾಸೋದ್ಯಮ ಇಲಾಖೆಯ ಹಿರಿಯ ಅಧಿಕಾರಿಗಳೊಂದಿಗೆ ಯೋಜನೆಯ ಪ್ರಗತಿ ಪರಿಶೀಲನೆ ನಡೆಸಿ ಮಾತನಾಡಿದ ಅವರು, ಬೀಚ್ ಪ್ರವಾಸೋದ್ಯಮ ಮತ್ತಷ್ಟು ಬಲಪಡಿಸುವ ನಿಟ್ಟನಲ್ಲಿ ಬ್ಲೂ ಫ್ಲಾಗ್ ಬೀಚ್ಗಳ ಅಭಿವೃದ್ದಿ, ಸ್ವಚ್ಛತೆ, ಜಲಕ್ರೀಡೆಗಳು, ಸಾಹಸ ಚಟುವಟಿಕೆಗಳನ್ನು ನೂತನ ನೀತಿಯಲ್ಲಿ ಸೇರಿಸಲಾಗುವುದು ಎಂದು ಹೇಳಿದ್ದಾರೆ. ಉಪಮುಖ್ಯಮಂತ್ರಿ ಹಾಗೂ ಕ್ರೀಡಾ ಸಚಿವ ಡಾ ಜಿ ಪರಮೇಶ್ವರ್ ಅವರನ್ನು ಬೆಂಗಳೂರಿನಲ್ಲಿಂದು ಗ್ಲೋಬಲ್ ಚೆಸ್ ಲೀಗ್ ನಿಯೋಗ ಭೇಟಿ ಮಾಡಿ ಚರ್ಚೆ ನಡೆಸಿದೆ. ಗ್ಲೋಬಲ್ ಚೆಸ್ ಲೀಗ್ನ 4ನೇ ಆವೃತ್ತಿಯನ್ನು ಬೆಂಗಳೂರಿನಲ್ಲಿ ಆಯೋಜಿಸಲು ಉತ್ಸುಕತೆ ವ್ಯಕ್ತಪಡಿಸಿದ ನಿಯೋಗವು ಈ ಸಂಬಂಧ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಕಾರವನ್ನು ಕೋರಿದೆ. ಈ ವೇಳೆ ಮಾತನಾಡಿದ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್,

ವಿಶ್ವಮಟ್ಟದ ಕ್ರೀಡಾಕೂಟಗಳಿಗೆ ಬೆಂಗಳೂರು ಆತಿಥ್ಯ ವಹಿಸುವ ಮೂಲಕ ರಾಜ್ಯದ ಕ್ರೀಡಾಕ್ಷೇತ್ರಕ್ಕೆ ಹೊಸ ಉತ್ತೇಜನ ದೊರೆಯಲಿದೆ. ಇಂತಹ ಪ್ರತಿಷ್ಠಿತ ಕಾರ್ಯಕ್ರಮಗಳಿಗೆ ಸರ್ಕಾರ ಅಗತ್ಯ ಸಹಕಾರ ನೀಡಲು ಬದ್ದವಾಗಿದೆ ಎಂದು ತಿಳಿಸಿದ್ದಾರೆ. ಅಣೆಕಟ್ಟು ನೀರನ್ನು ನಂಬಿಕೊಂಡು ರೈತರು ಬೆಳೆಗಳನ್ನು ಬೆಳೆಯಬೇಡಿ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಾಡಿದ ಮನವಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಹೇಳಿಕೆಯು ರೈತ ಸಮುದಾಯವನ್ನು ನಿರಾಶೆಗೊಳಿಸಿದೆ ಎಂದು ತಿಳಿಸಿದ್ದಾರೆ. ಇಡೀ ದೇಶವೇ ಬರಗಾಲ ಪರಿಸ್ಥಿತಿ ಎದುರಿಸುತ್ತಿದ್ದು, ಇಂತಹ ಸಂದರ್ಭದಲ್ಲಿ ಸರ್ಕಾರ ರೈತರಲ್ಲಿ ಆತ್ಮವಿಶ್ವಾಸ ತುಂಬಬೇಕು ಎಂದು ಹೇಳಿದ್ದಾರೆ. ಸರ್ಕಾರ ಬರ ಪರಿಸ್ಥಿತಿ ಎದುರಿಸಲು ಜಿಲ್ಲಾಧಿಕಾರಿಗಳಿಗೆ ಹಣ ಬಿಡುಗಡೆ ಮಾಡಿಲ್ಲ ಎಂದು ದೂರಿದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ ಮಳೆ ಕೊರತೆಯಾದಲ್ಲಿ ಪರ್ಯಾಯ ಮಾರ್ಗಗಳನ್ನು ಕೈಗೊಳ್ಳುವಂತೆ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಖುಷ್ಬೂ ಗೋಯಲ್ ಚೌಧರಿ ಹೇಳಿದ್ದಾರೆ. ವಿಜಯಪುರದಲ್ಲಿ ಆಯೋಜಿಸಿದ್ದ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಮುಂಗಾರು ಮಳೆ ಸಮರ್ಪಕವಾಗಿ ಆಗದೇ ಇದ್ದರೆ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗದಂತೆ ಅಧಿಕಾರಿಗಳು ನೋಡಿಕೊಳ್ಳಬೇಕು ಎಂದು ಸೂಚನೆ ನೀಡಿದ್ದಾರೆ. ರಾಜ್ಯದಲ್ಲಿ ಮತದಾರರ ಪಟ್ಟಿಗಳ ವಿಶೇಷ ಸಮಗ್ರ ಪರಿಷ್ಕರಣೆ ಮುಂದುವರಿದಿದೆ. ವಿಜಯಪುರ ಜಿಲ್ಲೆಯಾದ್ಯಂತ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಆರಂಭಗೊಂಡಿದ್ದು, ಇಲ್ಲಿಯವರೆಗೆ 468,681 ಗಣತಿ ನಮೂನೆ ಮತದಾರರಿಗೆ ವಿತರಿಸಲಾಗಿದೆ ಎಂದು ಅಪರ ಜಿಲ್ಲಾಧಿಕಾರಿ ಡಾ ಔದ್ರಾಮ ಮಾಹಿತಿ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ಮುಂದಿನ 2 ತಿಂಗಳು ಕುಡಿಯುವ ನೀರಿನ ಸಮಸ್ಯೆ ಇಲ್ಲ, ಸಚಿವ ಜಾರಕಿಹೊಳಿ ಸ್ಪಷ್ಟನೆ. ಹಾವೇರಿಯಲ್ಲಿ ಮೋಡ ಬಿತ್ತನೆಗೆ ನಿರ್ಧಾರ. ರಾಜ್ಯದ ಪ್ರತ್ಯೇಕ ಎಸ್ಐಆರ್ ಪ್ರಕ್ರಿಯೆಗೆ ಬಿಜೆಪಿ ಆಕ್ಷೇಪ. ಕೇಂದ್ರ ಚುನಾವಣಾ ಆಯೋಗಕ್ಕೆ ಸಚಿವೆ ಶೋಭಾ ಕರಂದ್ಲಾಜೆ ಪತ್ರ. ಪರಿಶಿಷ್ಟರ 19 ಬೇಡಿಕೆಗಳ ಕುರಿತು ಚರ್ಚೆ. ಜನಾಗ್ರಹ ಸಮಾವೇಶದಲ್ಲಿ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಭರವಸೆ. 15ನೇ ಹಣಕಾಸು ಆಯೋಗದ 2,186 ಕೋಟಿ ರೂಪಾಯಿ ಶೀಘ್ರ ಬಿಡುಗಡೆಗೆ ಕೇಂದ್ರಕ್ಕೆ ಸಚಿವ ಈಶ್ವರ್ ಖಂಡ್ರೆ ಒತ್ತಾಯ. ಹಾಗೂ ಗೃಹಜ್ಯೋತಿ ಯೋಜನೆಯ ಪರಿಷ್ಕರಣೆ ವೇಳೆ ಫಲಾನುಭವಿಯ ಪ್ರವರ್ಗ ಮಾಹಿತಿ ಕಡ್ಡಾಯವಲ್ಲ, ಬೆಸ್ಕಾಂ ಸ್ಪಷ್ಟನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35 ಕ್ಕೆ.

ನೀವು ಟ್ಯೂನ್ ಮಾಡಿದ್ದೀರಾ 101.3 ಮೆಗಾಹರ್ಟ್ಸ್ನಲ್ಲಿ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು. ಸ್ಟುಡಿಯೋ ಸಮಯ ಸರಿಯಾಗಿ 6:51 ಮುಸಂಜೆ ಹೊತ್ತಲ್ಲಿ ಕನ್ನಡ ಹಾಡುಗಳನ್ನ ಕೇಳ್ತಾ ಸಾಗೋ ಸನ್ಸೆಟ್ ಸುರಭಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಈ ಹೊತ್ತಲ್ಲಿ ನಿಮ್ಮ ಜೊತೆ ನಾನು ನಿಮ್ಮ ಆರ್ಜೆ ಕುಸುಮ. ಇವತ್ತಿನ ಸನ್ಸೆಟ್ ಸುರಭಿಯಲ್ಲಿ ಬರೀ ಹಾಡುಗಳನ್ನಷ್ಟೇ ಕೇಳ್ತೀವ, ವಿಷಯ ಏನು ಇಲ್ವಾ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ವಿಷಯ ಇದೆ. ಎಂದಿನಂತೆ ಇವತ್ತು ಸಹ ಡೇ ಸ್ಪೆಷಲ್ ಬಗ್ಗೆ ಮಾತಾಡಬಹುದಾ ಅನ್ನೋದು ನಿಮ್ಮ ಗೆಸ್ ಆದರೆ ನೋ, ವಿಷಯ ಅದಲ್ಲ. ಇದು ಸಂಜೆ ಸಮಯ. ಕೆಲವರು ಕುರುಕು ತಿಂಡಿಯನ್ನು, ಸ್ನ್ಯಾಕ್ಸ್ನ ತಿನ್ನುವಂಥ ಸಮಯ ಆದರೆ ಇನ್ನು ಕೆಲವರು ಈ ಟೈಮ್ಗೆ ಊಟವನ್ನೇ ಮಾಡಿ ಮುಗಿಸ್ಬಿಡ್ತಾರೆ. ಹಾಗಾದರೆ ಊಟದ ಬಗ್ಗೆ ಮಾತಾಡ್ತೀವ ಅಂತ ಕೇಳ್ತಾ ಇದ್ದೀರಾ? ಎಸ್, ಊಟದ ಬಗ್ಗೆನೇ. ಆದರೆ ಇದು ಮಾಮೂಲಿ ಊಟ ಅಲ್ಲ, ಮದುವೆ ಮನೆ ಊಟ. ಈ ವರ್ಷದ ಮದುವೆ ಮನೆಯ ಟ್ರೆಂಡಿಂಗ್ ಫ್ಯೂಷನ್ ಬೈಟ್ಸ್ ನಮ್ಮ ಕಾರ್ಯಕ್ರಮದ ವಿಷಯ. ಮೊದಲೆಲ್ಲ ಮದುವೆ ಮನೆ, ಮದುವೆ ಊಟ ಅಂದರೆ ಪಾಯಸ, ಹೋಳಿಗೆ, ಚಿರೋಟಿ ಇದ್ರೆ ಅದೇ ಒಂದು ಗ್ರ್ಯಾಂಡ್ ಊಟ ಅಂತ ಅಂದ್ಕೊಳ್ತಿದ್ರು. ಬಟ್ ಈಗ ಸಾಮಾನ್ಯ ಊಟಕ್ಕಿಂತ ಡಿಫ್ರೆಂಟ್ ಆದ ಮೆನೂನ ಎಕ್ಸ್ಪೆಕ್ಟ್ ಮಾಡ್ತಾರೆ. ಹೊಸ ತಿಂಡಿಗಳು ಆ ಮೆನೂನಲ್ಲಿ ಇರಬೇಕು ಅಂತ ಬಯಸ್ತಾರೆ. ಹಾಗೆ ಎಷ್ಟೋ ಸಲ ಆ ತಿಂಡಿಗಳ, ಆ ತಿನಿಸುಗಳ ಹೆಸರುಗಳು ಸಹ ನಮಗೆ ಹೊಸದಾಗೇ ಇರುತ್ತೆ. ಅದರಲ್ಲೂ ಈ ವರ್ಷ 2026 ವೆಡ್ಡಿಂಗ್ ಮೆನೂನಲ್ಲಿ ಫ್ಯೂಷನ್ ಬೈಟ್ಸ್ ಆ್ಯಡ್ ಆಗಿದೆ, ಜೊತೆಗೆ ಟ್ರೆಂಡಿಂಗ್ ಸಹ ಆಗಿದೆ. ಏನಿದು ಫ್ಯೂಷನ್ ಬೈಟ್ಸ್ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ತಿಳಿಸ್ತೀನಿ. ಹಾಗೆ ನೀವು ಸಹ ಈ ಒಂದು ಫ್ಯೂಷನ್ ಬೈಟ್ಸ್ನ ಟೇಸ್ಟ್ ಮಾಡಿದರೆ ನಮಗೆ ಸಂದೇಶ ಕಳಿಸಿ ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9408090013 ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ. ಮದುವೆ ಮನೆಯ ಟ್ರೆಂಡಿಂಗ್ ಫ್ಯೂಷನ್ ಬೈಟ್ಸ್ ಇವತ್ತಿನ ನಮ್ಮ ಸನ್ಸೆಟ್ ಸುರಭಿ ಕಾರ್ಯಕ್ರಮದ ವಿಷಯ. ಈಗ ಆಕಾಶ್ ಸಿನಿಮಾದ ಮದುವೆ ಗೀತೆ ಮೂಡಿ ಬರ್ತಾ ಇದೆ. ಕೇಳ್ತಾ ಇರಿ, ಇದು ನಿಮ್ಮ ನೆಚ್ಚಿನ ಕನ್ನಡ ಕಾಮನ ಬಿಲ್ಲು.

ಮಾತಾಡ್ತಾ ಇರುವಂತಹ ವಿಷಯ ಫ್ಯೂಷನ್ ಬೈಟ್ಸ್. ಇತ್ತೀಚೆಗಿನ ವೆಡ್ಡಿಂಗ್ ಮೆನುನಲ್ಲಿ ಇದು ಟ್ರೆಂಡ್ ಆಗಿದೆ. ವಿಭಿನ್ನ ಸಂಸ್ಕೃತಿಗಳನ್ನ ಬೆಸೆಯುವಂಥ ಆಹಾರ ಈಗ ವೆಡ್ಡಿಂಗ್ ಮೆನುನಲ್ಲೂ ಕೂಡ ಒಂದು ಪ್ರಮುಖ ಸ್ಥಾನವನ್ನು ಪಡ್ಕೊಂಡಿದೆ. ಹಾಗೆ ಇದರಲ್ಲಿ ಸದ್ಯದ ಟ್ರೆಂಡ್ ಅಂದರೆ ಅದು ಫ್ಯೂಷನ್ ಬೈಟ್ಸ್. ಮದುವೆ ಅಂದ್ರೇ ಅಲ್ಲಿ ಎರಡು ಭಿನ್ನ ಸಂಸ್ಕೃತಿಗಳು, ಬೇರೆ ಬೇರೆ ಊರು ಇರಬಹುದು, ಹುಡುಗ ಅಥವಾ ಹುಡುಗಿ, ಹಾಗೆ ಎರಡು ಮನೆತನಗಳ ಆಚಾರ ವಿಚಾರ ಬೇರೆ, ಹಾಗೆ ಎರಡು ಮನೆತನಗಳ ಅಭಿರುಚಿ ರುಚಿ ಎಲ್ಲವೂ ಬೇರೆ ಬೇರೆ. ಆ ಎಲ್ಲ ಬೇರೆ ಬೇರೆ ಆಗಿದ್ರೂ ಸಹ ಎಲ್ಲವೂ ಒಂದಾಗುವಂಥ ಸುಂದರ ಸಂಗಮ ಅಂದರೆ ಅದು ಮದುವೆ. ಈ ಸಂಭ್ರಮವನ್ನು ಅವರು ತಮ್ಮ ಅತಿಥಿಗಳಿಗೆ, ತಮ್ಮ ಸ್ನೇಹಿತರಿಗೆ ಹೇಗೆ ತೋರಿಸ್ಕೊಳ್ತಾರೆ ಅಂತ ಅಂದರೆ, ತಮ್ಮ ಸಂಭ್ರಮವನ್ನು ಊಟದ ಮೂಲಕ, ಊಟವನ್ನು ಉಣಬಡಿಸುವ ಮೂಲಕ ಸಂಸ್ಕೃತಿಯ ಸಾರದಲ್ಲಿ ಅದ್ದಿರುವಂತಹ ಪುಟ್ಟ ಪುಟ್ಟ ತುತ್ತುಗಳು ಈ ಫ್ಯೂಷನ್ ಬೈಟ್ಸ್ನ ರೂಪದಲ್ಲಿ ಮೆನಕ್ತಾ ಇರ್ತವೆ. ಈ ಕಡೆ ಹಸೆಮಣೆ ಮೇಲೆ ನವ ಜೋಡಿ ಹೊಸ ಜೀವನಕ್ಕೆ ಕಾಲಿಡ್ತಾ ಇರ್ತಾರೆ. ಈ ಕಡೆ ನೋಡಿದ್ರೆ ಅಡುಗೆ ಮನೆಯಲ್ಲಿ ಎರಡು ವಿಭಿನ್ನ ಪ್ರಾಂತ್ಯದ ಮಸಾಲೆಗಳಾಗಿರಬಹುದು ಅಥವಾ ಆಹಾರದ ರುಚಿ ಬದಲಾಗುವಂತಹ ಯಾವುದೇ ಒಂದು ಸಾಮಗ್ರಿಗಳನ್ನ ಬಳಸಿರುವಂತಹ ಅಡುಗೆ ಪರಸ್ಪರ ಎರಡು ಬೇರೆ ಬೇರೆ ಆಗಿದ್ರೂ ಸಹ ಎರಡು ಒಂದಕ್ಕೊಂದು ಹ್ಯಾಂಡ್ ಶೇಕ್ ಮಾಡ್ತಾ ಇರುತ್ತೆ ಅಂತ ಹೇಳ್ಬೋದು. ಒಂದಕ್ಕೊಂದು ಬೆರೆತು ಹೊಸ ರುಚಿಯಾಗಿ ಬಾಣಲೆಯಲ್ಲಿ ಹೊಗೆಯಾಡ್ತಾ ಇರತ್ವೆ. ಹಾಗೆ ತಟ್ಟೆಯಲ್ಲೂ ಸಹ ಡೆಕೋರೇಟಿವ್ ಆಗಿ ಅದನ್ನು ಪ್ರೆಸೆಂಟ್ ಮಾಡೋದನ್ನ ನೀವು ನೋಡಿರ್ತೀರ. ಹಾಗೆ ಈ ರೀತಿ ಹೀಗೆಲ್ಲ ಮಾಡೋದ್ರಿಂದ ಫ್ಯೂಷನ್ ಬೈಟ್ಸ್ ಆಗಿರ್ಬೋದು, ಇತ್ತೀಚೆಗಿನ ಮದುವೆ ಮನೆಗಳಿಗೆ ನೀವು ಹೋಗಿದ್ರೆ ನೋಡಿರ್ತೀರ, ಹಾಗೆ ಊಟವನ್ನು ಕೂಡ ಮಾಡಿರ್ತೀರ. ಊಟ ಸುಮ್ಮನೆ ಊಟ ಆಗಿರೋದಿಲ್ಲ, ಅಲ್ಲಿ ವಿಭಿನ್ನತೆಯನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ವಿಭಿನ್ನತೆಯನ್ನು ಅವರ ಪ್ರೀತಿಪಾತ್ರರಿಗೆ, ಅವರ ಅತಿಥಿಗಳಿಗೆ ಕೊಡಬೇಕು ಅನ್ನೋ ಒಂದು ಆಸೆ ಮದುವೆ ಮನೆಯವರದಾಗಿರುತ್ತೆ. ಹಾಗಾಗಿ ನಾನಾ ಸಂಸ್ಕೃತಿಗಳೆಲ್ಲ ಇರುವಂತಹ ಬೆಸ್ದಿರುವಂತಹ ಊಟವನ್ನು ಫ್ಯೂಷನ್ ಬೈಟ್ಸ್ನ ಹೆಸರಲ್ಲಿ ಇತ್ತೀಚೆಗೆ ಪುಟ್ಟ ಪುಟ್ಟ ತಿನಿಸುಗಳಾಗಿ ವೆಡ್ಡಿಂಗ್ ಮೆನುನಲ್ಲಿ ಸೇರಿಸ್ತಾ ಇದ್ದಾರೆ. ಹಾಗೆ ಇದು ಟ್ರೆಂಡಿಂಗ್ ಕೂಡ ಆಗಿದೆ. ನೀವು ಸಹ ಈ ರೀತಿಯ ಫ್ಯೂಷನ್ ಬೈಟ್ಸ್ನ ಟೇಸ್ಟ್ ಮಾಡಿದ್ದೀರಾ ಇತ್ತೀಚೆಗೆ ಮದುವೆಗಳಿಗೆ ಹೋದಾಗ? ಹಾಗಿದ್ರೆ ನಮಗೆ ಸಂದೇಶದ ಮೂಲಕ ತಿಳಿಸ್ಬಹುದು. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9489901013 ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ. ಈಗ ಕೃಷ್ಣಂ ಪ್ರಣಯ ಸಖಿ ಸಿನಿಮಾದ ಸೂಪರ್ ಹಿಟ್ ಹಾಡು ಮೂಡಿ ಬರ್ತಾ ಇದೆ. ಕೇಳ್ತಾ ಇದು ನಿಮ್ಮ ನೆಚ್ಚಿನ ಕನ್ನಡ ಕಾಮನ ಬಿಲ್ಲು.

ಮದುವೆ ಮನೆಯ ಸದ್ಯದ ಟ್ರೆಂಡ್ ಫ್ಯೂಷನ್ ಬೈಟ್ಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ಮದುವೆಯ ಹಾಡುಗಳು ಚೆನ್ನಾಗಿವೆ ಮೇಡಮ್ ಅಂತ ಸಂದೇಶವನ್ನು ಕಳಿಸಿದ್ದಾರೆ ಶಿವಶಂಕರ್ ವೇದವತಿ ಆನೇಕಲ್ನಿಂದ. ಧನ್ಯವಾದ ನಿಮ್ಮ ಸಂದೇಶಕ್ಕೆ. ಇನ್ನು ಫ್ಯೂಷನ್ ಬೈಟ್ಸ್ ಅಂದರೆ ಏನು ಅಂತ ನೋಡೋದಾದರೆ, ಟ್ರೆಡಿಷ್ನಲ್ ಫುಡ್, ಸಾಂಪ್ರದಾಯಿಕ ನಮ್ಮ ದೇಶೀಯ ಆಹಾರ ಇದೆಯಲ್ಲ, ಅದಕ್ಕೆ ಒಂದು ಗ್ಲೋಬಲ್ ಟಚ್ನ ನೀಡುವಂತಹ ಪ್ರಯತ್ನ ಅನ್ಬಹುದು. ಹಾಗೆ ಎರಡು ಭಿನ್ನ ಸಂಸ್ಕೃತಿಗಳ ನಡುವೆ ಇರುವಂತಹ ಆಹಾರದ ಒಂದು ಸಂಯೋಜನೆಯನ್ನ ಫ್ಯೂಷನ್ ಬೈಟ್ಸ್ ಅಂತ ಕೂಡ ಕರೀತಾರೆ. ಹಾಗೆ ಫ್ಯೂಷನ್ ಅಂದ್ರೆ ಫ್ಯೂಷನ್ ಮ್ಯೂಸಿಕ್ ತರ, ಫ್ಯೂಷನ್ ಅಂದ್ರೆ ಕೇವಲ ಎರಡು ಆಹಾರಗಳನ್ನ ಬೆರೆಸೋದಲ್ಲ, ಇದು ಎರಡು ಸಂಸ್ಕೃತಿಗಳ ಒಂದು ಸಮ್ಮಿಲನ. ಯಾಕಂದ್ರೆ ಭಾರತೀಯ ಮದುವೆಗಳಲ್ಲಿ ಫ್ಯೂಷನ್ ಬೈಟ್ಸ್ ಕೇವಲ ಒಂದು ಫ್ಯಾಷನ್ಗೆ ಇದನ್ನು ಪರಿಚಯಿಸಿಲ್ಲ, ಇದು ಬದಲಾಗ್ತಾ ಇರುವಂತಹ ಭಾರತೀಯ ರುಚಿಯ ಒಂದು ರಿಫ್ಲೆಕ್ಷನ್ ಸಹ ಆಗಿದೆ. ಇನ್ನು ಫ್ಯೂಷನ್ ಬೈಟ್ಸ್ ಯಾಕೆ ಜನಪ್ರಿಯವಾಗ್ತಾ ಇದೆ ಅಂತ ನೋಡೋದಾದರೆ, ಮದುವೆ ಮನೆಗಳಲ್ಲಿ ವಿಭಿನ್ನ ಸಂಸ್ಕೃತಿಗಳ ನಡುವೆ ಮದುವೆ ನಡೀತಾ ಇರುತ್ತೆ. ಸೊ ಒಂದು ಕಡೆ ಇದೊಂದು ಕಾರಣ ಅಂತ ಅನ್ಸಿದ್ರೆ, ನಾನಾ ಸಂಸ್ಕೃತಿಗಳ ಆಹಾರವನ್ನ ಒಂದೇ ಕಡೆ ಸೇರಿಸುವಂತಹ ಒಂದು ಇಂಟೆನ್ಷನ್ ಕೂಡ ಇದರ ಹಿಂದೆ ಇದೆ. ಫ್ಯೂಷನ್ ಜೊತೆ ಈ ಫ್ಯೂಷನ್ ಬೈಟ್ಸ್ ಅಂತ ಅಂದ್ರೆ ನಮ್ಗೆ ಗೊತ್ತಾಗುತ್ತೆ, ಸಣ್ಣ ಸಣ್ಣ ತುತ್ತುಗಳು, ಪುಟ್ಟ ಪುಟ್ಟ ತುತ್ತುಗಳು ಅಂತ. ಹಾಗಾಗಿ ಫ್ಯೂಷನ್ ಜೊತೆ ಫಿಂಗರ್ ಬೈಟ್ಸ್ನ ರೂಪದಲ್ಲಿ ಇದು ಇರೋದ್ರಿಂದ, ಚಿಕ್ಕ ಚಿಕ್ಕ ತುತ್ತುಗಳಾಗಿರೋದ್ರಿಂದ ಬೇಕಾದಷ್ಟು ತಿನ್ನೋದಕ್ಕೆ ಸಾಧ್ಯ ಆಗತ್ತೆ, ಇದು ಸಹ ಇದರ ಜನಪ್ರಿಯತೆಗೆ ಕಾರಣ. ಹಾಗೇನೆ ಹತ್ತಾರು ಬಗೆಯ ಫ್ಯೂಷನ್ ತಿಂಡಿಗಳನ್ನ ಸವಿಯೋದು ಅತಿಥಿಗಳಿಗೆ, ಬಂದವರಿಗೆ ಒಂದು ಹೊಸ ಅನುಭವವನ್ನ ನೀಡುತ್ತೆ. ಸಣ್ಣ ಬೈಟ್ಸ್ ಹೊಟ್ಟೆಗೆ ಭಾರ ಅಂತ ಏನು ಅನಿಸದೇ ಇದ್ರೂ ಮನಸ್ಸಿಗೆ ತೃಪ್ತಿ ಅಂತೂ ನೀಡುತ್ತೆ. ಹಾಗೆ ನೋಡೋದಕ್ಕೂ ಕೂಡ ತುಂಬಾ ಡೆಕೋರೇಟಿವ್ ಆಗಿ ಇರೋದ್ರಿಂದ ಪ್ಲೇಟ್ನಲ್ಲಿ ಆಕರ್ಷಕವಾಗಿ ಕಾಣಿಸುತ್ತೆ. ಹಾಗೆ ಫ್ಯೂಷನ್ ಬೈಟ್ಸ್ನಲ್ಲಿ ರುಚಿಯಷ್ಟೇ ಮುಖ್ಯವಾಗಿರೋದು ಅದರ ಒಂದು ಅಪಿಯರೆನ್ಸ್. ಹಾಗೆ ಮರದ ಬೋರ್ಡ್ ಆಗಿರ್ಬೋದು, ಅಥವಾ ಮಣ್ಣಿನ ಸಣ್ಣ ಸಣ್ಣ ಕಪ್ಗಳಾಗಿರ್ಬೋದು, ಅಥವಾ ಇಕೋ ಫ್ರೆಂಡ್ಲಿ ಅಡಕೆ ಎಲೆ ಇದೆಯಲ್ಲ, ಅಡಕೆ ಎಲೆ, ಅದರ ಮೇಲೂ ಸಹ ಸಣ್ಣ ಸಣ್ಣ ಬಟ್ಟಲುಗಳನ್ನ ಇಟ್ಟಿರ್ತಾರೆ. ಸೊ ಕ್ರಿಯೇಟಿವ್ ಆಗಿ ಫ್ಯೂಷನ್ ಬೈಟ್ಸ್ನ ಡೆಕೋರೇಟಿವ್ ಆಗಿ ಬಂದಿರುವಂತಹ ಅತಿಥಿಗಳಿಗೆ ಪ್ರೆಸೆಂಟ್ ಮಾಡ್ತಾರೆ. ಹಾಗಾಗಿ ನೋಡೋದಕ್ಕೂ ಸಹ ಇದು ಕಣ್ಣಿಗೆ ಹಬ್ಬ, ಹಾಗೆ ತಿಂದರೆ ನಮ್ಮ ನಾಲಿಗೆಗೂ ಸಹ ಅದರ ರುಚಿ ತುಂಬ ಖುಷಿಯನ್ನು ಕೊಡುತ್ತೆ ಅಂತ ಹೇಳ್ಬೋದು. ನೀವು ಸಹ ಇತ್ತೀಚಿನ ಮದುವೆಗಳಲ್ಲಿ ಈ ರೀತಿಯ ಪುಟ್ಟ ಪುಟ್ಟ ತಿಂಡಿಗಳನ್ನ, ಪುಟ್ಟ ಪುಟ್ಟ ಬೈಟ್ಸ್ನ ನೀವು ನೋಡಿರ್ತೀರಾ, ಸವಿದಿರ್ತೀರಾ ಅಂತ ಅಂದ್ಕೊಳ್ತೀನಿ. ಹಾಗೇನಾದರೂ ಫ್ಯೂಷನ್ ಬೈಟ್ಸ್ನ ಟೇಸ್ಟ್ ಮಾಡಿದರೆ ನಮಗೆ ನಿಮ್ಮ ಮೆಸೇಜ್ನ ಮೂಲಕ ಆ ಒಂದು ತಿಂಡಿಯ ರುಚಿ ಹೇಗಿತ್ತು, ಹಾಗೆ ಆ ಬೈಟ್ಸ್ನ ಹೆಸರು ನಿಮಗೆ ನೆನಪಿದ್ರೆ ಅದನ್ನು ಕೂಡ ಸಂದೇಶದ ಮೂಲಕ ನಮಗೆ ತಿಳಿಸಿ. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9480901013. ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ. ಈಗ ರಾಮ್ ಚಿತ್ರದ ಒಂದು ಮದುವೆ ಮನೆಯ ಹಾಡು ಮುಡಿ ಬರ್ತಾ ಇದೆ, ಕೇಳ್ತಾ ಇರಿ. ಇದು ಮುಸ್ಸಂಜೆಯ ಕಾರ್ಯಕ್ರಮ ಸನ್ಸೆಟ್ ಸುರಭಿ.

ಹಾಹಾ, ಎಂಥ ಎನರ್ಜೆಟಿಕ್ ಹಾಡಲ್ವಾ! ಎಂಥ ಬೀಟ್ಸ್ ಕೇಳ್ತಾ ಇದ್ರೆ ಕೂತಿದ್ದ ಕಡೆನೆ ಒಂದೆರಡು ಹೆಜ್ಜೆ ಹಾಕೋಣ ಅಂತ ಅನಿಸುತ್ತೆ. ಹಾಗೆ ನಮ್ಮ ಸ್ನೇಹಿತರು ಸಹ ಸಂದೇಶಗಳನ್ನ ಕಳಿಸ್ತಾ ಇದ್ದಾರೆ. ನಮ್ಮ ಆಹಾರಗಳೇ ಅಮೃತ ಮೇಡಮ್, ಆಯಾ ಋತುಮಾನದ ಅಡುಗೆಗಳಲ್ಲಿ ಪ್ರತಿ 60 ಕಿಲೋಮೀಟರ್ ದೂರಕ್ಕೆ ಆಹಾರದ ರುಚಿ ಬದಲಾಗುತ್ತೆ. ಕಾರಣ ನೀರು ಮಣ್ಣಿನ ಗುಣ ಅಂತ ಅನುಷಾ ಅವರು ಹೇಳ್ತಾ ಇದ್ದಾರೆ. ಹಾಗೆ ಅವರು ಇನ್ನೊಂದು ಸಂದೇಶವನ್ನು ಕಳಿಸಿದ್ದಾರೆ. ಈಗ ನಾನು ಮದುವೆಗೆ ಹೋಗ್ತಾ ಇದ್ದೀನಿ ಮೇಡಮ್, ಸಮಯಕ್ಕೆ ಸರಿಯಾಗಿ ಕಾರ್ಯಕ್ರಮದಲ್ಲೂ ವಿವಾಹ ಭೋಜನವೇ ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದ ನಿಮ್ಮ ಸಂದೇಶಕ್ಕೆ. ನೋಡಿ, ಅಂತ ಕೋಇನ್ಸಿಡೆನ್ಸ್ ಅಲ್ವಾ, ಮದುವೆ ಬಗ್ಗೆನೇ ಮಾತಾಡ್ತಾ ಇದ್ದೀವಿ, ನೀವು ಮದುವೆಗೆ ಹೋಗ್ತಾ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ವಿವಾಹವನ್ನು ಅಂದರೆ ನೀವು ಹೋಗ್ತಾ ಇರೋ ಮದುವೆಗೆ ಹೋಗಿ ಖುಷಿಯಾಗಿ ಎಂಜಾಯ್ ಮಾಡಿ, ಅಲ್ಲೂ ಸಹ ಫ್ಯೂಷನ್ ಬೈಟ್ಸ್ ಇದ್ರೆ ಟೇಸ್ಟ್ ಮಾಡಿ. ಮತ್ತಾರ ಸಂದೇಶ, ಇದು ಸನ್ಸೆಟ್ ಸುರಭಿ, ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಹಾಡುಗಳು ಅಮೋಘವಾಗಿವೆ, ವಿಷಯ ಸಹ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಕಿಶನ್ ರೋಷನ್, ಶೋಭಾ ರಾಣಿ, ಹನುಮಂತೇಗೌಡ, ಹಾಡ್ಲಿ, ಮಳವಳ್ಳಿ ತಾಲೂಕು, ಮಂಡ್ಯ ಜಿಲ್ಲೆಯಿಂದ. ಹಾಗೆ ಮತ್ತಷ್ಟು ಸಂದೇಶಗಳು ಬರ್ತಾ ಇವೆ. ಇನ್ನು ಫ್ಯೂಷನ್ ಬೈಟ್ಸ್ ಅಂತ ಆಗ್ಲಿಂದ ಹೇಳ್ತಾ ಇದ್ದೀನಿ, ಫ್ಯೂಷನ್ ಬೈಟ್ಸ್ ಯಾಕೆ ಜನಪ್ರಿಯ ಅಂತ ಕೂಡ ತಿಳಿಸ್ದೆ. ಹಾಗೆ ಫ್ಯೂಷನ್ ಬೈಟ್ಸ್ ಅಂದರೆ ಎರಡು ಸಂಸ್ಕೃತಿಗಳ, ಎರಡು ಆಹಾರ ಸಂಸ್ಕೃತಿಗಳ ಸಮ್ಮಿಲನ ಅಂತ ಕೂಡ ತಿಳಿಸ್ದೆ. ಇನ್ನು ಫ್ಯೂಷನ್ ಬೈಟ್ಸ್ನ ಮೆನುನಲ್ಲಿರುವಂತಹ ರುಚಿಕರವಾದ ಆಹಾರವನ್ನು ತಿಳ್ಕೊಬೇಕಲ್ವಾ, ತಿಳ್ಕೊಳ್ಳೋಣ. ಆ ರುಚಿಕರವಾದ ಆಹಾರಗಳು ಯಾವೆಲ್ಲ ಆಹಾರಗಳು ಆ ಒಂದು ಮೆನುನಲ್ಲಿದೆ ಅಂತ ಈಗ ಸೀತಾರಾಮ ಕಲ್ಯಾಣ ಸಿನಿಮಾದ ಹಾಡು ಮೂಡಿ ಬರ್ತಾ ಇದೆ. ಹಾಡಿನ ನಂತರ ಫ್ಯೂಷನ್ ಬೈಟ್ಸ್ನ ಮೆನು ಏನು ಅಂತ ನಿಮ್ಮೆಲ್ಲರಿಗೂ ತಿಳಿಸ್ತೀನಿ.

ನೀವು ಕೇಳ್ತಾ ಇದ್ದೀರಾ 101.3 ಮೆಗಾಹರ್ಟ್ಸ್ನಲ್ಲಿ FM ರೇನ್ಬೋ ಕನ್ನಡ ಕಾಮನ ಬಿಲ್ಲು ಸ್ಟುಡಿಯೋ. ಸಮಯ ಸರಿಯಾಗಿ 7:18:42. ಮುಸ್ಸಂಜೆಯ ಹೊತ್ತಿನ ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಹಾಗೆ ನಾವು ಮಾತಾಡ್ತಾ ಇರುವಂತಹ ವಿಷಯ ಇತ್ತೀಚೆಗಿನ ಮದುವೆ ಮನೆಯ ಆಹಾರದ ಟ್ರೆಂಡ್ ಫ್ಯೂಷನ್ ಬೈಟ್ಸ್. ಇವತ್ತಿನ ನಮ್ಮ ಕಾರ್ಯಕ್ರಮದ ವಿಷಯ ಇನ್ನು ಫ್ಯೂಷನ್ ಬೈಟ್ಸ್ ಅಂದರೆ ಏನು, ಯಾಕೆ ಅದು ಫೇಮಸ್ ಆಗಿದೆ ಅಂತೆಲ್ಲ ಮಾತಾಡ್ತಾ ಇದ್ವಿ. ಫ್ಯೂಷನ್ ಬೈಟ್ಸ್ನ ಮೆನುವಲ್ಲಿರುವಂತಹ ರುಚಿಕರವಾದ ತಿಂಡಿಗಳನ್ನ ನಿಮಗೆ ತಿಳಿಸ್ತೀನಿ ಅಂತ ಆಗಲೇ ಹೇಳಿದ್ದೆ. ಬೈಟ್ಸ್ ಅಂದರೆ ನೋಡೋದಕ್ಕೆ ಚಿಕ್ಕ ಚಿಕ್ಕದಾಗಿರುವಂಥ ಪ್ರತಿ ತುತ್ತುಗಳಲ್ಲೂ ಒಂದು ವಿಭಿನ್ನವಾದ ಒಂದು ರುಚಿ ಇರುತ್ತೆ. ಸೊ ಆ ತಿನಿಸುಗಳನ್ನ ಫ್ಯೂಷನ್ ಬೈಟ್ಸ್ ಅಂತ ಕರಿತೀವಿ. ಆ ಒಂದು ಕಲ್ಪನೆಯೇ ಒಂದು ರೀತಿ ಸ್ಪೆಷಲ್ ಅಂತ ಅನಿಸುತ್ತೆ. ಇಲ್ಲಿ ಹಲವು ಸಂಸ್ಕೃತಿಗಳ ಸಂಗಮವನ್ನು ನಾವು ನೋಡ್ತೀವಿ ಅಂತ ಹೇಳಿದೆ. ಯಾಕೆ ಅಂದರೆ ದಕ್ಷಿಣ ಭಾರತದ ಸೌತ್ ಇಂಡಿಯಾದಲ್ಲಿ ತುಂಬ ಫೇಮಸ್ ಆದ ತಿಂಡಿಗಳಲ್ಲಿ ದೋಸೆಯೂ ಸಹ ಒಂದು. ಸೊ ದೋಸೆಯನ್ನು ಮೆಕ್ಸಿಕನ್ ಟ್ಯಾಕೋ ರೂಪದಲ್ಲಿ ನಾವು ನೋಡಬಹುದು ಫ್ಯೂಷನ್ ಬೈಟ್ಸ್ನಲ್ಲಿ. ಸೊ ಇಲ್ಲೇನಾಯಿತು ಅಂದರೆ ನಮ್ಮ ದೇಶದ ಸಂಸ್ಕೃತಿಯ ಜೊತೆಗೆ ವಿದೇಶದ ಸಂಸ್ಕೃತಿ ಆಹಾರ ಸಂಸ್ಕೃತಿಯ ಸಮ್ಮಿಲನ ಆಯಿತು. ಸೊ ಇದನ್ನು ಸಹ ನಾವು ಫ್ಯೂಷನ್ ಬೈಟ್ಸ್ನಲ್ಲಿ ನೋಡಬಹುದು. ಹಾಗೆ ದೋಸೆ ಜೊತೆಗೆ ಮೆಕ್ಸಿಕನ್ ಟ್ಯಾಕೋ ನೋಡಿ, ಒಂಥರ ಕಾಂಬಿನೇಷನ್ ಹೇಗಲ್ವಾ, ಹೇಗೆ ಸಾಧ್ಯ ಇದು ಅಂತ ಅನಿಸುತ್ತೆ. ಹಾಗೆ ಮಿನಿ ಉತ್ತಪ್ಪಂ ಪಿಜ್ಜಾ ಕೂಡ ನಾವು ನೋಡಬಹುದು. ನೋಡೋದೇನು, ಟೇಸ್ಟ್ ಕೂಡ ಮಾಡಬಹುದು. ಹಾಗೆ ಚಟ್ನಿ ಚೀಸ್ ಸ್ಯಾಂಡ್ವಿಚ್, ಹಾಗೆ ಪಾಸ್ತಾ ಪಕೋಡ, ಗುಲಾಬ್ ಜಾಮೂನ್ ಚೀಸ್ ಕೇಕ್, ಪನ್ನೀರ್ ಟಿಕ್ಕಾ ಟ್ಯಾಕೋಸ್, ಇಡ್ಲಿ ಮಂಚೂರಿಯನ್ ನೋಡಿ, ಇಡ್ಲಿ ಮಂಚೂರಿಯನ್, ಹಾಗೆ ಚಟ್ನಿ ಪಾಪ್ಸಿಕಲ್ಸ್, ರಸಂ, ಎಲ್ರಿಗೂ ಇಷ್ಟ ಆಗತ್ತಲ್ಲ ರಸಂ ಶಾರ್ಟ್ಸ್ ಕೂಡ ನಾವು ನೋಡಬಹುದು ಫ್ಯೂಷನ್ ಬೈಟ್ಸ್ನಲ್ಲಿ. ಸೊ ಈ ರೀತಿ ಹಲವು ತಿನಿಸುಗಳು ನಮ್ಮ ಮಣ್ಣಿನ ಸವಿ ಇರುವಂತಹ ತಿನಿಸುಗಳು ವಿದೇಶಿಯ ಘಮದ ಜೊತೆಗೆ ಬೆರೆತು ಹೋಗಿರುವಂಥ ಒಂದು ಅದ್ಭುತವಾದ ಅನುಭವವನ್ನು ಫ್ಯೂಷನ್ ಬೈಟ್ಸ್ ಕೊಡುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಹಾಗಾಗಿನೇನು ಇತ್ತೀಚೆಗಿನ ಮದುವೆ ಮನೆಗಳಲ್ಲಿ ಫ್ಯೂಷನ್ ಬೈಟ್ಸ್ ಟ್ರೆಂಡ್ ಆಗಿದೆ, ಎಲ್ರಿಗೂ ಸಹ ಇಷ್ಟ ಆಗ್ತಾ ಇದೆ. ಸೊ ಇಲ್ಲಿ ನಾವು ಬೇರೆ ವಿದೇಶದ ಆಹಾರವನ್ನು ಸಹ ಸ್ವೀಕರಿಸ್ತಾ ಇದ್ದೀವಿ, ಸೇವಿಸ್ತಾ ಇದ್ದೀವಿ, ಜೊತೆಗೆ ನಮ್ಮ ದೇಶೀಯ ಆಹಾರ ಕೂಡ ಅದರ ಜೊತೆಗೆ ಬೆರೆತು ಹೋಗಿದೆ. ಹಾಗಾಗಿ ಸಣ್ಣ ಸಣ್ಣ ತುತ್ತಲ್ಲಿರುವಂಥ ಈ ಫ್ಯೂಷನ್ ಬೈಟ್ಸ್ನ ತಿನ್ನೋದು ಕೂಡ ಅಷ್ಟೇನು ಕಷ್ಟ ಅನಿಸೋದಿಲ್ಲ. ಹಾಗಾಗಿ ಎಲ್ರಿಗೂ ಸ್ವಲ್ಪ ಸ್ವಲ್ಪ ಟೇಸ್ಟ್ ಮಾಡು, ಬೈಟ್ ಮಾಡು ಅಂತ ಹೇಳ್ತೀವಲ್ಲ, ಹಾಗೆ ಬೈಟ್ ತೊಗೊಳ್ಳೋವಂಥದ್ದು ಈ ಎಲ್ಲ ವಿಭಿನ್ನವಾದ ಆಹಾರ ತಿನಿಸುಗಳನ್ನ ಸ್ವಲ್ಪ ಸ್ವಲ್ಪ ಟೇಸ್ಟ್ ನೋಡಿದ್ರೆ ಸಾಕು, ಅಷ್ಟಕ್ಕೆ ಊಟ ಆಯಿತು, ಹೊಟ್ಟೆ ತುಂಬೋಯಿತು ಅಂತ ಅನ್ನಿಸ್ಬಿಡುತ್ತೆ. ಯಾಕಂದರೆ ಅಷ್ಟೊಂದು ವೆರೈಟಿಗಳಿದೆ ಈ ಫ್ಯೂಷನ್ ಬೈಟ್ಸ್ನಲ್ಲಿ. ಈಗ ನಾನು ಹೇಳಿದ್ದು ಕೇವಲ ಒಂದು ಸ್ಯಾಂಪಲ್. ಮದುವೆ ಮನೆಗೆ ಹೋದರೆ ನಿಮಗೆ ಫುಲ್ ಪ್ಯಾಕೇಜ್ ಗೊತ್ತಾಗುತ್ತೆ, ಏನಿದೆ ಊಟದ ಮೆನುವಿನಲ್ಲಿ, ಫ್ಯೂಷನ್ ಬೈಟ್ಸ್ ಎಷ್ಟೆಲ್ಲ ಇದೆ, ಎಷ್ಟೆಲ್ಲ ವೆರೈಟೀಸ್ ಇದೆ ಅಂತ ಕೂಡ ನಿಮಗೆ ಗೊತ್ತಾಗುತ್ತೆ. ಮತ್ತಷ್ಟು ಮಾತಾಡೋಣ ಫ್ಯೂಷನ್ ಬೈಟ್ಸ್ನ ಬಗ್ಗೆ. ಹಾಗೆ ಸಂದೇಶಗಳು ಸಹ ಬರ್ತಾ ಇವೆ. ಈಗ ಪವರ್ ಸಿನಿಮಾದ ಹಾಡು ಮೂಡಿ ಬರ್ತಾ ಇದೆ, ಇದು ಸಹ ಮದುವೆ ಮನೆಯ ಹಾಡು. ಕೇಳ್ತಾ ಇರಿ ಕನ್ನಡ ಕಾಮನ ಬಿಲ್ಲು 101.3.

ಫ್ಯೂಷನ್ ಬೈಟ್ಸ್ ಸದ್ಯದ ಮದುವೆ ಮನೆಯ ಟ್ರೆಂಡಿಂಗ್ ಆಹಾರ ಪದ್ಧತಿಯ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇನ್ನು ಫ್ಯೂಷನ್ ಬೈಟ್ಸ್ ಅದ್ದೂರಿ ಮದುವೆಗಳ ಒಂದು ಸ್ಟೈಲ್ ಸ್ಟೇಟ್ಮೆಂಟ್ ಸಹ ಆಗಿದೆ ಅಂತ ಹೇಳ್ಬೋದು. ಇಲ್ಲಿ ವಿಭಿನ್ನ ಪಾಕ ಪದ್ಧತಿಗಳನ್ನ ಮಿಕ್ಸ್ ಮಾಡೋದ್ರಿಂದ ಹಾಗೆ ಮೆನುವನ್ನು ಹೆಚ್ಚು ಅಟ್ರಾಕ್ಟಿವ್ ಆಗಿ ಮಾಡೋದು, ಗ್ರ್ಯಾಂಡ್ ಆಗಿ ಕಾಣಿಸೋ ಹಾಗೆ ಮಾಡೋದು ಇದರ ಒಂದು ಉದ್ದೇಶ, ಫ್ಯೂಷನ್ ಬೈಟ್ಸ್ನ ಉದ್ದೇಶ. ಹಾಗೆ ಇನ್ನು ಈ ಒಂದು ಫ್ಯೂಷನ್ ಬೈಟ್ಸಲ್ಲಿ ಯಾವ ಪ್ರಕಾರದ ಆಹಾರಗಳು ಇರುತ್ತೆ ಅಂದರೆ ಇಂಡೋ ಮೆಕ್ಸಿಕನ್, ಇಂಡೋ ಚೈನೀಸ್, ಇಂಡೋ ಇಟಾಲಿಯನ್ ಈ ಎಲ್ಲ ಸ್ಟೈಲ್ಗಳು ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆ. ಅಂದರೆ ಈ ಎಲ್ಲ ಸ್ಟೈಲ್ಗಳ ಆಹಾರಗಳು ಹೆಚ್ಚಾಗಿ ಈ ಮೆನುನಲ್ಲಿದೆ. ಹಾಗೆ ಸ್ವೀಟ್ ಆಗ್ಬೋದು, ಖಾರ ಆಗ್ಬೋದು, ಎಲ್ಲ ತಿನಿಸುಗಳು ಇರುತ್ತೆ. ಹಾಗೆ ನಮ್ಮೆಲ್ಲರಿಗೂ ಬಾಯಿ ರುಚಿಯನ್ನು ಹೆಚ್ಚಿಸುವಂತಹ ಚಾಟ್ಸ್ ಇದೆಯಲ್ಲ, ಸಂಜೆ ಸಮಯದಲ್ಲಿ ಚಾಟ್ಸ್ನ ಸವಿಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಹಾಗಾಗಿ ಮದುವೆ ಮನೆಗಳಲ್ಲಿ ಎಷ್ಟೋ ವರ್ಷಗಳ ಹಿಂದೆಯೇ ಚಾಟ್ಸ್ ಸೇರ್ಪಡೆ ಆಯಿತು ಮೆನುಗೆ. ಆದರೆ ಇತ್ತೀಚೆಗೆ ಈ ಫ್ಯೂಷನ್ ಬೈಟ್ಸ್ನ ರೂಪದಲ್ಲೂ ಸಹ ಚಾಟ್ಸ್ ಮತ್ತಷ್ಟು ಜನಪ್ರಿಯ ಆಗ್ತಾ ಇದೆ. ಅದರಲ್ಲೂ ಸಹ ವೈವಿಧ್ಯಮಯ ರುಚಿಗಳಿವೆ. ಮೆಕ್ಸಿಕನ್ ಬೇಲ್ ಆಗಬಹುದು, ಚೈನೀಸ್ ಬೇಲ್ ಆಗಬಹುದು. ಹಾಗೆ ಪಾನಿಪುರಿ ಪ್ರಿಯರಿಗೆ ಅವಕಾಡು ಪಾನಿಪುರಿ ಸಹ ಆಗಬಹುದು. ಹೀಗೆ ರುಚಿಯೂ ವಿಭಿನ್ನ, ಹಾಗೆ ರುಚಿಯ ಜೊತೆಗೆ ಆರೋಗ್ಯಕರ ಆಯ್ಕೆಯಾಗಿ ಸಹ ಈ ಒಂದು ಫ್ಯೂಷನ್ ಬೈಟ್ಸ್ ಗಮನ ಸೆಳೀತಾ ಇದೆ. ಇನ್ನು ಸ್ನೇಹಿತರ ಸಂದೇಶಗಳನ್ನ ನೋಡುವಂತಹ ಸಮಯ. ನಂಜುಂಡಸ್ವಾಮಿ ಯಶವಂತಪುರದಿಂದ ಮೆಸೇಜ್ ಮಾಡಿದರೆ, ಫ್ಯೂಷನ್ ಬೈಟ್ಸ್ ಇತ್ತೀಚೆಗೆ ತುಂಬ ಟ್ರೆಂಡಿಂಗ್ನಲ್ಲಿರುವಂಥದ್ದು, ಹಾಗೆ ಇದು ಅಂತರ್ಜಾತೀಯ ವಿವಾಹಗಳಲ್ಲಿ ಹೆಚ್ಚಾಗಿ ಕಾಣಿಸುತ್ತೆ. ನಾನು ಸಹ

ನೋಡಿದ್ದೀನಿ, ಟೇಸ್ಟ್ ಮಾಡಿದ್ದೀನಿ. ಈ ಒಂದು ಆಹಾರ ಪದ್ಧತಿ ಎರಡು ಕುಟುಂಬಗಳ ನಡುವೆ ಒಂದು ಬ್ರಿಡ್ಜ್ ಆಗಿ ಕೆಲಸ ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಈ ಒಂದು ಕಲ್ಚರ್ನ ನಾನು ಸಪೋರ್ಟ್ ಮಾಡ್ತೀನಿ ಅಂತ ಕೂಡ ತಿಳಿಸಿದ್ದಾರೆ. ಹಾಗೆ ಹುಬ್ಬಳ್ಳಿ ಲೋಹಿಯಾ ನಗರದಿಂದ ಚೆನ್ನಬಸಪ್ಪ ಕರಮಡಿ, ಮಧುಮತಿ ಕರಮಡಿ ಕಾರ್ಯಕ್ರಮದಲ್ಲಿ ಪ್ರಸಾರವಾದಂಥ ಮಾಹಿತಿ ತುಂಬ ಚೆನ್ನಾಗಿದೆ. ಫ್ಯೂಷನ್ ಬೈಟ್ಸ್ನ ಬಗ್ಗೆ ಹಾಗೆ ನಿಮ್ಮ ಆಯ್ಕೆಯ ಹಾಡುಗಳು ಎಂದಿನಂತೆ ಸೂಪರ್, ಧನ್ಯವಾದಗಳು ಅಂತ ತಿಳಿಸಿದ್ದಾರೆ. ಹಾಗೆ ಕಾರ್ಯಕ್ರಮವನ್ನು ಮೆಚ್ಚಿ ಸಂದೇಶವನ್ನು ಕಳಿಸಿದ್ದಾರೆ ಅನುಷಾರ್ ಅವರು. ಈಗ ತಾನೇ ಮದುವೆ ಮನೆಗೆ ಬಂದಿದ್ದೀನಿ, ಇಲ್ಲಿ ಬಫೆಟ್ ಸಿಸ್ಟಮ್ ಇದೆ ಅಂತ ಇವರು ಮದುವೆ ಮನೆಯ ಅಪ್ಡೇಟ್ಸ್ನ ಕೂಡ ತಿಳಿಸ್ತಾ ಇದ್ದಾರೆ. ಧನ್ಯವಾದ ನಿಮ್ಮೆಲ್ಲರ ಸಂದೇಶಗಳಿಗೆ. ಇವತ್ತಿನ ಸನ್ಸೆಟ್ ಸುರಭಿ ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ಮೂಡಿ ಬರ್ತಾ ಇದೆ ರಂಗಿ ತರಂಗ ಚಿತ್ರದಿಂದ ಈ ಗೀತೆ.

0: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲ್ಸ ಶುರುವಾಗುತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
1: ಅಮೃತ ಧಾರೆ ಕೋಟಿ ಜನುಮ ಜತೆ ಗಾತೀನಿ.
2: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡೋಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡ್ ಕೇಳಬೇಕು ಅನ್ನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
1: ಹಾಡದಿದ್ದರೆ ನನ್ನ ಹಾಡು ಕೇಳು.
3: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸೂ ಇರಲ್ಲ. ಆದ್ರೆ ಹಾಡ್ ಕೇಳೋಕ್ ಏನ್ ಮಾಡ್ಲಿ?

0: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ
1: ಸಿಂಧೂರ ಬಿಂದಿಗೆಯಲ್ಲಿ ಜೀವವ ತುಂಬಿದೆ.
2: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ.
3: ನಮ್ಮ ಜೀವ ಜೀವ ಒಂದೇ ಜೀವ ನೂರು ಜನ್ಮಕ್ಕೂ.
0: ಸಿಹಿನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ.
2: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ ಕನಸಿನ ಲೋಕಕ್ಕೆ. ಪ್ರತಿ ರಾತ್ರಿ 10 ಗಂಟೆಗೆ
0: ಕನಸಿನ ಲೋಕ, ಕನಸುಗಳ ಕಣ್ತರಿಸೋ ಮಧುರ ತಾಣ.

ಇದು ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ 101.3 ಮೆಗಾಹರ್ಟ್ಸ್. ಸಮಯ ಇನ್ನೇನು 7:35 ಆಗಲಿದೆ. 7:35 ಸರಿಯಾಗಿ ಕನ್ನಡದಲ್ಲಿ ವಾರ್ತಾ ಪ್ರಸಾರ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿದ್ಯಾ ಭಟ್. ಮುಖ್ಯಾಂಶಗಳು: ಪಾಕಿಸ್ತಾನದೊಂದಿಗಿನ ಸಿಂಧೂ ನದಿ ನೀರು ಹಂಚಿಕೆ ಒಪ್ಪಂದ ಅಮಾನತು ಮುಂದುವರಿಕೆ, ಭಾರತದಿಂದ ದೃಢ ಸಂದೇಶ. ರಕ್ಷಣಾ ಪಡೆಗಳ ಬಲವರ್ಧನೆಗೆ 52,000 ಕೋಟಿ ರೂಪಾಯಿ ವೆಚ್ಚದ ಶಸ್ತ್ರಾಸ್ತ್ರ ಖರೀದಿಗೆ ರಕ್ಷಣಾ ಸ್ವಾಧೀನ ಮಂಡಳಿ ಅನುಮೋದನೆ. $1 ಟ್ರಿಲಿಯನ್ ರಫ್ತು ಗುರಿ ತಲುಪುವತ್ತ ಭಾರತ, ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ತೋತಾಪುರಿ ಮಾವು ಬೆಳೆಗಾರರ ಸಮಸ್ಯೆ ಅಧ್ಯಯನ ನಡೆಸಲು ಉನ್ನತ ಮಟ್ಟದ ಸಮಿತಿ ರಚನೆಗೆ ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಆದೇಶ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್ 32ರ ಸುತ್ತಿನಲ್ಲಿ ಇಂದು ಆಸ್ಟ್ರೇಲಿಯಾ ಈಜಿಪ್ಟ್ ಮುಖಾಮುಖಿ. ವಾರ್ತೆಗಳ ವಿವರ: ಪಾಕಿಸ್ತಾನವು ಗಡಿಯಾಚೆಗಿನ ಭಯೋತ್ಪಾದನೆಗೆ ನಿರಂತರವಾಗಿ ಬೆಂಬಲ ನೀಡುತ್ತಿರುವುದನ್ನು ಖಂಡಿಸಿರುವ ಭಾರತ, ಸಿಂಧೂ ನದಿ ನೀರು ಹಂಚಿಕೆ ಒಪ್ಪಂದ ಐಡಿಬ್ಲ್ಯೂಟಿ ಸದ್ಯಕ್ಕೆ ಅಮಾನತಿನಲ್ಲೇ ಮುಂದುವರಿಯಲಿದೆ ಎಂದು ಪುನರುಚ್ಚರಿಸಿದೆ. ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಇಂದು ಮಾತನಾಡಿದ ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್, ಪಾಕಿಸ್ತಾನವು ಭಯೋತ್ಪಾದನೆಗೆ ನೀಡುತ್ತಿರುವ ಬೆಂಬಲವನ್ನು ಶಾಶ್ವತವಾಗಿ ಕೈಬಿಡಬೇಕು ಎಂದು ಸ್ಪಷ್ಟಪಡಿಸಿದ್ದಾರೆ. ಬಾಂಗ್ಲಾದೇಶದ ತೀಸ್ತಾ ನದಿ ಸಮಗ್ರ ನಿರ್ವಹಣೆ ಯೋಜನೆ ಕುರಿತು ಮಾತನಾಡಿದ ಅವರು, ಈ ವಿಷಯದಲ್ಲಿನ ಎಲ್ಲಾ ಬೆಳವಣಿಗೆಗಳನ್ನು ಪರಿಗಣಿಸಿ ಭಾರತವು ತನ್ನ ಮುಂದಿನ ನಿರ್ಧಾರ ಕೈಗೊಳ್ಳಲಿದೆ ಮತ್ತು ಯೋಜನೆಗೆ ಸಂಬಂಧಿಸಿದ ಭಾರತದ ನಿಲುವನ್ನು ಈಗಾಗಲೇ ಬಾಂಗ್ಲಾದೇಶಕ್ಕೆ ತಿಳಿಸಲಾಗಿದೆ ಎಂದಿದ್ದಾರೆ. ಇದೇ ವೇಳೆ ವೆನೆಜುವೆಲಾದಿಂದ ತರಲಾದ ಭಾರತೀಯ ನಾವಿಕನ ಮೃತದೇಹದಿಂದ ಪ್ರಮುಖ ಅಂಗಾಂಗಗಳನ್ನು ತೆಗೆದುಹಾಕಲಾಗಿದೆ ಎಂಬ ವರದಿಗಳಿಗೆ ಪ್ರತಿಕ್ರಿಯಿಸಿದ ವಕ್ತಾರರು, ಈ ಗಂಭೀರ ಘಟನೆಯ ಕುರಿತು ತುರ್ತು ತನಿಖೆ ನಡೆಸುವಂತೆ ವೆನೆಜುವೆಲಾ ಸರ್ಕಾರಕ್ಕೆ ಭಾರತ ವಿನಂತಿಸಿದೆ ಎಂದು ಮಾಹಿತಿ ನೀಡಿದ್ದಾರೆ. ಭಾರತೀಯ ರಕ್ಷಣಾ ಪಡೆಗಳ ಯುದ್ದ ಸನ್ನದ್ದತೆಯನ್ನು ಹೆಚ್ಚಿಸುವ ನಿಟ್ಟನಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ರಕ್ಷಣಾ ಸ್ವಾಧೀನ ಮಂಡಳಿ ಡಿಎಸಿ ಸಭೆಯು ಸುಮಾರು 52,000 ಕೋಟಿ ರೂಪಾಯಿ ವೆಚ್ಚದ ವಿವಿಧ ಖರೀದಿ ಪ್ರಸ್ತಾಪಗಳಿಗೆ ಆಡಳಿತಾತ್ಮಕ ಅನುಮೋದನೆ ನೀಡಿದೆ. 3 ರಕ್ಷಣಾ ಪಡೆಗಳ ಆಧುನೀಕರಣಕ್ಕೆ ಪೂರಕವಾಗಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ. ಭೂಸೇನೆಯ ಬಲವರ್ಧನೆಗಾಗಿ ಆಕಾಶ್ ತರಂಗ್, ಡ್ರೋನ್ ನಿರೋಧಕ ವಿದ್ಯುನ್ಮಾನ ಯುದ್ದ ವ್ಯವಸ್ಥೆ, ಆಂಟಿ ಟ್ಯಾಂಕ್ ಗೈಡೆಡ್ ಮಿಸೈಲ್, ಮಧ್ಯಮ ಶ್ರೇಣಿಯ ಮೇಲ್ಮೈನಿಂದ ಗಾಳಿಗೆ ಚಿಮ್ಮುವ ಕ್ಷಿಪಣಿ ಹಾಗೂ ಜೆಟ್ ಆಧಾರಿತ ಕಾಮಿಕಾಜೆ ಡ್ರೋನ್ ವ್ಯವಸ್ಥೆಗಳ ಖರೀದಿಗೆ ಒಪ್ಪಿಗೆ ನೀಡಲಾಗಿದೆ. ಈ ಅತ್ಯಾಧುನಿಕ ತಂತ್ರಜ್ಞಾನಗಳು ಶತ್ರುಗಳ ವಾಯುಪಡೆ ಹಾಗೂ ಯುದ್ದ ಟ್ಯಾಂಕ್ಗಳ ದಾಳಿಯನ್ನು ಸಮರ್ಥವಾಗಿ ಎದುರಿಸಲು ಭೂಸೇನೆಗೆ ನೆರವಾಗಲಿವೆ. ನೌಕಾಸೇನೆಗಾಗಿ ಶತ್ರುಗಳ ಚಲನವಲನ ನಿಯಂತ್ರಿಸುವ ಮೈನ್ಗಳು, ಹಡಗು ಆಧಾರಿತ ಕಣ್ಗಾವಲು ಡ್ರೋನ್ ಹಾಗೂ ಉಡ್ಡಯನ ವ್ಯವಸ್ಥೆ ಪರೀಕ್ಷಾ ಸೌಲಭ್ಯಕ್ಕೆ ಅನುಮೋದನೆ ನೀಡಲಾಗಿದೆ. ವಾಯುಸೇನೆಯ ನಿರಂತರ ಮತ್ತು ಕಣ್ಗಾವಲು ಸಾಮರ್ಥ್ಯವನ್ನು ಹೆಚ್ಚಿಸಲು ಹೈ ಆಲ್ಟಿಟ್ಯೂಡ್ ಸ್ಯೂಡೋ ಸ್ಯಾಟಲೈಟ್ ಖರೀದಿಗೆ ಮಂಡಳಿಯು ಹಸಿರು ನಿಶಾನೆ ತೋರಿದೆ. ರಫ್ತು ಗುರಿಯನ್ನು ತಲುಪುವತ್ತ ದೃಢವಾಗಿ ಸಾಗಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿಂದು ನಡೆದ ವಾಣಿಜ್ಯ ಮಂಡಳಿ ಸಭೆಯಲ್ಲಿ ಮಾತನಾಡಿದ ಅವರು, ವಾರ್ಷಿಕ ರಫ್ತು ಗುರಿಯ ಪೈಕಿ ಸುಮಾರು 15%ರಷ್ಟನ್ನು ಮೊದಲ ತ್ರೈಮಾಸಿಕದಲ್ಲೇ ದಾಖಲಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ಈ ಗುರಿ ತಲುಪಲು ಸರಕುಗಳ ರಫ್ತನ್ನು $530 ಬಿಲಿಯನ್ಗೆ ಹಾಗೂ ಸೇವಾ ರಫ್ತನ್ನು $470 ಬಿಲಿಯನ್ಗೆ ಹೆಚ್ಚಿಸಬೇಕಿದೆ. ಮೊದಲ ತ್ರೈಮಾಸಿಕದಲ್ಲಿ ಸರಕು ರಫ್ತು 15% ಹಾಗೂ ಸೇವಾ ರಫ್ತು

0: ಹತ್ತರಿಂದ 11 ಪ್ರಗತಿ ಕಾಣುವ ನಿರೀಕ್ಷೆ ಇದೆ ಎಂದು ಹೇಳಿದರು. ದೇಶದ ರಫ್ತು ಕಾರ್ಯತಂತ್ರವು ಎಲ್ಲರನ್ನೂ ಒಳಗೊಂಡಿದ್ದು ಸಣ್ಣ ಮತ್ತು ಬೃಹತ್ ಕೈಗಾರಿಕೆಗಳಿಗೆ ಸಮಾನ ಅವಕಾಶ ಕಲ್ಪಿಸಲಾಗುತ್ತಿದೆ ಎಂದು ಅವರು ಹೇಳಿದರು. ಕೇವಲ ಸಮಸ್ಯೆಗಳನ್ನು ಗುರುತಿಸುವುದು ಮಾತ್ರವಲ್ಲದೆ ಸವಾಲುಗಳಿಗೆ ಸೂಕ್ತ ಪರಿಹಾರಗಳನ್ನು ರೂಪಿಸುವುದೇ ಆದರ್ಶ ವಿಧಾನಸಭೆಯ ಪ್ರಾಥಮಿಕ ಗುರಿಯಾಗಬೇಕು ಎಂದು ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ತಿಳಿಸಿದ್ದಾರೆ. ಪಶ್ಚಿಮ ಬಂಗಾಳ ವಿಧಾನಸಭೆಯ ನೂತನ ಶಾಸಕರಿಗಾಗಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಸಾಮಾನ್ಯ ಜನರ ಆಶೋತ್ತರಗಳು ರಾಜ್ಯದ ಅಭಿವೃದ್ಧಿಯೊಂದಿಗೆ ಹಾಸುಹೊಕ್ಕಾಗಿರುತ್ತವೆ ಎಂದು ಅವರು ಹೇಳಿದರು. ಶಾಸಕರು ಸದನದ ಹಳೆಯ ಚರ್ಚೆಗಳನ್ನು ಕೂಲಂಕುಷವಾಗಿ ಅಧ್ಯಯನ ನಡೆಸಬೇಕು ಎಂದು ಸಲಹೆ ನೀಡಿದರು. ಅಧಿವೇಶನಗಳಲ್ಲಿ ನಿಖರ ಮಾಹಿತಿ ಆಧಾರಿತ ಚರ್ಚೆಗಳತ್ತ ಗಮನಹರಿಸಬೇಕು ಮತ್ತು ನಿರಂತರ ಕಲಿಕಾ ಪ್ರಕ್ರಿಯೆಯಲ್ಲಿ ತೊಡಗಿಸಿಕೊಳ್ಳಬೇಕು. ಪ್ರಸ್ತುತ ಡಿಜಿಟಲ್ ಹಾಗೂ ಕೃತಕ ಬುದ್ಧಿಮತ್ತೆಯ ಯುಗದಲ್ಲಿ ಜಾಗತಿಕ ವಿದ್ಯಮಾನಗಳ ಬಗ್ಗೆ ಅರಿವಿರಲು ಡಿಜಿಟಲ್ ಕಲಿಕೆಯನ್ನು ರೂಢಿಸಿಕೊಳ್ಳಬೇಕು ಮತ್ತು ಸದನದಲ್ಲಿ ಗರಿಷ್ಠ ಸಮಯ ಉಪಸ್ಥಿತರಿದ್ದು ಕಲಾಪದ ಸೂಕ್ಷ್ಮತೆಗಳನ್ನು ಕಲಿಯಬೇಕು ಎಂದು ಪ್ರೋತ್ಸಾಹಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಆಂಧ್ರಪ್ರದೇಶದ ತೋತಾಪುರಿ ಮಾವು ಬೆಳೆಗಾರರು ಎದುರಿಸುತ್ತಿರುವ ಸವಾಲುಗಳು ಮತ್ತು ಬಿಕ್ಕಟ್ಟುಗಳ ಕುರಿತು ಸಮಗ್ರ ಅಧ್ಯಯನ ನಡೆಸಲು ಭಾರತೀಯ ಕೃಷಿ ಸಂಶೋಧನಾ ಮಂಡಳಿ ICAR ಅಡಿಯಲ್ಲಿ ಉನ್ನತ ಮಟ್ಟದ ತಜ್ಞರ ಸಮಿತಿಯೊಂದನ್ನು ರಚಿಸುವಂತೆ ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಇಂದು ಆದೇಶಿಸಿದ್ದಾರೆ. ಕೇಂದ್ರ ಸಚಿವರು ಇತ್ತೀಚೆಗೆ ಆಂಧ್ರಪ್ರದೇಶಕ್ಕೆ ಭೇಟಿ ನೀಡಿದ್ದ ಸಂದರ್ಭದಲ್ಲಿ ಸಂಸ್ಕರಣಾ ಉದ್ಯಮಕ್ಕಾಗಿ ವ್ಯಾಪಕವಾಗಿ ಬೆಳೆಯಲಾಗುವ ತೋತಾಪುರಿ ಮಾವಿನ ತಳಿಯ ಬೆಲೆಯು ಇತ್ತೀಚಿನ ತಿಂಗಳುಗಳಲ್ಲಿ ತೀವ್ರವಾಗಿ ಕುಸಿದಿದೆ ಎಂದು ಸ್ಥಳೀಯ ರೈತರು ಸಚಿವರ ಗಮನಕ್ಕೆ ತಂದಿದ್ದರು. ಈ ಹಿನ್ನೆಲೆಯಲ್ಲಿ ಕೃಷಿ ಸಚಿವರು ಈ ತ್ವರಿತ ಕ್ರಮ ಕೈಗೊಂಡಿದ್ದಾರೆ. ತೋತಾಪುರಿ ಮಾವು ಬೆಳೆಗಾರರ ಆದಾಯ ಮತ್ತು ಜೀವನೋಪಾಯವನ್ನು ರಕ್ಷಿಸುವುದು ಸರ್ಕಾರದ ಆದ್ಯತೆಯಾಗಿದೆ ಎಂದು ಸಚಿವರು ಈ ಸಂದರ್ಭದಲ್ಲಿ ತಿಳಿಸಿದ್ದಾರೆ. ಟೆಲಿವಿಷನ್ ರೇಟಿಂಗ್ ಪಾಲಿಸಿ 2026 ಅಡಿಯಲ್ಲಿ ತನ್ನ ಪರವಾನಿಗೆ ನವೀಕರಣಗೊಳ್ಳುವವರೆಗೆ ಸುದ್ದಿ ಮತ್ತು ಸುದ್ದಿರಹಿತ ಎರಡು ವಿಭಾಗಗಳ ಟೆಲಿವಿಷನ್ ರೇಟಿಂಗ್ TRPಗಳನ್ನು ಪ್ರಕಟಿಸುವುದನ್ನು ತಕ್ಷಣದಿಂದಲೇ ಸ್ಥಗಿತಗೊಳಿಸುವಂತೆ ಬ್ರಾಡ್ಕಾಸ್ಟ್ ಆಡಿಯನ್ಸ್ ರಿಸರ್ಚ್ ಕೌನ್ಸಿಲ್ BARC ಸಂಸ್ಥೆಗೆ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯವು ನಿರ್ದೇಶನ ನೀಡಿದೆ. ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯ ಪರಿಚಯಿಸಿರುವ ನೂತನ ನಿಯಂತ್ರಣ ಚೌಕಟ್ಟಿಗೆ ಸಂಪೂರ್ಣವಾಗಿ ಬದ್ಧವಾಗಿರುವ ಬಗ್ಗೆ ಪ್ರಮಾಣೀಕರಣಗೊಂಡು ಪರವಾನಿಗೆ ನವೀಕರಣಗೊಳ್ಳುವವರೆಗೆ BARC ಸಂಸ್ಥೆಯ ರೇಟಿಂಗ್ ಕಾರ್ಯಾಚರಣೆಗೆ ಈ ನಿರ್ದೇಶನವು ತಾತ್ಕಾಲಿಕ ತಡೆ ನೀಡಿದೆ. ಹೊಸ ಆಧಾರ್ ಮೊಬೈಲ್ ಆಪ್ ಮೂಲಕ ಆಧಾರ್ ಕಾರ್ಡ್ಗೆ ಇಮೇಲ್ ಐಡಿ ಲಿಂಕ್ ಮಾಡುವ ಸೌಲಭ್ಯಕ್ಕೆ ಭಾರೀ ಸ್ಪಂದನೆ ಸಿಕ್ಕಿದ್ದು ಸೇವೆ ಆರಂಭವಾದ ಕೇವಲ 2 ದಿನಗಳಲ್ಲಿ 2,05,000 ಹೆಚ್ಚು ನಾಗರಿಕರು ತಮ್ಮ ಇಮೇಲ್ ಐಡಿಗಳನ್ನು ನವೀಕರಿಸಿದ್ದಾರೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. UIDAI ಕಲ್ಪಿಸಿರುವ ಈ ನೂತನ ಸೌಲಭ್ಯದಿಂದಾಗಿ ಸಾರ್ವಜನಿಕರು ಯಾವುದೇ ಆಧಾರ್ ಕೇಂದ್ರಕ್ಕೆ ಭೇಟಿ ನೀಡದೆ ನೇರವಾಗಿ ತಮ್ಮ ಸ್ಮಾರ್ಟ್ಫೋನ್ ಮೂಲಕವೇ ಇಮೇಲ್ ಅಪ್ಡೇಟ್ ಮಾಡಿಕೊಳ್ಳಬಹುದು. ಇದೇ July 1 ಜಾರಿಗೆ ಬಂದಿರುವ ಈ ಸೇವೆಯನ್ನು ಮುಂದಿನ 6 ತಿಂಗಳವರೆಗೆ ಉಚಿತವಾಗಿ ನೀಡಲಾಗುತ್ತಿದೆ. ಅಯೋಧ್ಯೆಯ ಶ್ರೀರಾಮ ಮಂದಿರದ ಕಾಣಿಕೆ ಹಣ ಕಳ್ಳತನದ ಘಟನೆಯನ್ನು ಬಳಸಿಕೊಂಡು ಸಮಾಜದಲ್ಲಿ ಒಡಕು ಮೂಡಿಸಲು ಯತ್ನಿಸುತ್ತಿರುವ ದೇಶ ವಿರೋಧಿ ಶಕ್ತಿಗಳ ತಂತ್ರಗಳಿಗೆ ಭಕ್ತರು ಒಳಗಾಗಬಾರದು ಎಂದು ರಾಷ್ಟೀಯ ಸ್ವಯಂ ಸೇವಕ ಸಂಘ RSS ಮನವಿ ಮಾಡಿದೆ. ಈ ಕಠಿಣ ಸಂದರ್ಭದಲ್ಲಿ ಸಾರ್ವಜನಿಕರು ತೀವ್ರ ಸಂಯಮ ಮತ್ತು ಒಗ್ಗಟ್ಟನ್ನು ಪ್ರದರ್ಶಿಸುವ ಮೂಲಕ ಪಿತೂರಿಗಳನ್ನು ವಿಫಲಗೊಳಿಸಬೇಕು ಎಂದು ಸಂಘ ಕರೆ ನೀಡಿದೆ. ಈ ಕುರಿತು ಹೇಳಿಕೆ ನೀಡಿರುವ ಆರ್ಎಸ್ಎಸ್ ಸರಕಾರ್ಯವಾಹ ದತ್ತಾತ್ರೇಯ ಹೊಸಬಾಳೆ ಕಳ್ಳತನದ ಘಟನೆಯು ರಾಮಭಕ್ತರ ಭಾವನೆಗಳಿಗೆ ಧಕ್ಕೆ ತಂದಿದೆ ಎಂದಿದ್ದಾರೆ. ಉತ್ತರ ಪ್ರದೇಶ ಸರ್ಕಾರವು ಈಗಾಗಲೇ ವಿಶೇಷ ತನಿಖಾ ತಂಡವನ್ನು ರಚಿಸಿ ಕಾನೂನು ಪ್ರಕ್ರಿಯೆ ಆರಂಭಿಸಿದ್ದು ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆಯಾಗಬೇಕು ಎಂದು ಒತ್ತಾಯಿಸಿದ್ದಾರೆ. ಭದ್ರತಾ ಕಾಳಜಿ ಹಾಗೂ ದುರುಪಯೋಗದ ಹಿನ್ನೆಲೆಯಲ್ಲಿ BAT BMS

0: ಐಪೋಕ್ಲಿಅಯೋನ್ ಮತ್ತು ಲಾಸೆಜಿ ಎಂಬ ಮೂರು ಮೊಬೈಲ್ ಅಪ್ಲಿಕೇಶನ್ಗಳನ್ನು ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ಸ್ಟೋರ್ನಿಂದ ತಕ್ಷಣವೇ ತೆರವುಗೊಳಿಸುವಂತೆ ಕೇಂದ್ರ ಸರ್ಕಾರ ಆದೇಶಿಸಿದೆ. ಈ ಆಪ್ಗಳ ಮೂಲಕ ಇ ರಿಕ್ಷಾಗಳು ಸೇರಿದಂತೆ ವಿದ್ಯುತ್ ಚಾಲಿತ ವಾಹನಗಳನ್ನು ರಿಮೋಟ್ ಕಂಟ್ರೋಲ್ ಮೂಲಕ ದೂರದಿಂದಲೇ ನಿಷ್ಕ್ರಿಯಗೊಳಿಸಲಾಗುತ್ತಿದೆ ಎಂಬ ಗಂಭೀರ ಆರೋಪಗಳು ಕೇಳಿಬಂದ ಬೆನ್ನಲ್ಲೇ ಈ ಕ್ರಮ ಕೈಗೊಳ್ಳಲಾಗಿದೆ. ಟೆಕ್ಸಾಸ್ನ ಆರ್ಲಿಂಗ್ಟನ್ನಲ್ಲಿ ನಡೆಯಲಿರುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ 32ರ ಸುತ್ತಿನ ಪಂದ್ಯದಲ್ಲಿ ಇಂದು ಆಸ್ಟ್ರೇಲಿಯಾ ಮತ್ತು ಈಜಿಪ್ಟ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 11:30 ಆರಂಭವಾಗಲಿದೆ. ಫ್ಲೋರಿಡಾದ ಮಯಾಮಿ ಗಾರ್ಡನ್ಸ್ನಲ್ಲಿ ಭಾರತೀಯ ಕಾಲಮಾನ ನಾಳೆ ಮುಂಜಾನೆ 3:30 ನಡೆಯಲಿರುವ ಅರ್ಜೆಂಟೀನಾ ಮತ್ತು ಕಾಬೋವರ್ಡೆ ತಂಡಗಳು ಸೆಣಸಲಿವೆ. ಸ್ವಿಟ್ಜರ್ಲ್ಯಾಂಡ್, ಸ್ಪೇನ್, ಪೋರ್ಚುಗಲ್, ಬೆಲ್ಜಿಯಂ, ಅಮೆರಿಕ, ಇಂಗ್ಲೆಂಡ್, ಮೆಕ್ಸಿಕೋ, ಫ್ರಾನ್ಸ್, ನಾರ್ವೆ, ಕೆನಡಾ, ಮೊರಾಕೋ, ಬ್ರೆಜಿಲ್ ಮತ್ತು ಪೆರಾಗ್ವೆ ತಂಡಗಳು ಈಗಾಗಲೇ 16 ಸುತ್ತಿಗೆ ಪ್ರವೇಶಿಸಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಾಕಿಸ್ತಾನದೊಂದಿಗೆ ಸಿಂಧು ನದಿ ನೀರು ಹಂಚಿಕೆ ಒಪ್ಪಂದ ಅಮಾನತು ಮುಂದುವರಿಕೆ, ಭಾರತದಿಂದ ದೃಢ ಸಂದೇಶ. ರಕ್ಷಣಾ ಪಡೆಗಳ ಬಲವರ್ಧನೆಗೆ 52,000 ಕೋಟಿ ರೂಪಾಯಿ ವೆಚ್ಚದ ಶಸ್ತಾಸ್ತ್ರ ಖರೀದಿಗೆ ರಕ್ಷಣಾ ಸ್ವಾಧೀನ ಮಂಡಳಿ ಅನುಮೋದನೆ. $1 ಟ್ರಿಲಿಯನ್ ರಫ್ತು ಗುರಿ ತಲುಪುವತ್ತ ಭಾರತ, ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ತೋತಾಪುರಿ ಮಾವು ಬೆಳೆಗಾರರ ಸಮಸ್ಯೆ ಅಧ್ಯಯನ ನಡೆಸಲು ಉನ್ನತ ಮಟ್ಟದ ಸಮಿತಿ ರಚನೆಗೆ ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಆದೇಶ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್ 32ರ ಸುತ್ತಿನಲ್ಲಿ ಇಂದು ಆಸ್ಟ್ರೇಲಿಯಾ ಈಜಿಪ್ಟ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
2: ಇದು FM ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3 ಮೆಗಾಹರ್ಟ್ಸ್. ಸಮಯ ಆಗಿದೆ 7:46. ಈಗ ಕೇಳಿ ಕಾರ್ಯಕ್ರಮ ಒಲವಿನ ಆಲಾಪ.
3: ಬೇಸಿಗೆಯ ಸಂಜೆಗಳಿಗೆ ಒಂದು ವಿಶೇಷ ಸೌಂದರ್ಯ ಇರುತ್ತೆ. ದಿನಪೂರ್ತಿ ಸೆಕೆಯಲ್ಲಿ ಒದ್ದಾಡಿ ಸಾಕಾದ್ರೂ ಸಂಜೆಗೆ ಹನಿಯುವ ಮಳೆಯೋ, ತೇಲಿ ಬರೋ ತಂಗಾಳಿನೋ, ಹೃದಯಕ್ಕೆ ನೆನಪಾಗೋ ಬಾಲ್ಯದ ಮುದವೋ ಒಂದು ಚೆಂದದ ಅನುಭೂತಿಯನ್ನು ಕಟ್ಟಿಕೊಡುತ್ತೆ. ನಿಮಗೂ ಹಾಗನ್ಸತ್ತಾ?

ಚೆಂದದ ಅನುಭೂತಿ ಅಂದೆ ಅಲ್ವಾ? ಯಾವತ್ತಾದರೂ ಯೋಚಿಸಿದಿರಾ, ನಮ್ಮೆಲ್ಲ ನೆನಪುಗಳಿಗೂ ಪರಿಮಳದ ನಂಟೊಂದು ಇರುತ್ತೆ. ಅಮ್ಮನ ಮಡಿಲಿನ ಘಮ, ಅಪ್ಪ ಕುಡಿಸ್ತಿದ್ದ ಶುಂಠಿ ಪೇಪರ್ಮೆಂಟಿನ ತಾಜಾ ಘಮ, ನಮ್ಮ ಪ್ರಿಯ ಗೆಳತಿಯ ಮನೆಯ ಊಟದ ಡಬ್ಬಿಯ ಪರಿಮಳ, ಮೊದಲ ಪ್ರೇಮ ನಿವೇದನೆಯಲ್ಲಿ ಗೆಳೆಯನೋ ಗೆಳತಿಯೋ ಪೂಸಿದ್ದಂಥ ಪರ್ಫ್ಯೂಮ್ನ ಪರಿಮಳ, ಎಲ್ಲವೂ ಹಾಗೆ ಅಚ್ಚೊತ್ತಿದ ಹಾಗೆ ನೆನಪಿರುತ್ತೆ ಅಲ್ವಾ?

ಅಚ್ಚು ಒತ್ತಿದ ಹಾಗೆ ನೆನಪಿರೋದು ಅಂತೀವಿ, ನೆನಪಿಗಾಗಿ ಹಚ್ಚೆ ಹಾಕಿಸ್ಕೊಳ್ತೀವಿ. ಈಗೀಗಂತೂ ಟ್ಯಾಟೋ ಅಥವಾ ಹಚ್ಚೆಯ ವ್ಯಾಮೋಹ ಹಚ್ಕೊಳ್ಳದೇ ಇರೋರು ಇಲ್ವೇ ಇಲ್ಲ ಅಂತ ಹೇಳಬಹುದು.

ಪ್ರೀತಿಪಾತ್ರರ ಹೆಸರು, ಚಿತ್ರ, ಇನಿಷಿಯಲ್ಸ್, ಆಕರ್ಷಕ ಚಿತ್ತಾರಗಳು, ದೇವ ದೇವಿಯರು ಎಲ್ಲವನ್ನು ಕೂಡ ಹಚ್ಚೆ ಹಾಕಿಸ್ಕೊಳ್ಳುವಂಥ ಟ್ರೆಂಡ್ ಇದ್ರೂ ಕೂಡ ಹೃದಯದೊಳಗೆ ಉಳಿದಂಥ ಹೆಸರಿನ ಜಾಡು ಕಂಡುಹಿಡಿಯೋದು ಸುಲಭ ಇಲ್ಲ. ಏನಂತೀರಿ ಈ ಬಗ್ಗೆ ಪ್ರೇಮಿಗಳು ಹೇಳಬೇಕು?

ಒಲವಿನ ಆಲಾಪದಲ್ಲಿ ಇದುವರೆಗೂ ನಿಮ್ಮ ಜೊತೆಯಾಗಿದ್ದು ನಾಗಶ್ರೀ. ಮಾತು ಹಾಡಿನ ಜೊತೆ ಇಷ್ಟ ಆಯ್ತು ಅಂತ ಭಾವಿಸ್ತಾ ಹೊರಡ್ತಾ ಇದ್ದೀನಿ. ಕೇಳ್ತಾ ಇರಿ ಆಕಾಶವಾಣಿ FM ರೈನ್ಬೋ, ಮಧುರವಾದ ಮಾತಿಗೆ ಮಧುರವಾದ ಹಾಡಿಗೆ.

ನೀವು ಕೇಳ್ತಾ ಇದ್ದೀರಾ ಎಫ್ ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3 ಮೆಗಾಹರ್ಟ್ಸ್ನಲ್ಲಿ. ಸ್ಟುಡಿಯೋ ಸಮಯ ಸರಿಯಾಗಿ 9:15:50. ಇದು ಯಾವ ಕಾರ್ಯಕ್ರಮದ ಸಮಯ ಅಂತ ನಿಮ್ಮೆಲ್ರಿಗೂ ಗೊತ್ತೇ ಇದೆ. ಮನಸ್ಸಿಗೆ ನೆಮ್ಮದಿಯನ್ನ ನಿರಾಳತೆಯನ್ನ ಕೊಡುವಂತ ಮಧುರವಾದ ಹಿಂದಿ ಗೀತೆಗಳನ್ನ ಕೇಳೋ ಸಮಯ ಅಂದ್ರೆ ಸುಕೂನ್ ಕಿ ಪಲ್ ಕಾರ್ಯಕ್ರಮದ ಸಮಯ. ನಿಮ್ಮೆಲ್ರಿಗೂ ಸುಕೂನ್ ಕಿ ಪಲ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಈ ಹೊತ್ತಲ್ಲಿ ನಿಮ್ಮ ಜೊತೆ ನಾನು ನಿಮ್ಮ ಆರ್ಜಿ ಕುಸುಮ. ಇವತ್ತಿನ ಸುಕೂನ್ ಕಿ ಪಲ್ ಕಾರ್ಯಕ್ರಮದ ಮೊದಲನೇ ಗೀತೆಯಾಗಿ ಮೂಡಿ ಬರ್ತಾ ಇದೆ ಡಾನ್ ಚಿತ್ರದ ಗೀತೆ, ಆಶಾ ಭೋಸ್ಲೆಯವರ ಗಾಯನ, ಇಂದಿವರ್ ರವರ ರಚನೆ, ಕಲ್ಯಾಣ್ ಜಿ ಆನಂದ್ ಜಿ ರವರ ಸಂಗೀತ ಸಂಯೋಜನೆ.

ಕೂನ್ ಕೀಪಲ್ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಮೊದಲನೇ ಗೀತೆಯನ್ನು ಕೇಳಿದ್ದಾಯ್ತು. ಇನ್ನು ಈ ಸಮಯದಲ್ಲಿ ನೀವೆಲ್ಲರೂ ಊಟ ಮಾಡ್ತಾ ಇರ್ಬೋದು ಅಥವಾ ಊಟ ಮುಗಿಸಿ ಗೀತೆಗಳನ್ನ ಕೇಳ್ತಾ ಇರಬಹುದು. ಸೊ ನಿಮ್ಮೆಲ್ಲರಿಗಾಗಿ ಮಧುರವಾದ ಗೀತೆಗಳು ನಮ್ಮ ಪ್ಲೇಲಿಸ್ಟ್ನಲ್ಲಂತೂ ರೆಡಿಯಾಗಿದೆ. ನಮ್ಮ ಪ್ಲೇಲಿಸ್ಟ್ನ ಮುಂದಿನ ಮಧುರವಾದ ಗೀತೆ ಯಾವ ಚಿತ್ರದ್ದು ಅಂದರೆ ಲವ್ ಆಜ್ಕಲ್ ಚಿತ್ರದು. ಮೋಹಿತ್ ಚೌಹಾಣ್ ರವರ ಗಾಯನ, ಸ್ನೇಹ ಕನ್ವಾಲ್ಕರ್ ರವರ ಸಂಗೀತ ಸಂಯೋಜನೆ.

ಕುಂಕುಮ ಕೇಪಲ್ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಹಿಂದಿ ಗೀತೆಗಳನ್ನ ಕೇಳ್ತಾ ಇದ್ದೀವಿ, ಹಾಗೆ ಕಾರ್ಯಕ್ರಮದ ಗೀತೆಗಳನ್ನ ಮೆಚ್ಚಿ ಸಂದೇಶಗಳು ಸಹ ಬರ್ತಾ ಇವೆ. ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ಧನ್ನಿ ಇವರ ಸಂದೇಶ ಬಂದಿದೆ. ಸುಕುನ್ ಕಿಪಲ್ ಕಾರ್ಯಕ್ರಮವನ್ನು ಕೇಳುವುದೇ ಮನಸ್ಸಿಗೆ ಆನಂದ, ಪ್ರತಿದಿನ ಕೇಳೋದಕ್ಕೆ ಕಾಯ್ತಾ ಇರ್ತೀವಿ, ಧನ್ಯವಾದಗಳು ಅಂತ ತಿಳಿಸಿದ್ದಾರೆ. ಧನ್ಯವಾದ ನಿಮ್ಮ ಸಂದೇಶಕ್ಕೆ. ಈಗ ಜೋ ಜೀತಾ ಓಹಿ ಸಿಕಂದರ್ ಸಿನಿಮಾದ ಗೀತೆ ಮೂಡಿ ಬರ್ತಾ ಇದೆ. ಉದಿತ್ ನಾರಾಯಣ್ ಹಾಗೂ ಸಾಧನಾ ಸರ್ಗಮ್ರವರ ಗಾಯನ, ಮಜ್ರೂರವರ ರಚನೆ, ಜತಿನ್ ಲಲಿತ್ರವರ ಸಂಗೀತ ಸಂಯೋಜನೆ

ಕನ್ನಡ ಕಾಮನ ಬಿಲ್ಲು ಕೇಳ್ತಾ ಇದ್ದೀರಾ 101.3 ಮೆಗಾಹರ್ಟ್ಸ್ನಲ್ಲಿ. ನಾವಿದ್ದೀವಿ ಸುಕುಂ ಕೀಪಲ್ ಕಾರ್ಯಕ್ರಮದಲ್ಲಿ. ಚಂದ್ರಶೇಖರ್ ನಾಯಕ್ರವರ ಸಂದೇಶ ಬಂದಿದೆ ಜೀವನ್ ಭೀಮಾ ನಗರ ದಾವಣಗೆರೆಯಿಂದ. ನಮಸ್ಕಾರ ಮೇಡಮ್, ಮಧುರವಾದ ಹಿಂದಿ ಹಾಡುಗಳಿಗೆ ನನ್ನ ಧನ್ಯವಾದಗಳು. ಪ್ರಸಾರ ಮಾಡ್ತಾರಂತಹ ಗೀತೆಗಳು ನಮ್ಮೆಲ್ಲರಿಗೂ ಇಷ್ಟ ಆಗ್ತಾ ಇದೆ ಅಂತ ತಿಳಿಸಿದ್ದಾರೆ. ಧನ್ಯವಾದ ನಿಮ್ಮ ಸಂದೇಶಕ್ಕೆ. ಈಗ ಚಿನ್ಮಯಿ ಹಾಗೂ ಎ.ಆರ್. ರೆಹಮಾನ್ ರವರ ಗಾಯನದಲ್ಲಿ ಗುರು ಚಿತ್ರದಿಂದ ಗೀತೆ ಮೂಡಿ ಬರ್ತಾ ಇದೆ. ಕೇಳ್ತಾರೆ, ಇದು ಮಧುರವಾದ ಗೀತೆಗಳ ಕಾರ್ಯಕ್ರಮ ಸುಕೂನ್ ಕಿ ಪಲ್.

ಸುಕೂನ್ ಕೀಪಲ್ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಇನ್ನು ಗೀತೆಗಳನ್ನ ಕೇಳ್ತಾ ಸಂದೇಶಗಳು ಬರ್ತಾ ಇವೆ, ನಮ್ಮ ಇನ್ಬಾಕ್ಸ್ನ ತಲುಪ್ತಾ ಇವೆ. ಧಾರವಾಡದಿಂದ ಮಂಜುಶ್ರೀರವರ ಸಂದೇಶ ಬಂದಿದೆ. ಊಟ ಮಾಡ್ತಾ ಇದ್ದೀವಿ ಮೇಡಮ್, ನೀವು ಬನ್ನಿ ಅಂತ ಕರೀತಾ ಇದ್ದಾರೆ. ಹಾಗೆ ಕಾರ್ಯಕ್ರಮದಲ್ಲಿ ಮೂಡಿ ಬರ್ತಾ ಇರುವಂತಹ ಗೀತೆಗಳು ನಮಗೆ ಇಷ್ಟ ಆಗ್ತಾ ಇದೆ, ಸೂಪರ್ ಸಾಂಗ್ಸ್ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದ ನಿಮ್ಮ ಸಂದೇಶಕ್ಕೆ. ಈಗ ದಿಲ್ ಕಾ ರಿಶ್ತಾ ಸಿನಿಮಾದ ಗೀತೆ ಮೂಡಿ ಬರ್ತಾ ಇದೆ. ಕುಮಾರ್ ಸಾನು ಹಾಗೂ ಅಲ್ಕಾ ಯಾಜ್ಞಿಕ್ ಹಾಗೂ ತಂಡದವರ ಗಾಯನ, ಸಮೀರ್ ರವರ ರಚನೆ, ನದೀಮ್ ಶ್ರವಣ್ ರವರ ಸಂಗೀತ ಸಂಯೋಜನೆ.

ಸ್ಪೂನ್ ಕೀಪಲ್ ಕಾರ್ಯಕ್ರಮವನ್ನ ಕೇಳ್ತಾ ಸ್ನೇಹಿತರು ಸಂದೇಶಗಳನ್ನ ಕಳಿಸ್ತಾ ಇದ್ದಾರೆ. ಶಾಂತಾಚಾರ ಬಡಿಗೇರ ಕುಕ್ಕನೂರು ಹರಿಹರ ತಾಲೂಕಿನಿಂದ ಸಂದೇಶವನ್ನ ಕಳಿಸಿ ಹೇಳ್ತಾ ಇದ್ದಾರೆ, ಸ್ಪೂನ್ ಕೀಪಲ್ ಕಾರ್ಯಕ್ರಮವನ್ನ ಚೆನ್ನಾಗಿ ನಡೆಸಿಕೊಡ್ತಿರುವಂತಹ ನಿರೂಪಕರಿಗೆ ತುಂಬು ಹೃದಯದ ಧನ್ಯವಾದಗಳು. ತಂಪಾದ ರಾತ್ರಿ ಸಮಯದಲ್ಲಿ ಮಧುರವಾದ ಹಿಂದಿ ಹಾಡುಗಳನ್ನ ಕೇಳ್ತಾ ಇದ್ರೆ ದಿನವಿಡೀ ಆದಂತ ಆಯಾಸ ಒತ್ತಡ ಎಲ್ಲವೂ ಮರೆತು ಹೋಗುತ್ತೆ. ನಿರೂಪಕರಿಗೆ ಹೃತ್ಪೂರ್ವಕ ಅಭಿನಂದನೆಗಳು ಅಂತ ಹಾಗೆ ಗೀತೆಗಳನ್ನು ಮೆಚ್ಚಿ ಸಂದೇಶವನ್ನು ಕಳಿಸಿದ್ದಾರೆ ಗೀತಾ ನಾಗರಾಜ್ ನಾಗರತ್ನ ಲಗ್ಗೆರಿಯಿಂದ. ನಿಮ್ಮೆಲ್ಲರ ಸಂದೇಶಗಳಿಗೂ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ. ಈಗ ರೇಸ್ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ. ಅತೀಫ್ ಅಸ್ಲಾಂರವರ ಗಾಯನ, ಸಮೀರವರ ರಚನೆ, ಪ್ರೀತಮ್ ಚಕ್ರಬೋರ್ತಿರವರ ಸಂಗೀತ ಸಂಯೋಜನೆ.

ಕಾರ್ಯಕ್ರಮವನ್ನ ಕೇಳ್ತಾ ಆನಂದ ಕುಲಕರ್ಣಿ ಸುಲಿ ಪೀಠದಿಂದ ಸಂದೇಶವನ್ನ ಕಳಿಸಿದ್ದಾರೆ. ನಮಸ್ತೆ ಮೇಡಮ್, ಸುಕುನ್ ಕೀಪಲ್. ಕಾರ್ಯಕ್ರಮದ ಸೂಪರ್ ಹಿಟ್ಸ್ ಹಿಂದಿ ಹಾಡುಗಳನ್ನ ಕೇಳ್ತಾ ಇದ್ದೀವಿ, ಹಾಡುಗಳು ಇಷ್ಟ ಆಗ್ತಾ ಇದ್ದಾವೆ. ಹಾಗೆಯೇ ಸಂಕಷ್ಟ ಚತುರ್ಥಿ ಆರತಿ ಊಟದ ತಯಾರಿ ನಡೀತಾ ಇದೆ. ನೀವು ಮೋದಕ ಪ್ರಸಾದ ಮತ್ತು ಊಟಕ್ಕೆ ಬನ್ನಿ ಮೇಡಮ್ ಅಂತ ಕರೀತಾ ಇದ್ದಾರೆ. ಹಾಗೆ ಸುಕುನ್ ಕೀಪಲ್, ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಹಾಡುಗಳು ಅಮೋಘವಾಗಿವೆ, ನಿಮಗೆ ಧನ್ಯವಾದಗಳು ಅಂತ ಸಂದೇಶವನ್ನು ಕಳಿಸಿರೋದು ಕಿಶನ್ ರೋಷನ್, ಶೋಭಾ ರಾಣಿ, ಹನುಮಂತೇಗೌಡ, ಹಾಡ್ಲಿ, ಮಳವಳ್ಳಿ ತಾಲೂಕು, ಮಂಡ್ಯ ಜಿಲ್ಲೆಯಿಂದ. ಹಾಗೆ ಸಖತ್ ಸಾಂಗ್ಸ್ ಸೂಪರ್ ಸೆಲೆಕ್ಷನ್ ಅಂತ ಶ್ರೀನಾಥ್ ಮಾಗಡಿ ರೋಡ್ನಿಂದ ಮೆಸೇಜ್ ಮಾಡಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೂ ಪ್ರೀತಿಯ ಧನ್ಯವಾದಗಳು. ಈಗ ಖಾಕಿ ಸಿನಿಮಾದ ಗೀತೆ ಮೂಡಿ ಬರ್ತಾ ಇದೆ. ಉದಿತ್ ನಾರಾಯಣ್ ಹಾಗೂ ಶ್ರೇಯಾ ಘೋಷಾಲ್ರವರ ಗಾಯನ, ಸಮೀರ್ ಅವರ ರಚನೆ, ರಾಮ್ ಸಂಪತ್ ರವರ ಸಂಗೀತ.

ಸುಕ್ಕುನ್ ಕೇಪಲ್ ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ಮೂಡಿ ಬರ್ತಾ ಇದೆ. ಜಬ್ ವಿ ಮೆಟ್ ಸಿನಿಮಾದ ಗೀತೆ, ಮೋಹಿತ್ ಚೌಹಾನ್ ರವರ ಗಾಯನ, ಇರ್ಷಾದ್ ಕಮೀಲ್ ರವರ ರಚನೆ, ಪ್ರೀತಮ್ ರವರ ಸಂಗೀತ ಸಂಯೋಜನೆ.

ಸ್ನೇಹಿತರೆ, ಸುಕೂನ್ ಕೀಪಲ್ ಕಾರ್ಯಕ್ರಮದ ಗೀತೆಗಳನ್ನ ಮೆಚ್ಚಿ ಮತ್ತಷ್ಟು ಸಂದೇಶಗಳು ಬರ್ತಾ ಇವೆ. ವಿಜಯಪುರದಿಂದ ಇಸ್ಮಾಯಿಲ್ ಈ ಸಂದೇಶವನ್ನು ಕಳಿಸಿದ್ದಾರೆ. ಸುಕೂನ್ ಕೀಪಲ್ ಕಾರ್ಯಕ್ರಮದಲ್ಲಿ ತುಂಬಾನೇ ಸೊಗಸಾಗಿ ಗೀತೆಗಳು ಮೂಡಿ ಬಂತು, ಧನ್ಯವಾದ ಅಂತ. ನಿಮ್ಮೆಲ್ಲರ ಸಂದೇಶಗಳಿಗೂ ಪ್ರೀತಿಯ ಧನ್ಯವಾದಗಳು. ಇದಾಗಿತ್ತು ಇವತ್ತಿನ ಸುಕೂನ್ ಕೀಪಲ್. ಪ್ರಸಾರವಾದಂತಹ ಮಧುರವಾದ ಗೀತೆಗಳು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಕಾರ್ಯಕ್ರಮ ಕೇಳಿದಂತ ಹಾಗೆ ಸಂದೇಶಗಳನ್ನ ಕಳಿಸಿದಂತ ಎಲ್ಲ ಪ್ರೀತಿಯ ಸ್ನೇಹಿತರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳು. ಇಷ್ಟೊತ್ತು ಸುಕೂನ್ ಕೀಪಲ್ ಕಾರ್ಯಕ್ರಮದಲ್ಲಿ ನಿಮ್ಮ

0: ಜಗಮಲಗು ಹೊತ್ತಲ್ಲಿ ಕನಸುಗಳಿಗೆ ಸೂವಾಲಿ,
1: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ,
0: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ,
1: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ,
0: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ,
1: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ ಕನಸಿನ ಲೋಕಕ್ಕೆ. ಪ್ರತಿ ರಾತ್ರಿ 10 ಗಂಟೆಗೆ
0: ಕನಸಿನ ಲೋಕ, ಕನಸುಗಳ ಕಣ್ತರಿಸೋ ಮಧುರ ತಾಣ.

ನೀವು ಟ್ಯೂನ್ ಮಾಡಿರೋ ಫ್ರೀಕ್ವೆನ್ಸಿ 101.3 MHz ಕೇಳ್ತಾ ಇರೋಂಥ ಮ್ಯೂಸಿಕಲ್ ಸ್ಟೇಷನ್ FM ರೇನ್ಬೋ ಕನ್ನಡ ಕಾಮನ ಬಿಲ್ಲು. ಸ್ಟುಡಿಯೋ ಸಮಯ ಸರಿಯಾಗಿ 10:02 ಆಗಿದೆ. ತಂಪಾದ ಈ ರಾತ್ರಿ ಇಂಪಾದ ಕನ್ನಡ ಗೀತೆಗಳನ್ನ ಕೇಳ್ತಾ ಸಾಗು ಕನಸಿನ ಲೋಕ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಿಮ್ಮ ಕನಸಿನ ಲೋಕದ ಪಯಣಕ್ಕೆ ಜೊತೆಯಾಗ್ತಾ ಇರೋದು ನಾನು ನಿಮ್ಮ ಆರ್ಜೆ ಕುಸುಮ. ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಇಂಪಾದ ಗೀತೆಗಳನ್ನೇನೋ ಕೇಳ್ತೀವಿ, ಆದರೆ ವಿಷಯ ಏನು ಇಲ್ವಾ ಅಂತ ಕೇಳ್ತಾ ಇದ್ದೀರಾ? ವಿಷಯ ಖಂಡಿತ ಇದೆ. ವಿಷಯ ಏನು ಅಂತ ಅಂದರೆ, ನಾವು ಪ್ರತಿದಿನ ಎಷ್ಟೋ ವಸ್ತುಗಳನ್ನ ಬಳಸ್ತೀವಿ. ಅದು ಪೆನ್ ಆಗಿರಬಹುದು, ವಾಚ್ ಆಗಿರ್ಬೋದು, ಕಾಫಿ ಮಗ್ ಆಗಿರಬಹುದು, ಹಾಗೆ ಕೀಚೈನ್, ಬ್ಯಾಗ್, ಬುಕ್ ಆಗಿರಬಹುದು, ಟಿಕೆಟ್, ಇವೆಲ್ಲವೂ ನಮ್ಮ ದಿನನಿತ್ಯದ ಜೀವನದ ಭಾಗ ಅಂತ ಹೇಳ್ಬೋದು. ಆದರೆ ಕೆಲವೊಮ್ಮೆ ಈ ಸಾಮಾನ್ಯ ವಸ್ತುಗಳೇ ನಮ್ಮ ಜೀವನದ ಅಸಾಮಾನ್ಯ ನೆನಪುಗಳನ್ನ ಹೊತ್ಕೊಂಡಿರುತ್ತೆ. ಇನ್ನು ಈ ಎಲ್ಲ ವಸ್ತುಗಳ ಬೆಲೆ 10,000 ರೂಪಾಯಿಗಳಿಂದ 1,000 ರೂಪಾಯಿಗಳವರೆಗೂ ಇರಬಹುದು. ಆದರೆ ಅದರ ಜೊತೆಗೆ ಸೇರಿರುವಂಥ ನಮ್ಮ ನೆನಪಿಗೆ ಯಾವುದೇ ಥರದ ಬೆಲೆಯನ್ನು ಕಟ್ಟೋದಕ್ಕೆ ಸಾಧ್ಯ ಇಲ್ಲ. ಒಂದು ವಸ್ತುನ ನೋಡಿದ ತಕ್ಷಣ ಎಷ್ಟೋ ವರ್ಷಗಳ ಹಿಂದೆ ನಡೆದಂಥ ಒಂದು ಘಟನೆ ನಮಗೆ ನೆನಪು ಆಗಬಹುದು. ಕೆಲವೊಮ್ಮೆ ಆ ಒಂದು ನೆನಪು ನಮಗೆ ನಗುವನ್ನು ತರಿಸ್ಬಹುದು, ಕೆಲವೊಮ್ಮೆ ಅದಕ್ಕೆ ಆಶ್ಚರ್ಯ ಕೂಡ ಪಡಬಹುದು, ಹೀಗಾಗಿತ್ತಲ್ವಾ ಅಂತ. ಸೊ ಒಂದು ವಸ್ತುವಿನ ಹಿಂದೆ ಒಂದು ಕತೆ ಇರುತ್ತೆ. ಎಲ್ಲ ವಸ್ತುಗಳ ಹಿಂದೆಯೂ ಕತೆ ಇರಬೇಕು ಅಂತ ಏನಿಲ್ಲ. ಆದರೆ ನಾವು ಮನೆಯಲ್ಲಿ ಇಟ್ಕೊಂಡಿರುವಂಥ ಕೆಲವು ವಸ್ತುಗಳು, ದಿನನಿತ್ಯ ಬಳಸುವಂಥ ವಸ್ತುಗಳು ಯಾವುದಾದ್ರೂ ಆಗಿರ್ಬೋದು, ಆ ಒಂದು ವಸ್ತುವಿನ ಹಿಂದೆ ಒಂದು ಸ್ಟೋರಿ ಇರುತ್ತೆ. ಅಂತಹ ಒಂದು ವಸ್ತು ನಿಮ್ಮ ಮನೆಯಲ್ಲಿದ್ದರೆ ಅದು ಯಾವುದು, ಹಾಗೆ ಅದರ ಹಿಂದೆ ಇರುವಂತಹ ಸ್ಟೋರಿ ಏನು, ಆ ಸ್ಟೋರಿಯನ್ನು ಚಿಕ್ಕದಾಗಿ ಚೊಕ್ಕದಾಗಿ ನಮಗೆ ಸಂದೇಶವನ್ನು ಕಳಿಸೋದ್ರ ಮೂಲಕ ತಿಳಿಸಿ. ವಿಷಯ ಏನು ಅಂತ ಗೊತ್ತಾಯ್ತಲ್ಲ, ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ನೀವು ದಿನನಿತ್ಯ ಬಳಸುವಂಥ ಯಾವುದಾದ್ರೂ ವಸ್ತುಗಳಲ್ಲಿ ಒಂದು ವಸ್ತುವಿನ ಹಿಂದೆ ನಿಮಗೆ ಯಾವುದೋ ಒಂದು ಕನೆಕ್ಷನ್ ಇರಬಹುದು, ಅದರ ಹಿಂದೆ ಒಂದು ಸ್ಟೋರಿ ಇರಬಹುದು. ಅಂತಹ ವಸ್ತು ಯಾವುದು, ಅದರ ಹಿಂದೆ ಇರುವಂಥ ಸ್ಟೋರಿ ಏನು, ಇದನ್ನು ಚಿಕ್ಕದಾಗಿ ಚೊಕ್ಕದಾಗಿ ಸಂದೇಶವನ್ನು ನಮಗೆ ಬರೆದು ಕಳಿಸಿ. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9480901013, 9480901013. ಈಗ ಕನಸಿನ ಲೋಕ ಕಾರ್ಯಕ್ರಮದ ಮೊದಲನೇ ಗೀತೆಯಾಗಿ ಮೂಡಿ ಬರ್ತಾ ಇದೆ ಮಾಸ್ತಿ ಗುಡಿ ಚಿತ್ರದ ಈ ಇಂಪಾದ ಗೀತೆ.

ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಇವತ್ತು ನಾವು ಮಾತಾಡ್ತಾ ಇರುವಂತಹ ವಿಷಯ ಸಾಮಾನ್ಯವಾಗಿ ನಾವು ಬಳಸುವಂಥ ವಸ್ತುಗಳು, ಮನೆಯಲ್ಲಿ ದಿನನಿತ್ಯ ಬಳಸ್ತಾ ಇರುವಂಥ ವಸ್ತುಗಳಲ್ಲಿ ಯಾವುದೋ ಒಂದು ವಸ್ತು, ಆ ವಸ್ತು ನಮಗೆ ಯಾಕೆ ಇಷ್ಟ ಆಗುತ್ತೆ, ಅದರ ಹಿಂದೆ ಒಂದು ಸ್ಟೋರಿ ಇರುತ್ತೆ. ಆ ಒಂದು ಸ್ಟೋರಿಗಾಗಿ, ಆ ಒಂದು ಕನೆಕ್ಷನ್ಗಾಗಿ ಆ ವಸ್ತುವನ್ನು ನಾವು ಇಷ್ಟಪಡೋದಷ್ಟೇ ಅಲ್ಲದೆ ಜೋಪಾನವಾಗಿ ಎಷ್ಟೋ ವರ್ಷಗಳಿಂದ ಕಾಪಾಡ್ಕೊಂಡು ಬಂದಿರ್ತೀವಿ. ಯಾರಾದರೂ ಅದನ್ನು ಬೈ ಮಿಸ್ಟೇಕ್ ಮುಟ್ಟೋದಕ್ಕೆ ಬಂದರೂ, ಏ ಮುಟ್ಟಬೇಡ, ಅದು ನನ್ನ ವಸ್ತು, ಅದು ನನ್ನ ಬ್ಯಾಗ್, ಅದು ನನ್ನ ಕೀ

ಅಥವಾ ನನ್ನ ಒಂದು ರೇಡಿಯೋ ಸೆಟ್ ಆಗಿರಬಹುದು, ನನ್ನ ಕಾಫಿ ಮಗ್, ಅದನ್ನು ಯಾರೋ ಒಬ್ರು ಗಿಫ್ಟ್ ಮಾಡಿರಬಹುದು, ಸ್ಪೆಷಲ್ ಪರ್ಸನ್ ಆಗಿರಬಹುದು ಅಥವಾ ಫ್ರೆಂಡ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ಆ ಒಂದು ವಸ್ತುವಿನ ಹಿಂದೆ ಇರುವಂತಹ ಸ್ಟೋರಿ ಏನು ಅಂತ ನಮಗೆ ಮಾತ್ರ, ಆ ವಸ್ತುವನ್ನು ಬಳಸುವಂತಹ ವ್ಯಕ್ತಿಗಳಿಗೆ ಮಾತ್ರ ಗೊತ್ತಿರುತ್ತೆ, ಅದನ್ನು ಬೇರೆಯವರು ತಿಳ್ಕೊಂಡಿರೋದಿಲ್ಲ. ಹಾಗಾಗಿ ಅಂತಹ ವಸ್ತುಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ನಿಮ್ಮ ಮನೆಯಲ್ಲೂ ಅಂತಹ ವಸ್ತುಗಳಿದ್ರೆ ನಮಗೆ ಸಂದೇಶವನ್ನು ಕಳಿಸಿ, ಅದರ ಹಿಂದಿನ ಸ್ಟೋರಿಯನ್ನು ಚಿಕ್ಕದಾಗಿ ಚೊಕ್ಕದಾಗಿ ಮೆಸೇಜ್ ಮಾಡಿ ಅಂತ ಹೇಳಿದ್ದೆ. ಸಂದೇಶಗಳು ಬರ್ತಾ ಇವೆ. ನನ್ನ ಬಳಿ ಒಂದು ಚಿನ್ನದ ಓಲೆ ಇದೆ, ನಮ್ಮ ತಾತ ಕೊಡಿಸಿದಂಥ ಮೊದಲ ಉಡುಗೊರೆ ಅದು. ಸಣ್ಣವಳಾಗಿದ್ದಾಗಿಂದ ಇಂದಿಗೂ ಸಹ ಧರಿಸಿದ್ದೀನಿ, ಬೇರೆ ಓಲೆಗಳು ನನಗೆ ಇಷ್ಟ ಇಲ್ಲ ಅಂತ ಅನೂರ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ನನ್ನ ಫೇವರೇಟ್ ವಸ್ತು ಅಂದರೆ ನಮ್ಮ ಅತ್ತಿಗೆ ಕೊಟ್ಟಿರುವಂಥ ಹ್ಯಾಂಡ್ ಬ್ಯಾಗ್. ನಾನಂತೂ ತುಂಬ ಯೂಸ್ ಮಾಡ್ತಿರ್ತೀನಿ, ಎಷ್ಟೇ ಬ್ಯಾಗ್ಸ್ ಇದ್ರೂ ಆ ಬ್ಯಾಗ್ ತುಂಬ ಸ್ಪೆಷಲ್ ಅಂತ ಚಂದನಾ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಮತ್ತಷ್ಟು ಸಂದೇಶಗಳು ಬರ್ತಾ ಇವೆ, ನೀವು ಸಹ ತಿಳಿಸ್ಬಹುದು. ಯಾಕಂದರೆ ಸಾಮಾನ್ಯವಾಗಿರುವಂತಹ ವಸ್ತುಗಳು ಸಹ ಸ್ಪೆಷಲ್ ಆಗಿರುತ್ತೆ. ನಮ್ಮ ಸುತ್ತಮುತ್ತ ಸಾವಿರಾರು ವಸ್ತುಗಳಲ್ಲಿ ಎಲ್ಲನೂ ನೋಡೋದಕ್ಕೆ ಒಂದೇ ರೀತಿ ಕಾಣಬಹುದು, ಆದರೆ ಅವುಗಳಲ್ಲಿ ಕೆಲವು ಮಾತ್ರ ನಮ್ಮ ಮನಸ್ಸಲ್ಲಿ ಒಂದು ವಿಶೇಷ ಸ್ಥಾನವನ್ನು ಪಡೆದುಕೊಂಡಿರುತ್ತೆ. ಅದಕ್ಕೆ ಕಾರಣ ಅದರ ಬೆಲೆ ಆಗಿರೋದಿಲ್ಲ, ಅದರ ಜೊತೆಗಿರುವಂತಹ ನಮ್ಮ ಅನುಭವ, ನಮ್ಮ ನೆನಪುಗಳ ಒಂದು ಲಿಂಕ್ ಇರುತ್ತಲ್ಲ, ಆ ಒಂದು ಕನೆಕ್ಷನ್ನಿಂದ ನಮಗೆ ಆ ಒಂದು ವಸ್ತು ಸ್ಪೆಷಲ್ ಆಗಿರುತ್ತೆ. ಕೆಲವರಿಗೆ ಒಂದು ಹಳೆಯ ಪೆನ್ ಇದೆಯಲ್ಲ, ಅದು ಅವರ ಒಂದು ಮೊದಲ ಉದ್ಯೋಗದ ನೆನಪನ್ನು ಕೊಡ್ಬೋದು, ಆ ನೆನಪನ್ನು ತರಿಸ್ಬಹುದು. ಇನ್ನೊಬ್ಬರಿಗೆ ಒಂದು ಕೀಚೈನ್ ಅವರ ಫ್ರೆಂಡ್ ಕೊಟ್ಟಿರಬಹುದು, ಅವರ ಫ್ರೆಂಡ್ ಗಿಫ್ಟ್ ಮಾಡಿದ್ದಾರೆ ಅನ್ನೋ ಕಾರಣಕ್ಕೆ ಆ ಒಂದು ಕೀಚೈನ್ ಸ್ಪೆಷಲ್ ಅಂತ ಅನ್ನಿಸ್ಬಹುದು. ಹಾಗೆ ಒಂದು ಚಿಕ್ಕ ಪುಸ್ತಕ ಆಗಿರಬಹುದು, ಒಂದು ಹಳೆಯ ಡೈರಿ ಆಗಿರಬಹುದು, ಒಂದು ಟಿಕೆಟ್ ಅಥವಾ ಒಂದು ಕಾಫಿ ಮಗ್, ಇವೆಲ್ಲವೂ ಹೊರಗಿಂದ ನೋಡಿದ್ರೆ ನಮಗೆ ಸಾಮಾನ್ಯ ವಸ್ತುಗಳು ಅಂತಲೇ ಅನಿಸೋದು, ಆದರೆ ಅವುಗಳ ಹಿಂದೆ ಒಂದು ಕತೆ ಅಡಗಿರುತ್ತೆ. ಹಾಗಾಗಿಯೇ ಆ ಕತೆ ಆ ವಸ್ತುಗಳ ಹಿಂದೆ ಅಡಗಿರೋದ್ರಿಂದನೇ ಆ ವಸ್ತುಗಳು ನಮಗೆ ಅಮೂಲ್ಯವಾಗಿ ಕಾಣಿಸುತ್ತೆ. ಅದಕ್ಕೆ ಅಲ್ವಾ ಕೆಲವೊಮ್ಮೆ ಯಾರಾದರೂ ಕೇಳ್ತಾರೆ, ಯಾಕೆ ಅದನ್ನ ಇಟ್ಕೊಂಡಿದ್ಯಾ ಅಂತ. ಆ ವಸ್ತು ನಮ್ಮ ಜೊತೆನೇ ಇದ್ದರೆ ಯಾರಾದರೂ ಕೇಳಬಹುದು, ಈ ಒಂದು ಬ್ಯಾಗ್ ನೀನು ಯಾವಾಗಲೂ ಯೂಸ್ ಮಾಡ್ತಿಲ್ಲ ಯಾಕೆ, ಅಥವಾ ಈ ಕೀಚೇನ್ ಯಾಕೆ ಇಷ್ಟ. ಏನಾದರೂ ಒಂದು ವಸ್ತುನ ನಾವು ಪದೇ ಪದೇ ಯೂಸ್ ಮಾಡ್ತಿದ್ರೆ ಅಥವಾ ನಮ್ಮ ಜೊತೆನೇ ಇಟ್ಕೊಂಡಿದ್ರೆ ನಮ್ಮ ಜೊತೆಯಲ್ಲಿರೋರು ಕೇಳುವಂಥ ಪ್ರಶ್ನೆ ಅದು ಕಾಮನ್ ಆಗಿ. ಆಗ ಅದರ ಹಿಂದೆ ಇರುವಂತಹ ಕತೆ ಏನು ಅಂತ ನಮಗೆ ಮಾತ್ರ ಗೊತ್ತಿರುತ್ತೆ. ಆಗ ನಾವು ಅವ್ರಿಗೆ ಸಿಂಪಲಾಗಿ ಹೇಳಿಬಿಡ್ಬೋದು, ಆ ವಸ್ತು ನಿನಗೆ ಸಾಮಾನ್ಯ ಅಂತ ಅನಿಸಿದ್ರು ಅದರ ಹಿಂದೆ ಒಂದು ಸ್ಟೋರಿ ಇದೆ ಅಂತ. ಆ ಸ್ಟೋರಿ ಹೇಳೋದಾ ಬಿಡೋದಾ ಅನ್ನೋದು ಹೇಳೋರಿಗೆ ಸೇರಿರುವಂತಹ ಅವರ ಆಯ್ಕೆಗೆ ಬಿಟ್ಟಿರುವಂತಹ ವಿಷಯ. ಮತ್ತಷ್ಟು ಮಾತಾಡೋಣ ಈ ವಿಷಯದ ಬಗ್ಗೆ, ನೀವು ಸಹ ತಿಳಿಸ್ಬೋದು. ನೀವು ದಿನನಿತ್ಯ ಬಳಸುವಂಥ ವಸ್ತುಗಳಲ್ಲಿ ಯಾವುದಾದ್ರೂ ಒಂದು ವಸ್ತು ನಿಮಗೆ ವಿಶೇಷ ಅಂತ ಅನಿಸಿ ಇವತ್ತಿನವರೆಗೂ ಎಷ್ಟೋ ವರ್ಷಗಳಿಂದ ಜೋಪಾನವಾಗಿ ಇಟ್ಕೊಂಡಿದ್ದೀರಾ, ಹಾಗೆ ಆ ವಸ್ತು ಯಾಕೆ ವಿಶೇಷ, ಆ ವಸ್ತುವಿನ ಹಿಂದೆ ಒಂದು ಸ್ಟೋರಿ ಇದೆ ಅನ್ನೋದಾದರೆ ಆ ಸ್ಟೋರಿ ಏನು ಅಂತ ನಮಗೆ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಮೆಸೇಜ್ ಮಾಡಿ ತಿಳಿಸಿ. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9489010013, 9480901013. ಈ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ. ಈಗ ರಂಗ SLC ಚಿತ್ರದ ಒಂದು ಮಧುರವಾದ ಗೀತೆ ಮೂಡಿ ಬರ್ತಾ ಇದೆ, ಕೇಳ್ತಾ ಇರಿ. ಇದು ನಿಮ್ಮ ನೆಚ್ಚಿನ ಕನ್ನಡ ಕಾಮನಬಿಲ್ಲು.

ಕನಸಿನಲ್ಲಿ. ಇನ್ನು ಇವತ್ತು ನಾವು ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇರುವಂತಹ ವಿಷಯ, ನೋಡೋದಕ್ಕೆ ಸಾಮಾನ್ಯವಾಗಿ ಕಾಣಿಸುವಂತಹ ವಸ್ತುಗಳು, ದಿನನಿತ್ಯ ನಾವು ಬಳಸುವಂತಹ ವಸ್ತುಗಳ ಹಿಂದೆ ಒಂದು ವಿಶೇಷವಾದ ಕಥೆ ಇರುತ್ತೆ. ಎಲ್ಲ ವಸ್ತುಗಳು ಅಂತೇನಿಲ್ಲ, ಆದರೆ ಯಾವುದೋ ಒಂದು ವಸ್ತು ವಿಶೇಷವಾಗಿರುತ್ತೆ, ಅದರ ಹಿಂದೆ ಒಂದು ಕಥೆ ಇರುತ್ತೆ. ಯಾರೋ ನಮಗೆ ಅದನ್ನು ಗಿಫ್ಟಾಗಿ ಕೊಟ್ಟಿರಬಹುದು, ಅಥವಾ ನಮಗೆ ನಾವೇ ಗಿಫ್ಟ್ ಮಾಡಿಕೊಂಡಿರಬಹುದು. ಏನೋ ಒಂದು ನೆನಪು ಅದಕ್ಕೆ ಕನೆಕ್ಟ್ ಆಗಿರುತ್ತೆ. ಅಂತಹ ಕನೆಕ್ಷನ್ಗಳಿರುವಂತಹ ವಸ್ತುಗಳು ನಮ್ಮ ಮನಸ್ಸಲ್ಲಿ ಒಂದು ವಿಶೇಷವಾದ ಸ್ಥಾನವನ್ನು ಪಡೆದಿರುತ್ತೆ. ಅಂತಹ ವಸ್ತುಗಳು ನಿಮ್ಮ ಮನೆಯಲ್ಲಿದ್ದರೆ ಆ ವಸ್ತು ಏನು, ಆ ವಸ್ತುವಿನ ಹಿಂದೆ ಇರುವಂತಹ ಸ್ಟೋರಿ ಏನು ತಿಳಿಸಿ ಅಂತ ಕೇಳಿದೆ. ಸಂದೇಶಗಳು ಬರ್ತಾ ಇವೆ. ಶಾಂತಾಚಾರ ಬಡಿಗೇರ ಕುಕ್ಕನೂರು ಹರಿಹರ ತಾಲೂಕಿನಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ನಮಸ್ತೆ ಮೇಡಮ್, ಕನ್ನಡ ಕಾಮನ ಬಿಲ್ಲಿನ ಕನಸಿನ ಲೋಕ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸಿಕೊಡುತ್ತಿರುವ ನಿರೂಪಕರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಇಂದಿನ ವಿಷಯಕ್ಕೆ ಸಂಬಂಧಿಸಿದಂತೆ ನನ್ನ ಒಂದು ಸಿಹಿ ನೆನಪನ್ನು ಹಂಚಿಕೊಳ್ಳಲು ಇಷ್ಟಪಡುತ್ತೇನೆ. 1992 ನಾನು ಒಂದು ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿದ್ದೆ. ಆಗ ನನ್ನ ಮೊದಲ ಸಂಬಳದಿಂದ ಒಂದು ಸ್ಟೌವ್ ಮತ್ತು ಒಂದು ಬಕೆಟ್ ಖರೀದಿಸಿದ್ದೆ. ವಿಶೇಷವೆಂದರೆ ಅವು ಇಂದಿಗೂ ನಮ್ಮ ಮನೆಯಲ್ಲಿ ಬಳಕೆಯಲ್ಲಿವೆ. ಅವುಗಳನ್ನು ನೋಡಿದಾಗಲೆಲ್ಲ ನನ್ನ ಜೀವನದ ಆರಂಭದ ದಿನಗಳು, ಪರಿಶ್ರಮ ಮತ್ತು ಆ ಕಾಲದ ಮಧುರ ನೆನಪುಗಳು ಕಣ್ಮುಂದೆ ಬರುತ್ತವೆ. ಇಂತಹ ಸುಂದರ ವಿಷಯಗಳ ಮೂಲಕ ಹಳೆಯ ನೆನಪುಗಳನ್ನ ಮತ್ತೆ ಜೀವಂತಗೊಳಿಸುವ ಈ ಕಾರ್ಯಕ್ರಮವನ್ನು ನಿರಂತರವಾಗಿ ನೀಡುತ್ತಿರುವ ನಿಮಗೂ ಹಾಗೂ ಇಡೀ ತಂಡಕ್ಕೂ ಹೃತ್ಪೂರ್ವಕ ಧನ್ಯವಾದಗಳು. ನಿಮ್ಮ ಕಾರ್ಯಕ್ರಮ ಇನ್ನಷ್ಟು ಯಶಸ್ಸು ಕಾಣಲಿ ಎಂದು ಹಾರೈಸುತ್ತೇನೆ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಬಹಳ ಧನ್ಯವಾದ ನಿಮ್ಮ ಸಂದೇಶಕ್ಕೆ ಶಾಂತಾಚಾರ್ಯರವರೇ. ಹಾಗೆ ನಿಮ್ಮ ನೆನಪನ್ನು ಹಂಚಿಕೊಂಡಿದ್ದು ನಮಗೂ ಕೂಡ ಖುಷಿಯಾಯಿತು. ಮತ್ತಾರ ಸಂದೇಶ ಇದು, ಕನಸಿನ ಲೋಕ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಿದೆ, ಹಾಡುಗಳು ಅಮೋಘವಾಗಿವೆ, ನಿಮಗೆ ಧನ್ಯವಾದಗಳು ಅಂತ ಎಂದಿನಂತೆ ಸಂದೇಶವನ್ನು ಕಳಿಸಿದ್ದಾರೆ. ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡ, ಹಾಡ್ಲಿ, ಮಳವಳ್ಳಿ ತಾಲೂಕು, ಮಂಡ್ಯ ಜಿಲ್ಲೆಯಿಂದ. ಹಾಗೆ ಅಮೃತ ಶಿಲೆಯಲ್ಲಿ ಮಾಡಿದಂಥ ಮಸಾಲೆ ಕುಟ್ಟುವಂತಹ ಕುಟಾಣಿ, 50 ವರ್ಷದ ಹಿಂದಿನ ಒಂದು ವಸ್ತು ಇದು, ನಮ್ಮ ಅತ್ತೆಯ ಗಿಫ್ಟ್ ನಮಗೆ. ಇದು ಅವರ ನೆನಪಿಗಾಗಿ ನಮ್ಮ ಜೊತೆ ಇದೆ ಈಗಲೂ ಸಹ ಅಂತ ಹೇಳ್ತಾ ಇದ್ದಾರೆ ಶ್ರೀನಾಥ್ ಕೆ ಪಿ ಅಗ್ರಹಾರದಿಂದ. ಹಾಗೆಯೇ ನಮ್ಮ ಮನೆಯಲ್ಲಿ 3 ಸ್ಟೇನ್ಲೆಸ್ ಸ್ಟೀಲ್ ಲೋಟಗಳು 1984 ನನ್ನ ಕಚೇರಿಯಲ್ಲಿ ನಡೆದಂಥ ಆಶುಭಾಷಣ ಸ್ಪರ್ಧೆಯಲ್ಲಿ ನೀಡಿದ ವಿಷಯದ ಬಗ್ಗೆ ನಾನು 3 ನಿಮಿಷ ಕನ್ನಡದಲ್ಲಿ ಮಾತನಾಡಿದ್ದೆ. ಆ ಸ್ಪರ್ಧೆಯಲ್ಲಿ ನನಗೆ ಪ್ರಥಮ ಬಹುಮಾನವಾಗಿ ಈ ಲೋಟಗಳು ಸಿಕ್ಕಿದ್ದವು. ಈಗಲೂ ಈ ಲೋಟಗಳನ್ನು ನೋಡಿದಾಗ ನನಗೆ ಆ ಹಳೆಯ ನೆನಪುಗಳು ಮರುಕಳಿಸುತ್ತವೆ ಅಂತ ಸಂದೇಶವನ್ನು ಕಳಿಸಿರೋದು ಎ ಹರಿಹರನ್, ವಿಜ್ಞಾನ ನಗರದಿಂದ. ಹಾಗೆ ಯಾರಿದು, ಆ ವಸ್ತುಗಳ ಹಿಂದೆ ಒಂದು ಪ್ರೀತಿ ಇರುತ್ತೆ. ನಾವು ಯೂಸ್ ಮಾಡಿದಾಗ ಅವರ ಪ್ರೀತಿ ಫೀಲ್ ಆಗುತ್ತೆ, ಮತ್ತು ಅವರನ್ನು ನಾವು ಪ್ರೀತಿಯಿಂದ ನೆನಪಿಸಿಕೊಳ್ಳಬಹುದು ಅಂತ ನಂಬರ್ನಿಂಗ್ ವಿತ್ 4781 ಇವರ ಸಂದೇಶ ಬಂದಿದೆ. ಹಾಗೆಯೇ ನನ್ನ ಶಾಲಾ ಗೆಳತಿ ಕೊಟ್ಟಂತಹ ಪೆನ್ನ ಜೋಪಾನವಾಗಿ ಇಟ್ಕೊಂಡಿದ್ದೀನಿ. ಈಗ ಎಷ್ಟೇ ದುಬಾರಿ ಪೆನ್ಗಳಿದ್ರೂ ಸಹ ಗೆಳತಿಯ ನೆನಪಿಗೆ ಹಾಗೆ ಇಟ್ಕೊಂಡಿದ್ದೀನಿ ಅಂತ ಸಂದೇಶವನ್ನು ಕಳಿಸಿದ್ದಾರೆ ಅನುಷಾರವರು. ಧನ್ಯವಾದ ನಿಮ್ಮೆಲ್ಲರ ಸಂದೇಶಗಳಿಗೆ. ಮತ್ತಷ್ಟು ಸಂದೇಶಗಳು ನಮ್ಮ ಇನ್ಬಾಕ್ಸ್ನಲ್ಲಿ ಹಾಗೆ ಇದ್ದಾವೆ. ಆ ಎಲ್ಲ ಸಂದೇಶಗಳನ್ನ ನೋಡೋಣ ಪರ್ವಾ ಸಿನಿಮಾದ ಈ ಹಾಡಿನ ನಂತರ.

ನೀವು ಕೇಳ್ತಾ ಇದ್ದೀರಾ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3 ಕಂಪನಾಂಕಗಳಲ್ಲಿ. ಸ್ಟುಡಿಯೋ ಸಮಯ ಸರಿಯಾಗಿ 10:30 ಆಗಿದೆ. ನಾವಿದ್ದೀವಿ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ. ಮನೆಯಲ್ಲಿ ಬಳಸುವಂತಹ ದಿನನಿತ್ಯದ ವಸ್ತುಗಳಲ್ಲಿ ಒಂದಷ್ಟು ವಸ್ತುಗಳು ನಮಗೆ ವಿಶೇಷವಾಗಿರುತ್ತೆ. ಆ ವಸ್ತುಗಳ ಹಿಂದೆ ಒಂದು ವಿಶೇಷವಾದ ಕಥೆ ಇರುತ್ತೆ. ಅಂತಹ ಒಂದು ಕನೆಕ್ಷನ್ ಇರುವಂತಹ ವಸ್ತುಗಳು ನಿಮ್ಮ ಮನೆಯಲ್ಲೂ ಇದ್ರೆ ಆ ವಸ್ತು

ಯಾವುದು, ಹಾಗೆ ಆ ವಸ್ತುವಿನ ಹಿಂದೆ ಇರುವಂಥ ಸ್ಟೋರಿ ಏನು ಅಂತ ಕೇಳಿದ್ದೆ. ಸಂದೇಶಗಳು ಬರ್ತಾ ಇದೆ. ನನ್ನ ಹತ್ತಿರ ಒಂದು 15 ವರ್ಷದ ಹಳೆಯ ಕಪ್ಪು ಪರ್ಸ್ ಇದೆ. ಇದು ನಾನು ಕೆಲಸಕ್ಕೆ ಸೇರಿದ ಮೊದಲ ಹೊಸ ವರ್ಷಕ್ಕೆ ಕಂಪನಿ ಕೊಟ್ಟಿರುವುದು. ಅದನ್ನು ನೋಡಿದಾಗಲೆಲ್ಲ ನನಗೆ ಒಂದು ರೀತಿಯ ಸುಮಧುರ ನೆನಪಾಗುತ್ತೆ ಅಂತ ಸಂದೇಶನ ಕಳಿಸಿದರೆ ಶಶಿ ಅವರು. ಹೌದು, ಕೆಲವೊಂದು ವಸ್ತುಗಳು ನಾವೇ ಅದನ್ನು ಪರ್ಚೇಸ್ ಮಾಡಿರಬೇಕು ಅಂತೇನಿಲ್ಲ, ಕೆಲವೊಂದು ಗಿಫ್ಟಾಗಿ ಬಂದಿರುತ್ತೆ. ಇನ್ನು ಕೆಲವೊಂದು ಈ ರೀತಿ ಕೆಲಸಕ್ಕೆ ಸೇರಿದ ಸಂದರ್ಭದಲ್ಲಿ ಕಂಪನಿಯವರು ಕೊಟ್ಟಿರುವಂತಹ ಬ್ಯಾಗ್ ಆಗಿರಬಹುದು, ಪರ್ಸ್ ಆಗಿರ್ಬೋದು, ಇಂಥದ್ದೆಲ್ಲ ನಾವು ಜೋಪಾನವಾಗಿ ಎತ್ತಿಟ್ಕೊಂಡಿರ್ತೀವಿ ಅಲ್ವಾ. ಹಾಗೆ ಸಂದೇಶವನ್ನು ಕಳಿಸಿದರೆ ನಂಬರ್ ನಿಂಗೆ 49365 ದುಂಡಪ್ಪ ಬೆಳಗಲಿ ಇವರ ಸಂದೇಶ. ಇವರು ತಮ್ಮ ಬೈಕ್ನ ಕುರಿತಾದ ತಮ್ಮ ನೆನಪುಗಳನ್ನ ಹಂಚಿಕೊಂಡಿದ್ದಾರೆ. ನನ್ನ ಬೈಕ್ಗೆ ಹಾಗೆ ನನ್ನ ಮಗಳಿಗೂ ಎರಡು, ಅಂದರೆ ಅವರ ಬೈಕ್ಗೆ ಅವರ ಮಗಳಿಗೂ ನೆನಪುಗಳ ಕನೆಕ್ಷನ್ ಇದೆ ಅಂತ ಹೇಳ್ತಾ ಇದ್ದಾರೆ. ಇವ್ರು ಹೇಳ್ತಾ ಇದ್ದಾರೆ 2015 ಇವರ ಮಗಳಿಗೆ ಟ್ರೀಟ್ಮೆಂಟ್ ಕೊಡಿಸೋದಕ್ಕೆ ಇವರು ಬಸ್ನಲ್ಲಿ ಓಡಾಡ್ತಿದ್ರಂತೆ. ಆಗ ಇವರ ಬಳಿ ಬೈಕ್ ಇರಲಿಲ್ಲ, ಆಮೇಲೆ ಇವರು ಬೈಕನ್ನು ಪರ್ಚೇಸ್ ಮಾಡಿದ್ದಾರೆ. ಈಗಲೂ ಸಹ ಆ ಬೈಕ್ ನನ್ನ ಜೊತೆ ಇದೆ, ಆದರೆ ನನ್ನ ಮಗಳು ನನ್ನ ಜೊತೆ ಇಲ್ಲ. ಹಾಗಾಗಿ ಅವಳ ನೆನಪಿಗಾಗಿ, ನನ್ನ ಮಗಳು ಸಹನಾಳ ನೆನಪಿಗಾಗಿ ನನ್ನ ಬೈಕ್ ನನ್ನ ಜೊತೆಯಲ್ಲಿದೆ ಅಂತ ನೋವಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಸಂದೇಶವನ್ನು ಕಳಿಸಿರೋದು, ಮೇಡಮ್ ನಮ್ಮ ಮನೆಯಲ್ಲಿ ನನ್ನ ಮೃತನಾದ ದೊಡ್ಡ ಮಗ ಉಪಯೋಗಿಸುತ್ತಿದ್ದ ಕ್ಯಾಮರಾ ಇದೆ, ಅದನ್ನು ಇಂದಿನವರೆಗೂ ಜೋಪಾನವಾಗಿ ಇಟ್ಕೊಂಡಿದ್ದೀವಿ. ಈಗ ನನ್ನ ಸಣ್ಣ ಮಗ ಅದನ್ನು ಉಪಯೋಗಿಸುತ್ತಿದ್ದಾನೆ. ಆ ಕ್ಯಾಮರಾವನ್ನು ಬೇರೆಯವರು ಯಾರಾದರೂ ಕೇಳಿದ್ರೆ ಅದನ್ನು ನಾವು ಯಾರಿಗೂ ಕೊಡುವುದಿಲ್ಲ, ಏಕೆಂದರೆ ನನ್ನ ದೊಡ್ಡ ಮಗನ ನೆನಪಿಗೆ ಇದ್ದಂಥ ಆ ಕ್ಯಾಮರಾ ಹಾಳಾಗದಂತೆ ನೋಡಿಕೊಳ್ಳುವುದು ನಮ್ಮ ಕರ್ತವ್ಯ ಅಂತ ರಾಣಿ ಚೆನ್ನಮ್ಮ ನಗರ ಚಿಕ್ಕೋಡಿಯಿಂದ ಕೆಂಪಣ್ಣ ವಾಡಪ್ಪ ಗೋಳಾರವರ ಸಂದೇಶ ಬಂದಿದೆ. ಹಾಗೆ ಜಯ ಪುಟ್ಟಸ್ವಾಮಿ ಕೆನಡಾದಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ, ನಮಸ್ತೆ ಮೇಡಮ್, ಕನಸಿನ ಲೋಕ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ. ನನಗೆ ನಮ್ಮ ಮನೆಯವರು ಮದುವೆಗೆ ಮುಂಚೆ ಒಂದು ವಾಚನ್ನು ಪ್ರೆಸೆಂಟ್ ಮಾಡಿದರು, ಅದನ್ನು ಇಲ್ಲಿಯವರೆಗೂ ಇಟ್ಕೊಂಡಿದ್ದೀನಿ. ಅದು 35 ವರ್ಷದ ವಾಚು, ಈಗಲೂ ಕಟ್ಟುತ್ತಿರುತ್ತೇನೆ. ನಾನು ಡಿಗ್ರಿಯನ್ನು ಫಸ್ಟ್ ಅಟೆಂಪ್ಟ್ನಲ್ಲಿ ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಆಗಿದ್ದಕ್ಕೆ ಕೊಡಿಸಿದ್ದಂಥ ನೆನಪು. ನನ್ನ ಗೆಳತಿ ಹೇರ್ ಬ್ಯಾಂಡ್ ಕೊಡಿಸಿದ್ದಳು, ಅದು ಕೂಡ 40 ವರ್ಷದ ನೆನಪು ಈಗಲೂ ಇದೆ. ನನ್ನ ಮಗ 9ನೇ ತರಗತಿಯಲ್ಲಿ ಓದಬೇಕಾದ್ರೆ ಗೋವಾ ಟೂರ್ನಿಂದ ಸರ ಮತ್ತು ಬಳೆಯನ್ನು ಹೇರ್ ಕ್ಲಿಪ್ಪನ್ನು ಇವಾಗಲೂ ಕೂಡ ನಾನು ಇಟ್ಕೊಂಡಿದ್ದೀನಿ, ಅದನ್ನು ಕೊಡಿಸಿ 30 ವರ್ಷ ಆಯಿತು. ಇದೆಲ್ಲ ನೆನಪುಗಳು ಇಂದಿಗೂ ಇದೆ, ಹಾಡುಗಳು ಚೆನ್ನಾಗಿದೆ, ಧನ್ಯವಾದಗಳು ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಚಿದಾನಂದ್ ಟಿ ವಿ ಸರ್ಕಲ್ ಹೊಸದುರ್ಗದಿಂದ ಹೇಳ್ತಾ ಇದ್ದಾರೆ, ಸುಮಾರು ವರ್ಷಗಳ ಹಿಂದೆ ಶಾಲೆಯಲ್ಲಿ ಓದುವಾಗ ಗೋವಿನ ಹಾಡನ್ನು ಹಾಡಿದ್ದಕ್ಕಾಗಿ 2 ಪೆನ್ಗಳನ್ನು ಬಹುಮಾನವಾಗಿ ನಾನು ತೆಗೆದುಕೊಂಡಿದ್ದೆ, ಈಗಲೂ ಅದನ್ನು ಜೋಪಾನವಾಗಿ ಇಟ್ಕೊಂಡಿದ್ದೀನಿ, ಕಾರ್ಯಕ್ರಮ ಸೂಪರ್ ಅಂತ. ಹಾಗೆಯೇ ಮತ್ತಷ್ಟು ಸಂದೇಶಗಳು ಬರ್ತಾ ಇವೆ. ಯಾರಿದು, ನನ್ನ ಹತ್ರ ಒಂದು ಫೋಟೋದ ಬಗ್ಗೆ ಇವರು ತಿಳಿಸಿದ್ದಾರೆ, ಶಿವಾನಂದ ಹೆಚ್ ಪಿ ದಾವಣಗೆರೆಯಿಂದ. ಆ ಫೋಟೋ ನನ್ನ ಹತ್ರ ಈಗಲೂ ಹಾಗೆ ಇದೆ ಅಂತ. ಧನ್ಯವಾದ ನಿಮ್ಮ ಸಂದೇಶಕ್ಕೆ. ಹಾಗೆ ಮತ್ತಷ್ಟು ಸಂದೇಶಗಳು ಬರ್ತಾ ಇವೆ, ನಿಮ್ಮೆಲ್ಲರ ಸಂದೇಶಗಳನ್ನ ನೋಡೋಣ ಆಕಾಶ್ ಸಿನಿಮಾದ ಈ ಹಾಡಿನ ನಂತರ.

ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಸಂದೇಶಗಳು ಬರ್ತಾ ಇವೆ. ನಮಸ್ಕಾರ. ಶ್ರೀ ರಾಘವೇಂದ್ರ ಸ್ವಾಮಿಗಳ 300ನೇ ವರ್ಷದ ಆರಾಧನೆ ಪ್ರಯುಕ್ತ 1971 ಮಂತ್ರಾಲಯದ ಸ್ವಾಮೀಜಿ ಇರವರು ಕೊಟ್ಟಂಥ ಕ್ಯಾಲೆಂಡರ್ ಫೋಟೋ ಫ್ರೇಮ್ ಸುಮಾರು 54 ವರ್ಷದಿಂದ ಅದೇ ಫೋಟೋ ಫ್ರೇಮ್ನ ಜೋಪಾನವಾಗಿ ಮನೆಯಲ್ಲಿ ಇಟ್ಟಿದ್ದೀವಿ, ಹಾಗೆ ನಿತ್ಯ ಪೂಜೆ ಸಹ ಮಾಡ್ತಾ ಇದ್ದೀವಿ ಅಂತ ಅನಿತಾ ಗುರುಪ್ರಸಾದ್ ಮೈಸೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಬಹಳ ಖುಷಿಯಾಯಿತು ಅನಿತಾರವರೇ. ಹಾಗೆ ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ಧನ್ನೀರವರ ಸಂದೇಶ ಬಂದಿದೆ. 3 ದಶಕಗಳ ಹಿಂದೆ ನನ್ನ ಮದುವೆ ದಿನದಂದು ಗೆಳೆಯರೆಲ್ಲರೂ ಸೇರಿ ಒಂದು ಕೈ ಗಡಿಯಾರವನ್ನು, ಒಂದು ಬ್ರ್ಯಾಂಡೆಡ್ ವಾಚನ್ನು ಹೇಳಿದ್ದೀರಾ ನೀವು, ಆ ಕೈ ಗಡಿಯಾರವನ್ನು ಉಡುಗೊರೆಯಾಗಿ ಕೊಟ್ಟಿದ್ರು. ಅದನ್ನು ಈಗಲೂ ಸಹ ಉಪಯೋಗಿಸ್ತೀನಿ. ಆ ಗಡಿಯಾರದ ಸಮಯ ನೋಡಿದಾಕ್ಷಣ ಗೆಳೆಯರೊಂದಿಗಿನ ಆಪ್ತ ಭಾವ, ಆಗಿನ ಸನ್ನಿವೇಶಗಳೆಲ್ಲವೂ ನೆನಪಾಗಿ ಬರುತ್ತವೆ. ಇಂಥ ಉಡುಗೊರೆ ಒಂದು ಪ್ರೀತಿಯ ಸಂಕೇತವಾಗಿ ಕಥೆಯಾಗಿ ಉಳಿದಿದೆ ಅಂತ ನೆನಪು ಮಾಡ್ಕೊಳ್ತಾ ಇದ್ದಾರೆ. ಹಾಗೆ ಪ್ರಭಾಕರಯ್ಯ ಚೈತ್ರ ಎನ್ ಮಠದ ಹಂಪನೂರು ಗ್ರಾಮ ಚಿತ್ರದುರ್ಗ ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಮೇಡಮ್, ಕನಸಿನ ಲೋಕದಲ್ಲಿ ಕನ್ನಡ ಗೀತೆಗಳು ಚೆನ್ನಾಗಿದ್ದಾವೆ, ಇಂದಿನ ವಿಷಯ ಚೆನ್ನಾಗಿದೆ. ನನ್ನ ಮಗ ಮತ್ತು ಮಗಳು 2022 ಶಾಲೆಯಿಂದ ಪ್ರವಾಸಕ್ಕೆ ಹೋದಂಥ ಸಮಯದಲ್ಲಿ ಒಂದು ಕೀಚೈನ್ನ ತಂದುಕೊಟ್ಟಿದ್ರು. ಆ ಕೀಚೈನ್ ಈಗಲೂ ಸಹ ನನ್ನ ಬಳಿ ಇದೆ ಮೇಡಮ್, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಮತ್ತಾರ ಸಂದೇಶ ಇದು, ಅನಿಲ್ ಬಿಷ್ಟಣ್ಣನವರ್ ಶಮನಿಯವಾಡಿ ಚಿಕ್ಕೋಡಿಯಿಂದ ಹೇಳ್ತಾ ಇದ್ದಾರೆ. ನಮಸ್ತೆ ಮೇಡಮ್, ನಾನು 1994 ₹500 ಸಂಬಳದಲ್ಲಿ ಕಂತಿನ ಮೇಲೆ ₹900 ಬಜಾಜ್ ಟೇಬಲ್ ಫ್ಯಾನ್ನ ತೆಗೆದುಕೊಂಡಿದ್ದೆ. ಅದರ ಮೇಲೆ ಮುದ್ದಿನ ಮಗಳ ಹೆಸರನ್ನು ಬರೆಸಿದ್ದೆ. ಆ ಹೆಸರು ಇನ್ನೂ ಅಳಿಸಿಲ್ಲ. ಅದರ ಜೊತೆಗೆ ಆ ಫ್ಯಾನ್ ಸಹ ಇನ್ನೂ ಚೆನ್ನಾಗಿ ವರ್ಕ್ ಆಗ್ತಾ ಇದೆ. ಅದನ್ನು ನೋಡಿದ್ರೆ ಒಂದು ಕಾಲದಲ್ಲಿ ಪ್ರತಿ ತಿಂಗಳಿಗೆ ₹500 ದುಡಿತಿದ್ನಲ್ಲ ಅಂತ ನೆನಪಾಗುತ್ತೆ. ತುಂಬ ಧನ್ಯವಾದಗಳು ಅಂತ ತಿಳಿಸಿದ್ದಾರೆ. ಹಾಗೆ ಮತ್ತೊಮ್ಮೆ ನಮಸ್ತೆ ಅಂತ ಹೇಳ್ತಾ ಇದ್ದಾರೆ. ಯಾರಿದು? ಚಿದಾನಂದ್ ಟಿ ಬಿ ಸರ್ಕಲ್ ಹೊಸದುರ್ಗದಿಂದ. ಸುಮಾರು 25 ವರ್ಷಗಳ ಹಿಂದೆ ನನ್ನ ಬಾಮ್ಮಯ್ಯದ ಟ್ರೈನಿಂಗ್ಗೆ ಅಂತ ಹೋಗಬೇಕಿತ್ತು. ಆದರೆ ಆಗ ಹಣಕಾಸಿನ ತೊಂದರೆ ಇತ್ತು. ನಾವು ಸ್ವಲ್ಪ ಸಹಾಯ ಮಾಡಿದ್ವಿ, ಅವನಿಗೆ ನೌಕರಿ ಸಿಕ್ಕಿತ್ತು. ಆ ಖುಷಿಗೆ ನಮಗೆ ಒಂದು ರೇಡಿಯೋ ತಂದುಕೊಟ್ಟಿದ್ದ. ಈಗಲೂ ಆ

ವಿಡಿಯೋದಲ್ಲಿ ಕಾರ್ಯಕ್ರಮ ಕೇಳುತ್ತಿರುವುದು, ಇನ್ನು ಜೋಪಾನವಾಗಿ ಕಾಪಾಡಿಕೊಂಡಿದ್ದೇನೆ ಅಂತ ಇವರು ತಿಳಿಸಿದ್ದಾರೆ. ಬಹಳ ಖುಷಿಯಾಯಿತು ನಿಮ್ಮ ಸಂದೇಶ ನೋಡಿ ಚಿದಾನಂದ ಅವರೇ. ಹಾಗೆ ಗಿಫ್ಟ್ ಕೊಡಬೇಕಾದ ಸಂದರ್ಭದಲ್ಲಿ ಆದಷ್ಟು ಸ್ಟೀಲ್ ಐಟಮ್ ಕೊಟ್ಟರೆ ಮಿನಿಮಮ್ 30 ವರ್ಷ ನೆನಪಿರುತ್ತದೆ. ನಿಮ್ಮ ಒಪಿನಿಯನ್ ಏನು ಮೇಡಮ್ ಅಂತ ಕೇಳ್ತಾ ಇದ್ದಾರೆ ಗೀತಾ ಮಾಗಡಿ ರೋಡ್ನಿಂದ. ಹೌದು, ನಿಮ್ಮ ಮಾತು ನಿಜ. ಆ ಸ್ಟೀಲ್ ಐಟಮ್ ಸಹ 30 ವರ್ಷ ಆದರೂ ಇರುತ್ತೆ. ಹಾಗೆ ಗಿಫ್ಟ್ ಕೊಟ್ಟವರು ಅವರ ಹೆಸರನ್ನು ಆ ಒಂದು ಸ್ಟೀಲ್ ಪ್ಲೇಟ್ ಮೇಲೆ ಅಥವಾ ಆ ಒಂದು ಲೋಟದ ಮೇಲೆ ಒಂದು ಬಟ್ಟೆಲಿನ ಮೇಲೆ ಬರೆಸಿರಬಹುದು. ಆ ಹೆಸರು ಸಹ ಹಾಗೇ ಇರುತ್ತೆ. ಹಾಗಾಗಿನೇ ಏನು ಸ್ಟೀಲ್ನ ಜಾಸ್ತಿ ಆಯ್ಕೆ ಮಾಡ್ಕೊಳ್ತಿದ್ರು ಆಗಿನವರೆಲ್ಲ ಗಿಫ್ಟ್ನ ಕೊಡೋದಕ್ಕೆ. ಹಾಗೆಯೇ ಅನುಷಾರವರ ಸಂದೇಶ ಬಂದಿದೆ. ಪಾರ್ವತಿ ಮೋಹನ್ ಕುಮಾರ್ KHP ಕಾಲೋನಿ ಇಂದ ಹೇಳ್ತಾ ಇದ್ದಾರೆ, ನಮ್ಮ ಮನೆಯಲ್ಲಿ 8 ವರ್ಷಗಳ ಹಿಂದೆ ನಮ್ಮ ಯಜಮಾನರು ಕೊಂಡು ಬಂದಿದ್ದರು. ಆವಾಗ ನಾನು ಅವರಿಗೆ ಬೈದಿದ್ದೆ, ಈಗ ಯಾರು ಉಪಯೋಗಿಸುತ್ತಾರೆ ಅಂತ. ಈಗ ಬೆಳಿಗ್ಗೆ 6 ಗಂಟೆಗೆ ಆನ್ ಆದರೆ ಎಲ್ಲ ಕಾರ್ಯಕ್ರಮಗಳನ್ನು ಕೇಳುತ್ತೇನೆ. ರೇಡಿಯೋ ಅಂತ ನೀವು ಟೈಪ್ ಮಾಡಿಲ್ಲ, ಕೊಂಡು ಬಂದಿದ್ದರು ಅಂತ ಹೇಳಿದ್ದೀರಾ. ಓಕೆ, ಕಾರ್ಯಕ್ರಮಗಳನ್ನ ಕೇಳೋದು ಅಂದರೆ ರೇಡಿಯೋ ಅಂತ ನಾನು ಅಂದ್ಕೊಂಡಿದ್ದೀನಿ. ಧನ್ಯವಾದ ನಿಮ್ಮೆಲ್ಲರ ಸಂದೇಶಗಳಿಗೆ. ಇನ್ನು ಗಿಫ್ಟ್ ಚಿಕ್ಕದಾಗಿರ್ಬೋದು ಅಥವಾ ದೊಡ್ಡದಾಗಿರ್ಬೋದು, ಬಟ್ ಅದರ ಹಿಂದೆ ಇರುವಂತಹ ಸ್ಟೋರಿ ಇರುತ್ತಲ್ಲ, ಕತೆ, ಅದು ಯಾವಾಗಲೂ ದೊಡ್ಡದಾಗೇ ಇರುತ್ತೆ. ನಾವು ಲೈಫ್ನಲ್ಲಿ ಸಾಕಷ್ಟು ಗಿಫ್ಟ್ಸ್ನ ಪಡಿತೀವಿ ಅಲ್ವಾ. ಕೆಲವೊಂದು ಕಾಸ್ಟ್ಲಿಯೆಸ್ಟ್ ಗಿಫ್ಟ್ ಆಗಿರ್ಬೋದು, ಕೆಲವೊಂದು ತುಂಬ ಚಿಕ್ಕ ಗಿಫ್ಟ್ ಆಗಿರ್ಬೋದು. ಆದರೆ ಸಮಯ ಕಳೀತಾ ಇದ್ದಾಗೆ ನಮಗೆ ನೆನಪಾಗೋದು ಅದರ ಬೆಲೆ ಅಲ್ಲ, ಅದನ್ನು ಕೊಟ್ಟಂತಹ ವ್ಯಕ್ತಿ ಮತ್ತು ಕೊಟ್ಟಂತಹ ಸಂದರ್ಭ. ಬರ್ಡೇಗೆ ಫ್ರೆಂಡ್ ಗಿಫ್ಟ್ ಮಾಡಿದಂಥ ಒಂದು ಪೆನ್ ಆಗಿರಬಹುದು, ಹಾಗೆ ಕಾಲೇಜ್ ಫೇರ್ವೆಲ್ನಲ್ಲಿ ನಮಗೆ ಸಿಕ್ಕಿರುವಂಥ ಒಂದು ಫೋಟೋ ಫ್ರೇಮ್ ಆಗಬಹುದು, ಹಾಗೆಯೇ ನಮ್ಮ ಮೊದಲ ಸಂಬಳದಲ್ಲಿ ನಮಗೆ ನಾವೇ ಗಿಫ್ಟ್ ಮಾಡಿಕೊಂಡಂತಹ ವಾಚ್ ಆಗಬಹುದು, ಅಥವಾ ಮನೆಯವರಿಂದ ಸಿಕ್ಕಂಥ ಒಂದು ಚಿಕ್ಕ ಗಿಫ್ಟ್ ಆಗಬಹುದು. ಈ ಎಲ್ಲ ಗಿಫ್ಟ್ಸ್ನ ನಾವು ನೋಡಿದಾಗ ನಮ್ಮ ಮುಖದಲ್ಲಿ ನಗು ಮೂಡುತ್ತೆ. ಆದರೆ ಆ ನಗು ಮೂಡೋದು ಅದರ ಬ್ರ್ಯಾಂಡ್ಗಾಗಿ ಅಲ್ಲ, ಅದರ ಹಿಂದೆ ಇರುವಂತಹ ಭಾವನೆಗಳಿಗಾಗಿ. ಕೆಲವು ಉಡುಗೊರೆಗಳು, ಕೆಲವು ಗಿಫ್ಟ್ಸ್ಗಳು ಎಷ್ಟೇ ವರ್ಷಗಳಾದರೂ ಸಹ ಹೊಸದಾಗಿನೇ ಕಾಣಿಸುತ್ತೆ. ಯಾಕಂದರೆ ಅವುಗಳ, ಆ ಗಿಫ್ಟ್ಸ್ಗಳ ಹಿಂದೆ ಇರುವಂತಹ ಕತೆ ಇರುತ್ತಲ್ಲ, ಅದು ಯಾವತ್ತಿಗೂ ಹಳೆದಾಗೋದೇ ಇಲ್ಲ. ನಿಮಗೇನಿಸುತ್ತೆ, ನಿಮ್ಮ ಮನೆಯಲ್ಲಿರುವಂತಹ ಆ ವಿಶೇಷವಾದ ವಸ್ತು ಏನು, ಅದರ ಹಿಂದೆ ಇರುವಂತಹ ಸ್ಟೋರಿ ಏನು? ನಮಗೆ ಮೆಸೇಜ್ ಮಾಡಿ. ಇನ್ನು ಕೆಲವು ಸಮಯ ಇದೆ ಕನಸಿನ ಲೋಕ ಕಾರ್ಯಕ್ರಮಕ್ಕೆ. ಹಾಗೆ ಈಗ ಮುಡಿ ಬರ್ತಾ ಇದೆ ಮಿಡಿದ ಹೃದಯಗಳು ಚಿತ್ರದಿಂದ ಈ ಒಂದು ಮಧುರವಾದ ಗೀತೆ.

ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಸಂದೇಶಗಳು ಬರ್ತಾ ಇವೆ. ಯಾರಿದು ಮೇಡಮ್, ನಾನು ಬಾಲ್ಯದಲ್ಲಿ ಆಡ್ತಾ ಇದ್ದಂಥ ಕ್ರಿಕೆಟ್ ಬ್ಯಾಟ್ ಹ್ಯಾಂಡಲ್ ಮುರಿದು ಹೋಗಿದೆ. ಈಗಲೂ ಅದನ್ನು ನನ್ನ ಕ್ರಿಕೆಟ್ ಪ್ರೀತಿಗೋಸ್ಕರ ತೆಗೆದು ಇಟ್ಟುಕೊಂಡಿದ್ದೇನೆ. ಇದನ್ನು ನೋಡಿದಾಗೆಲ್ಲ ನನ್ನ ಬಾಲ್ಯದ ನೆನಪುಗಳಾಗುತ್ತೆ ಮೇಡಮ್, ಹಾಡುಗಳು ಸಹ ತುಂಬ ಮಧುರವಾಗಿವೆ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಚಿತ್ರದುರ್ಗ ಹೊರ್ಕೆ ದೇವಪುರದ ಶರತ್, ಗಣೇಶ್, ರಕ್ಷಿತ್, ಮಂಜುಳಾ, ಸಾವಿತ್ರಿ ಮತ್ತು ಲಕ್ಷ್ಮೀರವರು, ಧನ್ಯವಾದ ನಿಮ್ಮ ಸಂದೇಶಕ್ಕೆ. ಹಾಗೆ ಗೀತೆಗಳು ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಕಾರ್ಯಕ್ರಮ 2 ಗಂಟೆಗಳಿದ್ದಿದ್ರೆ ತುಂಬ ಚೆನ್ನಾಗಿರ್ತಿತ್ತು ಅಂತ ಸಂದೇಶವನ್ನು ಕಳಿಸಿದ್ದಾರೆ ಗೌತಮಿ ಹೆಚ್ ಎಸ್ ದಾವಣಗೆರೆಯಿಂದ. ಹಾಗೆ 1994 ನಮ್ಮ ಮನೆಗೆ ಒಂದು ರೇಡಿಯೋ ತಂದಿದ್ರು, ಈಗಲೂ ರೇಡಿಯೋನ ಉಪಯೋಗಿಸ್ತಾ ಇದ್ದೀವಿ ಅಂತ ಸುಷ್ಮಿತಾ ಕೆ ಮಾಗಡಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಬಿಸಿ ಬಿಸಿ ರಾಗಿ ಮುದ್ದೆ, ಬೇಳೆ, ಹೀರೆಕಾಯಿ ಸಾರು, ಮೆಣಸಿನಕಾಯಿ ಬಜ್ಜಿ ರೆಡಿಯಾಗಿದೆ, ಊಟಕ್ಕೆ ಬನ್ನಿ ಅಂತ ಎಂದಿನಂತೆ ಇನ್ವೈಟ್ ಮಾಡಿದ್ದಾರೆ ಕಿಶನ್, ರೋಷನ್, ಶೋಭಾರಾಣಿ, ಹನುಮಂತೇಗೌಡ, ಹಾಡ್ಲಿ, ಮಳವಳ್ಳಿ ತಾಲೂಕು, ಮಂಡ್ಯ ಜಿಲ್ಲೆಯಿಂದ. ಧನ್ಯವಾದ ನಿಮ್ಮ ಆಹ್ವಾನಕ್ಕೆ. ಹಾಗೆ ನಾ ಕೊಟ್ಟ ಉಡುಗೊರೆಯನ್ನು ನಮ್ಮ ಗೆಳತಿಯರೆಲ್ಲ ಸೇರಿ ತೆಗೆಸಿಕೊಂಡಿದ್ದಂಥ ಫೋಟೋ ಫ್ರೇಮ್ ಅವಳಿಗೆ ಖುಷಿಯಾಗಿ ನನಗೆ ಸಿಹಿ ತಿಂಡಿಗಳು ಅವಳೇ ತಿನ್ನಿಸಿದ್ಲು, ಸೆಲ್ಫಿ ತಗೊಂಡ್ಲು ಮದುವೆಯಲ್ಲಿ ಅಂತ ಅನುಷಾರ್ ಅವರು ಮದುವೆಗೆ ಹೋಗಿ ಗಿಫ್ಟ್ ಕೊಟ್ಟು ಬಂದಿದ್ದನ್ನು ಸಂದೇಶದ ಮೂಲಕ ತಿಳಿಸ್ತಾ ಇದ್ದಾರೆ. ಹಾಗೆ ಮತ್ತಷ್ಟು ಸಂದೇಶಗಳು. ಯಾರಿದು ಗಿಫ್ಟ್ಗಳು ಬಳಗದವರು ಕೊಡೋದಕ್ಕಿಂತ ಫ್ರೆಂಡ್ಗಳು ಕೊಡುವಂತಹ ಗಿಫ್ಟ್ ತುಂಬ ಇಷ್ಟ ಆಗುತ್ತೆ. ಅವರೆಲ್ಲೇ ಇರಲಿ, ಅವರ ನೆನಪು ಕಾಡ್ತಾ ಇರುತ್ತೆ. ಶುಭರಾತ್ರಿ ಮೇಡಮ್ ಅಂತ ಸುಧಾ ಬೂದಿಹಾಳಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಹರೀಶ್ ಮಲ್ಲೇಶ್ವರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಮತ್ತಷ್ಟು ಸಂದೇಶಗಳು ಬರ್ತಾ ಇವೆ, ನಿಮ್ಮೆಲ್ಲ ಸಂದೇಶಗಳನ್ನ ನೋಡೋಣ. ಇನ್ನು ಗಿಫ್ಟ್ಗಳು ಹಳೇದಾದರೂ ಸಹ ಹೊಸ ತಗೋಬಹುದು, ಅಥವಾ ಆ ಒಂದು ವಸ್ತು ಗಿಫ್ಟೇ ಆಗಬೇಕಂತಿಲ್ಲ, ನಾವೇ ತೆಗೆದುಕೊಂಡಿರುವಂತಹ ಒಂದು ವಸ್ತು ಆಗಬಹುದು. ಅನೇಕ ವರ್ಷಗಳಿಂದ ಯೂಸ್ ಮಾಡ್ತಾ ಇದ್ದರೆ ಅದು ಒಂದು ದಿನ ಯೂಸ್ ಮಾಡೋಕ್ಕಾಗದೇ ಇರುವಂತಹ ಒಂದು ಸ್ಥಿತಿಗೆ ಹೋಗ್ಬೋದು. ವರ್ಕ್ ಆಗದೇ ಇರಬಹುದು, ಹಾಳಾಗ್ಬೋದು, ಏನೇ ಆದರೂ ಆ ವಸ್ತು ವರ್ಕ್ ಆಗ್ತಿಲ್ಲ ಅಂದರೂ ಸಹ ಅದನ್ನು ನಾವು ನಮ್ಮ ಜೊತೆನೇ ಇಟ್ಕೊಂಡಿರ್ತೀವಿ. ಯಾಕಂದರೆ ಅದರ ಜೊತೆಗಿನ ನೆನಪನ್ನು ನಾವು ಮತ್ತೆ ರೀಕ್ರಿಯೇಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ವಸ್ತು ವರ್ಕಿಂಗ್ ಕಂಡೀಷನಲ್ಲಿ ಇಲ್ಲ ಅಂದರೂ ಸಹ ಆ ವಸ್ತುವಿನ ನೆನಪಿಗೋಸ್ಕರ, ಅದರ ಹಿಂದೆ ಇರುವಂಥ ಒಂದು ಸ್ಟೋರಿಗೋಸ್ಕರ ನಾವು ಅದನ್ನು ನಮ್ಮ ಜೊತೆಗೆ ಇಟ್ಕೊಂಡಿರ್ತೀವಿ. ನೋಡಿ, ಮನಸ್ಸು ಎಷ್ಟು ವಿಚಿತ್ರ ಅಲ್ವಾ. ಮನಸ್ಸಲ್ಲಿ ಏನೇನೋ ಒಂದು ಆಸೆಗಳಿರುತ್ತೆ, ಏನೇನೋ ಒಂದು ಕನಸುಗಳಿರುತ್ತೆ. ಯಾವುದೋ ಒಂದು ವಸ್ತು ವರ್ಕ್ ಆಗ್ತಿಲ್ಲ ಅಂದರೂ ಸಹ ಅದು ನಮ್ಮ ಜೊತೆ ಇರುತ್ತೆ ಅಂದರೆ ಇದೆಲ್ಲನೂ ಸಹ ಮನಸ್ಸಿಗೆ ಸಂಬಂಧಪಟ್ಟಂಥ ವಿಷಯನೇ ಅಲ್ವಾ. ಹಾಗೆಯೇ ಕೆಲವೊಂದು ವಸ್ತುಗಳು ನಾವು ನೋಡ್ತಿದ್ದ ಹಾಗೆ ಅದು ಸಾಮಾನ್ಯ ಅಂತ ಅನಿಸುತ್ತೆ. ವಸ್ತುಗಳು ಮಾತಾಡೋದಿಲ್ಲ ಗೊತ್ತಿರೋ ಹಾಗೇನೆ, ಆದರೆ ಆ ವಸ್ತುಗಳು ನಮ್ಮ ಮನಸ್ಸಿನ ಜೊತೆಗೆ ಒಂದು ಕಥೆಯನ್ನು ಹೇಳೋದಕ್ಕೆ ಶುರು ಮಾಡಿಬಿಡುತ್ತೆ. ಹೇಗೆ ಅಂದರೆ, ಯಾವುದೋ ಒಂದು ಹಳೆಯ ಸಿನಿಮಾ ಟಿಕೆಟ್ ನಮ್ಮ ಜೊತೆ ಇರಬಹುದು. ಆ ಟಿಕೆಟ್ನ ನೋಡ್ತಿದ್ದ ಹಾಗೆ ಆ ದಿನಕ್ಕೆ, ಅಂದರೆ ಆ ಸಿನಿಮಾನ ನೋಡಿದಂಥ ಆ ವರ್ಷದ ಆ ದಿನಕ್ಕೆ ನಮ್ಮ ಮನಸ್ಸು ಹೋಗಿಬಿಡುತ್ತೆ. ಹಾಗೆ ಒಂದು ಹಳೆಯ ಪುಸ್ತಕ ನಮ್ಮ ಜೊತೆ ಇರಬಹುದು. ಆ ಹಳೆಯ ಪುಸ್ತಕ ಅಷ್ಟು ವಿಶೇಷ ಅಲ್ಲ ಅಂತ ಅನ್ನಿಸ್ಬೋದು, ಆದರೆ ಆ ಪುಸ್ತಕವನ್ನು ತೆಗೆದಾಗ ಯಾವುದೋ ಒಂದು ಪುಟದಲ್ಲಿ ಯಾವುದೋ ಒಂದು ಒಣಗಿದಂಥ ಒಂದು ಹೂವು ಇರಬಹುದು, ಅಥವಾ ಒಂದು ನವಿಲುಗರಿನೇ ಇರಬಹುದು. ಸೊ ಇದೆಲ್ಲ ನಮಗೆ ಆ ದಿನಗಳನ್ನ ನೆನಪಿಸುತ್ತೆ. ಹಾಗೆ ಒಂದು ಕಾಫಿ ಮಗ್ ಇದೆಯಲ್ಲ, ಅದು ಕೂಡ ಒಂದು ವಿಶೇಷವಾದ ವ್ಯಕ್ತಿಯನ್ನು ನಮಗೆ ನೆನಪಿಗೆ ತರಬಹುದು. ಹಾಗೆಯೇ ಒಂದು ಬ್ಯಾಗ್ ಇದ್ದರೆ ಅದು ಸಹ ಸಾವಿರಾರು ಪ್ರಯಾಣಗಳನ್ನ ಮಾಡಿರುವಂತಹ ಕಥೆಗಳನ್ನ ಹೇಳಬಹುದು. ವಸ್ತುಗಳಿಗೆ ಧ್ವನಿ ಇರೋದಿಲ್ಲ ನಿಜ, ಆದರೆ ವಸ್ತುಗಳಿಗೆ ನೆನಪುಗಳಿಗಿರುವಂತಹ ಭಾಷೆ ಇದೆಯಲ್ಲ, ಅದು ಚೆನ್ನಾಗೇ ಗೊತ್ತಿರುತ್ತೆ. ವಸ್ತು ನಮ್ಮ ಜೊತೆ ಮಾತಾಡೋದಿಲ್ಲ ಹೌದು, ಆದರೆ ನಮ್ಮ ಮನಸ್ಸಿನ ಜೊತೆ ವಸ್ತು ತುಂಬಾ ಮಾತಾಡುತ್ತೆ. ಸೊ ವಸ್ತುಗೂ ನಮ್ಮ ಮನಸ್ಸಿಗೂ ಕನೆಕ್ಷನ್ ಇರೋದೇ ಹಾಗೆ ಅಲ್ವಾ. ಮತ್ತಷ್ಟು ಮಾತಾಡೋಣ, ಸಮಯ ಬಾಕಿ ಇದೆ. ನಿಮ್ಮೆಲ್ಲರ ಸಂದೇಶಗಳು ಇನ್ನೂ ಬರ್ತಾ ಇವೆ, ನಿಮ್ಮೆಲ್ಲರ ಸಂದೇಶಗಳನ್ನ ನೋಡ್ತೀನಿ 2 ಕನಸು ಸಿನಿಮಾದ ಈ ಎವರ್ ಗ್ರೀನ್ ಹಾಡಿನ ನಂತರ.

ಕೆಲವೊಂದು ವಸ್ತುಗಳನ್ನ ನೋಡಿದಾಗ ನಮ್ಮ ಮನಸ್ಸು ಸಹ ತಮ್ ನಮ್ ತಮ್ ನಮ್ ಅಂತಾನೆ ಮಿಡಿಯುತ್ತೆ. ಈಗ ಸಂದೇಶಗಳನ್ನ ನೋಡುವಂತಹ ಸಮಯ. ನೆನಪಿನ ಕಾರ್ಯಕ್ರಮ ಸೂಪರ್ ಆಗಿತ್ತು ಅಂತ ಕೀರ್ತನ ಕೆಪಿ ಅಗ್ರಹಾರದಿಂದ, ಹಾಗೆ ಗೀತೆಗಳು ಸೂಪರ್ ಅಂತ ಶ್ರೀನಾಥ್ ಮಾಗಡಿ ರೋಡ್ನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಶಿಲ್ಪಾ ಬೆಲ್ಲಮುದ್ದೀರವರ ಸಂದೇಶ, ಶಿಲ್ಪಾ ಷಣ್ಮುಖ ಸುಶೀಲಾ ಬೆಲ್ಲಮುದ್ದಿ ಹಾನಗಲ್ ಹಾವೇರಿಯಿಂದ ಈ ಸಂದೇಶವನ್ನು ಕಳಿಸಿದ್ದಾರೆ. ಮೇಡಮ್, ಒಂದು ಒಳ್ಳೆಯ ವಿಷಯವನ್ನು ಹೊತ್ತು ತಂದಿದ್ದೀರಾ. ತನ್ನ ಒಂದು ಸವಿ ಸವಿ ನೆನಪು, ನನ್ನ ಒಂದು ಸವಿ ಸವಿ ನೆನಪು ಅಂದರೆ ಆಟೋಗ್ರಾಫ್ ಬುಕ್ ಈಗಲೂ ಸಹ ನನ್ನ ಹತ್ರ ಇದೆ. ತರಗತಿಯಿಂದ SSLC ಒಂದನೇ ತರಗತಿಯಿಂದ SSLCವರೆಗೂ ನಾವು ಒಟ್ಟಿಗೆ ಕಲಿತಿರುವಂತಹ ಫ್ರೆಂಡ್ಸ್, ಆಟೋಗ್ರಾಫ್ ಎಲ್ಲವನ್ನು ಎಂಟ್ರಿ ಮಾಡಿದ ಫೋಟೋ ಸಮೇತ ನಮಗೆ ಕಲಿಸಿದಂಥ ಗುರುಗಳ ಸಿಗ್ನೇಚರ್ ಕೂಡ ಅದರಲ್ಲಿದೆ. ಯಾವಾಗಾದರೂ ಬೇಜಾರಾದಾಗ ಆಟೋಗ್ರಾಫ್ ಬುಕ್ಕನ್ನು ನೋಡ್ತಾ ಹಳೆಯ ನೆನಪಿಗೆ ಹೋಗ್ತೀನಿ, ಅದನ್ನು ಮರೆಯೋಕ್ಕಾಗೋದಿಲ್ಲ. ನಿಮ್ಮ ಸ್ವರದಲ್ಲಿ ಈ ಪ್ರೋಗ್ರಾಮ್ ತುಂಬ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ, ತುಂಬ ಹೃದಯದ ಧನ್ಯವಾದಗಳು ಅಂತ ಇವರು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ನಮಸ್ತೆ ಮೇಡಮ್, ನಿಮ್ಮ ಮಾತುಗಳು ನಿಜ. ನಾನು ನನ್ನ ಬಾಳಲ್ಲಿ ಬಳಸುತ್ತಾ ಇರುವಂತಹ ಕೀ ಚೈನ್ಸ್ ಗೊಂಬೆಗಳನ್ನು ಹೇಗೆ, ಇನ್ನು ನನ್ನ ತಂಗಿಯ ಚಿಕ್ಕಂದಿನ ಮಾರ್ಕ್ಸ್ ಕಾರ್ಡ್ ಕೂಡ ನನ್ನ ಅಪ್ಪಾಜಿ ಸೇಫಾಗಿ ಫೈಲ್ ಮಾಡಿದ್ದಾರೆ ಅಂತ ಸ್ಮಿತಾ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹೌದು, ಕೆಲವೊಂದು ವಸ್ತುಗಳನ್ನ ನಾವು ಸೇಫಾಗಿ ಇಟ್ಟಿಲ್ಲ ಅಂದರೂ ನಮ್ಮ ಮನೆಯ ಹಿರಿಯರು ಸೇಫಾಗಿ ಫೈಲ್ ಮಾಡಿ ಇಟ್ಟಿರ್ತಾರೆ, ಅದು ಅವರ ಡಿಸಿಪ್ಲಿನನ್ನು ತೋರಿಸುತ್ತೆ. ಹಾಗೆ ಹಾಡುಗಳು ಸೂಪರ್, ವಿಚಾರ ಸೂಪರ್, FM ರೇನ್ಬೋ ನಿರೂಪಕ ನಿರೂಪಕಿಯರು ನಡೆಸಿಕೊಡುವ ಕಾರ್ಯಕ್ರಮಗಳೇ ನಮಗೆ ದೊಡ್ಡ ಗಿಫ್ಟ್ ಅಂತ ಸಂದೇಶವನ್ನು ಕಳಿಸಿರೋದು ನಿತ್ಯ ನೆಲಮಂಗಲದಿಂದ. ಹಾಗೆ ಪ್ರಭಾಕರಯ್ಯ ಚೈತ್ರ ಎನ್ ಮಠದ ಹಂಪನೂರು ಗ್ರಾಮ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಮೇಡಮ್, ಗೌರಿಶಂಕರ ಎಂಬುವರು 15 ವರ್ಷದ ಹಿಂದೆ ನಿಜ ಗುಣ ಶಿವಯೋಗಿ ಒಂದು ಫೋಟೋ ಕೊಟ್ಟಿದ್ರು, ಇಂದಿಗೂ ಆ ಫೋಟೋ ನನ್ನ ಬಳಿ ಇದೆ, ಆದರೆ ಇದನ್ನು ಕೊಟ್ಟವರ ನೆನಪಿಗಾಗಿ ಇನ್ನೂ ನನ್ನ ಬಳಿ ಇಟ್ಟುಕೊಂಡಿದ್ದೇನೆ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಯಾರಿದು ಉಮೇಶ್ ರವರ ಸಂದೇಶ ಬಂದಿದೆ, ಧನ್ಯವಾದ ನಿಮ್ಮ ಸಂದೇಶಕ್ಕೆ. ಹಾಗೆ ಕನಸಿನ ಲೋಕದಲ್ಲಿ ಇಂಪಾದ ಹಾಡುಗಳ ಪ್ರಸಾರ ಮಾಡ್ತಾ ಇದ್ದೀರಾ, ಥ್ಯಾಂಕ್ಸ್ ಅಂತ ಸತೀಶ್ ಉಡುಪಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಶುಭರಾತ್ರಿ, ಮಳೆಗಾಲ, ಮನೆಯ ಕಡೆಯ ಪಯಣ ಸುಗಮವಾಗಲಿ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಸ್ನೇಹಿತರಾದಂಥ ಯಾರಿದು ನಂಬರ್ ಎನಿಂಗ್ ವಿತ್ 1875 ಇವರ ಸಂದೇಶ ಇದು. ಹಾಗೆಯೇ ನಮ್ಮ ಆಫೀಸ್ ಓನರ್ ನಮ್ಮ ಮ್ಯಾರೇಜ್ನಲ್ಲಿ 2 ಬೆಳ್ಳಿ ಲೋಟಗಳನ್ನು ಗಿಫ್ಟಾಗಿ ಕೊಟ್ಟಿದ್ರು 26 ವರ್ಷಗಳ ಹಿಂದೆ, ಈಗಲೂ ಸಹ ನನ್ನ ಬಳಿ ಇದೆ ಅಂತ ನಂಬರ್ ಎನಿಂಗ್ ವಿತ್ 09421 ಇವರು ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೂ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ. ಪ್ರತಿಯೊಂದು ಕಥೆಯೂ ಸಹ ಪುಸ್ತಕದಲ್ಲೇ ಇರಬೇಕಂತೇನಿಲ್ಲ, ಹಾಗೆ ಪ್ರತಿಯೊಂದು ನೆನಪು ಫೋಟೋದಲ್ಲೇ ಉಳಿಬೇಕು ಅಂತಲೂ ಏನೂ ಇಲ್ಲ. ಕೆಲವೊಮ್ಮೆ ನಮ್ಮ ಜೀವನದ ಅತ್ಯಂತ ಸುಂದರ ಕಥೆಗಳು ಒಂದು ಪೆನ್ನಲ್ಲಿರಬಹುದು, ಒಂದು ಟಿಕೆಟ್ನಲ್ಲಿರಬಹುದು, ಅಥವಾ ಒಂದು ವಾಚ್ನಲ್ಲಿ, ಒಂದು ಕಾಫಿ ಮಗ್ನಲ್ಲಿ, ಒಂದು ಸ್ಟೀಲ್ ಲೋಟದಲ್ಲಾಗಿರಬಹುದು, ಅಥವಾ ಒಂದು ಕೀ ಚೈನ್ನಲ್ಲಾದರೂ ಆದರೂ ಅಡಗಿರಬಹುದು. ಸೊ ಅವುಗಳನ್ನ ನೋಡಿದಾಗ ನಮಗೆ ನೆನಪಾಗೋದು ಆ ವಸ್ತು ಅಲ್ಲ, ಅದರ ಜೊತೆಗೆ ನಾವು ಬದುಕಿದಂಥ ಕ್ಷಣಗಳು. ಸ್ನೇಹಿತರೆ, ಇನ್ನು ಇದಾಗಿತ್ತು ಇವತ್ತಿನ ಕನಸಿನ ಲೋಕ ಕಾರ್ಯಕ್ರಮ. ಇವತ್ತು ನಾವು ಮಾತಾಡಿದಂಥ ವಿಷಯ ಹಾಗೂ ಹಾಡುಗಳು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಕಾರ್ಯಕ್ರಮ ಕೇಳಿದಂಥ ಹಾಗೆ ಸಂದೇಶಗಳನ್ನ ಕಳಿಸಿದಂಥ ಎಲ್ಲ ಪ್ರೀತಿಯ ಸ್ನೇಹಿತರು

0: ಬೆಳಗನೆ ಸರ ನಗೆಮೊಗವ ಹೊತ್ತಾಗ
1: ಎದೆ ತುಂಬಿ ಬಂತೊಂದು ಭಾವಜರಿ ಆಗ
2: ಎದೆ ತುಂಬಿ ಹಾಡಿದೆನು
0: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
1: ಎಲ್ಲೆ ಮೀರಿದ ಪ್ರೇಮ ಸಿಂಚನ
3: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗ
0: ಒಲವ ಸಾಂಗತ್ಯಕ್ಕಾಗಿ ಆತರಿವ ಜೀವಕ್ಕೆ
1: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು ಅಂತರಾಳದ ಮಂಥನಗಳಿಗೆ ಚೇತನ
0: ಭಾವಸ್ಪಂದನ
1: ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3
4: ಇದು ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3 ಮೆಗಾಹರ್ಟ್ಸ್ ಸ್ಟುಡಿಯೋ ಸಮಯ ಸರಿಯಾಗಿ 11:25. ಸ್ನೇಹಿತರೆ, ಸಂಜೆಯಿಂದ ಮೂಡಿಬಂದಂಥ ಕಾರ್ಯಕ್ರಮಗಳು, ಪ್ರಸ್ತುತ ಪಡಿಸಿದಂಥ ವಿಷಯಗಳು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಕಾರ್ಯಕ್ರಮಗಳನ್ನ ಕೇಳ್ತಾ ಸಂಜೆಯಿಂದ ಜೊತೆ ಇದ್ದಂಥ ನಿಮ್ಮೆಲ್ಲರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳು. ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದದ್ದು ನಾನು ನಿಮ್ಮ ಆರ್ಜಿ ಕುಸುಮ. ಸಮಯ ಆಗಿದೆ 11:54. ಇನ್ನು ಕೆಲವೇ ಕ್ಷಣಗಳಲ್ಲಿ, ಅಂದರೆ 11:05 ಸರಿಯಾಗಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು, ಅದಾದ ನಂತರ 11:10 ಕಾರ್ಯಕ್ರಮಗಳು ಮುಂದುವರಿಯುತ್ತೆ ಎಫ್ಎಂ ಗೋಲ್ಡ್ನ ಸಹ ಪ್ರಸಾರದಲ್ಲಿ. ಸ್ನೇಹಿತರೆ, ಓಪ್ ಅನ್ನೋ ವಿಟಮಿನ್ ಹೆಚ್ ನಮ್ಮ ಬದುಕಿಗೆ ಅತ್ಯವಶ್ಯಕ. ಸೊ ಭರವಸೆಯೇ ಬದುಕಿಗೆ ದಾರಿದೀಪವಾಗಿರಲಿ ಅಂತ ಆಶಿಸೋಣ. ಮತ್ತೆ ಆದಷ್ಟು ಬೇಗ ಭೇಟಿಯಾಗೋಣ. ಪ್ರೀತಿಯ ನಮಸ್ಕಾರ. ಈ ತಂಪಾದ ರಾತ್ರಿ, ಸೊಂಪಾದ ನಿದ್ರೆ ನಿಮ್ಮದಾಗ್ಲಿ, ಕಲರ್ಫುಲ್ ಕನ್ಸುಗಳು ನಿಮ್ಮ ಕಣ್ತುಂಬ್ಲಿ. ಎಲ್ಲರಿಗೂ ಶುಭ ರಾತ್ರಿ. ಗುಡ್ ನೈಟ್.

राधे श्याम की जय हो सिया राम की और जय हो बंबई धाम की। ई है